ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ ಆಷಾಢ ಮಾಸದ 21ನೇ ದಿನ, ಅಂದರೆ 2026ನೇ ಇಸ್ವಿ ಜುಲೈ ತಿಂಗಳ 12ನೇ ತಾರೀಖು ಭಾನುವಾರ. ನಿಲಯದ ಇಂದಿನ ಪ್ರಸಾರವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಈಗ ವೇಳೆ 5:58. ಆತ್ಮೀಯ ಕೇಳುಗರೆಲ್ಲರಿಗೂ ಹೊಯ್ಸಳ ರಾಮಣ್ಣ ವಾಲ್ಮೀಕಿಯ ನಮಸ್ಕಾರಗಳು.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳ ಯೋಜನೆಯಡಿ ದೇಶಾದ್ಯಂತ 2 ಲಕ್ಷಕ್ಕೂ ಹೆಚ್ಚು ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳಿಗೆ ಸಾಲ ಮಂಜೂರು ಮಾಡಿದೆ. ಈ ಯೋಜನೆಯು 20,300 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಯೋಜನಾ ಹೂಡಿಕೆಗಳನ್ನು ಬಳಸಿಕೊಳ್ಳುವ ಮೂಲಕ ಸುಮಾರು 11 ಲಕ್ಷ ನೇರ ಮತ್ತು ಪರೋಕ್ಷ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ FSSAI ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006 ಉಲ್ಲಂಘನೆಗೆ ಸಂಬಂಧಿಸಿದಂತೆ ಗ್ರಾಹಕರಿಂದ ಬಂದಿರುವ ಹಲವು ದೂರುಗಳ ಹಿನ್ನೆಲೆಯಲ್ಲಿ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ಗೆ 9 ನೋಟಿಸ್ಗಳನ್ನು ಜಾರಿ ಮಾಡಿದೆ. ನಿಗದಿತ ಅವಧಿಯಲ್ಲಿ ಉತ್ತರ ನೀಡದಿದ್ದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು FSSAI ಎಚ್ಚರಿಸಿದೆ. 2026-27 ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಅಂದರೆ ಏಪ್ರಿಲ್ನಿಂದ ಜೂನ್ ವರೆಗೆ ಉತ್ತರ ರೈಲ್ವೆ ಕಾರ್ಯಾಚರಣಾ ದಕ್ಷತೆ, ಆದಾಯಗಳಿಗೆ, ಟಿಕೆಟ್ ತಪಾಸಣೆ ಹಾಗೂ ಪ್ರಯಾಣಿಕರ ಸೇವೆಗಳಲ್ಲಿ ಗಮನಾರ್ಹ ಸಾಧನೆ ದಾಖಲಿಸಿದೆ. ಈ ಅವಧಿಯಲ್ಲಿ ಮೂಲ ನಿಲ್ದಾಣಗಳಿಂದ ಪ್ರಯಾಣ ಆರಂಭಿಸಿದ ಪ್ರಯಾಣಿಕರ ಸಂಖ್ಯೆ 11,40,00,000ದಿಂದ 12 ಕೋಟಿಗೆ ಏರಿಕೆಯಾಗಿದ್ದು ಇದು ಶೇಕಡ 5ಕ್ಕೂ ಹೆಚ್ಚು ಹೆಚ್ಚಳವಾಗಿದೆ. ರಾಜ್ಯದಲ್ಲಿ ತಲೆದೋರಿರುವ ಭೀಕರ ಬರಗಾಲದ ಸಂದರ್ಭದಲ್ಲಿ ರೈತರ ಕೈಹಿಡಿಯಬೇಕಾದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದೆ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ದೂರಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಕಂಬಳವನ್ನು ಆಯೋಜಿಸುವ ಮುಂದಾಗಿರುವ ರಾಜ್ಯ ಸರ್ಕಾರದ ನಡೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ದೆಹಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ವಾಯು ಗುಣಮಟ್ಟ ನಿರ್ವಹಣಾ ಆಯೋಗ ತನ್ನ ಪ್ರಮಾಣಿತ ಚೌಕಟ್ಟಿನ ಅನುಸಾರ ನಗರ ರಸ್ತೆಗಳ ಪುನರ್ ಅಭಿವೃದ್ದಿಗೆ ಕಾಮಗಾರಿಗಳ ಪ್ರಗತಿ ಪರಿಶೀಲಿಸಲು ನೋಯ್ಡಾ ಮತ್ತು ಗ್ರೇಟರ್ ನೋಯ್ಡಾದಲ್ಲಿ ವಿಶೇಷ ಪರಿಶೀಲನಾ ಕಾರ್ಯಾಚರಣೆ ನಡೆಸಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿಂದು ಅರ್ಜೆಂಟೀನಾ ಸ್ವಿಟ್ಜರ್ಲೆಂಡ್ ನಡುವಿನ ಕ್ವಾರ್ಟರ್ ಫೈನಲ್ ಪಂದ್ಯ ಭಾರತೀಯ ಕಾಲಮಾನ ಬೆಳಿಗ್ಗೆ 6:30ಕ್ಕೆ ಕನ್ಸಾಸ್ ಸಿಟಿ ಕ್ರೀಡಾಂಗಣದಲ್ಲಿ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಪ್ರಿಯ ಶ್ರೋತೃಗಳೇ, ಇನ್ನೀಗ ಕೇಳಿ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ವಿವರಣೆಯ ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ. 7:15 ಶುಭೋದಯ ಕರ್ನಾಟಕ. ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ ಕೇಳುವಿರಿ. ಇದಾದ ನಂತರ ಭಾವಗೀತೆಗಳ ಯಾನ. ಬೆಳಗ್ಗೆ 9:00 ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್, ಎಸ್ ಜಾನಕಿಯವರ ವಿಶೇಷ ಕಾರ್ಯಕ್ರಮ. 11:02 ಹೊಸ ಹಾಡು, 11:30 ಕಲಾಭಾರತಿ. ಮಧ್ಯಾಹ್ನ 12:05 ಕರೆಗೊಂದು ಹಾಡು. ಒಂದು 1:20 ಭಾನುವಾರದ ವಿಶೇಷ, ಸಂದೇಶ ನಮಗೆ ಸಂಗೀತ ನಿಮಗೆ, ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 7:45 ಚಿತ್ರತಾನ. ಮಧ್ಯಾಹ್ನ 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಕಾರ್ಯಕ್ರಮಗಳು. 4:00 ಪರಿಮಳ. ಸಂಜೆ 5:05 ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಓಲ್ಡ್ ಇಸ್ ಗೋಲ್ಡ್. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಇದರ ಸಹಯೋಗ ನ್ಯಾಯ ಸಂಸ್ಥೆ. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಸ್ ಶಂಕರನಾರಾಯಣ. 6:02 ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಗಾನ ಭಜನ ಕೇಳುವಿರಿ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:22 ಕಗ್ಗದ ಸಿರಿ, ಇದರ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಭಾನುವಾರದ ವಿಶೇಷ ಕಾರ್ಯಕ್ರಮ ಬೆಳ್ಳಿ ಬದುಕು. ಇಂದಿನ ಅತಿಥಿ ಕಲಾವಿದ ತಬ್ಲಾ ನಾಣಿ. 9:15 ನಮ್ಮ ನಿಲಯದಿಂದ ಹಿಂದಿ ಮೆಲೋಡಿಸ್. 10:02 ಪ್ರೇಮ ನಿನಾದ, ಪ್ರಣಯ ಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಇದಾಗಿತ್ತು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಭಕ್ತಿಗೀತೆಗಳ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.

ಆರಾಧೋಪಾಸನೆ ಕಾರ್ಯಕ್ರಮದ ಮೊದಲಿಗೆ ಎಸ್ ಜಾನಕಿಯವರು ಹಾಡಿದ ಗಣಪತಿಯ ಗೀತೆಯನ್ನ ಕೇಳಿದ್ರಿ. ವಿಜಯ ನಾರಸಿಂಹ ಅವರ ಗೀತ ರಚನೆ, ಎಂ ರಂಗಾರಾವ್ ಅವರ ಸಂಗೀತವಿತ್ತು.

ಪುರಂದರದಾಸರ ರಚನೆಯನ್ನ ಉಪೇಂದ್ರ ಭಟ್ ಅವರ ಧ್ವನಿಯಲ್ಲಿ ಕೇಳಿದಿರಿ. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಈಗ ಡಾ ಎಂ ಬಾಲಮುರಳಿಕೃಷ್ಣ ಅವರ ಧ್ವನಿಯಲ್ಲಿ ಒಂದು ಗೀತೆ.

ತೂಗೀರೆ ರಘುರಾಮನ ಘನ ಶಾಮನ ಈ ಸಾಲುಗಳಿರುವ ಭಕ್ತಿಗೀತೆ ಎಂಡಿ ಪಲ್ಲವಿ ಹಾಗೂ ಅರ್ಚನಾ ಉಡುಪ ಅವರ ಧ್ವನಿಗಳಲ್ಲಿ

ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳುತ್ತಿರುವಿರಿ. ಕಾರ್ಯಕ್ರಮದಲ್ಲಿ ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಒಂದು ಗೀತೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM
1: ನಾದೋಪಾಸನೆ ಕಾರ್ಯಕ್ರಮದಲ್ಲಿಗ ಕನ್ನಡ ಚಿತ್ರಗಳಿಂದ ಆಯ್ದ ಕೆಲವು ಭಕ್ತಿಗೀತೆಗಳು. ಮೊದಲಿಗೆ ಭಕ್ತ ಪ್ರಹ್ಲಾದ, ಈ ಚಿತ್ರದ ಗೀತೆ.

ಎಸ್ ಜಾನಕಿ ಅವರು ಹಾಡಿದ ಹೇಮಾವತಿ ಚಿತ್ರದ ಗೀತೆಯೊಂದಿಗೆ ಈ ದಿನದ ನಾದೋಪಾಸನೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ 7 ಗಂಟೆ ಆಗಲಿದೆ. ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು ಕೆಲವೇ ಕ್ಷಣಗಳಲ್ಲಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮಾರುಕಟ್ಟೆ ನಿಯಂತ್ರಕ ಭಾರತೀಯ ಷೇರುಪೇಟೆ ಮತ್ತು ವಿನಿಮಯ ಮಂಡಳಿ ಸೆಬಿ ಮಾರುಕಟ್ಟೆ ವಹಿವಾಟಿನ ಇತ್ಯರ್ಥ ಸಮಯದಲ್ಲಿನ ವ್ಯತ್ಯಾಸದಿಂದ ಉಂಟಾಗುವ ತಾತ್ಕಾಲಿಕ ಕೊರತೆಯನ್ನು ನಿವಾರಿಸಲು ಮ್ಯೂಚುವಲ್ ಫಂಡ್ಗಳಿಗೆ ದಿನದೊಳಗಿನ ಸಾಲ ಸೌಲಭ್ಯವನ್ನು ಬಳಸಲು ಅನುಮತಿ ನೀಡಿದೆ. ಖ್ಯಾತ ಹಿರಿಯ ಗಾಯಕಿ ಗಾನಕೋಗಿಲೆ ಎಂದೇ ಪ್ರಸಿದ್ದರಾಗಿದ್ದ ಎಸ್ ಜಾನಕಿ ಅವರು ನಿನ್ನೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 88 ವರ್ಷ ವಯಸ್ಸಾಗಿತ್ತು. ಅವರು ಕನ್ನಡ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ಒಟ್ಟು 48,000 ಹೆಚ್ಚು ಗೀತೆಗಳನ್ನು ಹಾಡಿ ಅಪ್ರತಿಮ ಸಾಧನೆ ಮಾಡಿದ್ದಾರೆ.

ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಹೆಸರಿನಲ್ಲಿ ನಕಲಿ ಸಾಲ ಮಂಜೂರಾತಿ ಪತ್ರ ಪ್ರಸಾರವಾಗುತ್ತಿದ್ದು 350 ರೂಪಾಯಿ ಪ್ರಕ್ರಿಯಾ ಶುಲ್ಕ ಪಾವತಿಸಿದರೆ 5 ಲಕ್ಷ ರೂಪಾಯಿ ಸಾಲ ಮಂಜೂರು ಮಾಡಲಾಗುವುದು ಎಂದು ಸುಳ್ಳು ಭರವಸೆ ನೀಡಲಾಗುತ್ತಿದೆ. ಈ ಪತ್ರ ಸಂಪೂರ್ಣ ನಕಲಿ ಮತ್ತು ವಂಚನಾಪೂರಿತವಾಗಿದ್ದು ಸಾರ್ವಜನಿಕರು ಇಂತಹ ಸಂದೇಶಗಳು ಅಥವಾ ದಾಖಲೆಗಳೇ ಮರುಳಾಗದಂತೆ ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ. ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾಯರ 146ನೇ ಜನ್ಮದಿನಾಚರಣೆ ಇಂದು ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜರುಗಲಿದೆ. ಹಿರಿಯ ಸಾಹಿತಿ ಡಾಕ್ಟರ್ ಸಿದ್ದಲಿಂಗ ಪಟ್ಟಣಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ದಾವಣಗೆರೆ ಜಿಲ್ಲೆಯ ಕೆಲ ಫಿಟ್ನೆಸ್ ಕ್ಲಬ್ಗಳಲ್ಲಿ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಯುತ್ತಿರುವ ದೂರುಗಳು ಕೇಳಿಬಂದಿರುವ ಹಿನ್ನೆಲೆಯಲ್ಲಿ ಮಹಿಳೆಯರ ಸುರಕ್ಷತೆಗೆ ಮೊದಲ ಆದ್ಯತೆ ನೀಡಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೇಖರ್ ಹೆಚ್ ತೆಕ್ಕಣ್ಣನವರ್ ಅವರಿಗೆ ಸೂಚನೆ ನೀಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಮಳೆಯಾಶ್ರಿತ ಹಾಗೂ ನೀರಾವರಿ ಈರುಳ್ಳಿ, ಮಳೆಯಾಶ್ರಿತ ಟೊಮ್ಯಾಟೊ ಮತ್ತು ಕೆಂಪು ಮೆಣಸಿನಕಾಯಿ ಬೆಳೆಗಳಿಗೆ ಕರ್ನಾಟಕ ರೈತರ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ 2026-27 ಸಾಲಿನ ಬೆಳೆ ವಿಮೆಗೆ ಅಧಿಸೂಚಿಸಲಾಗಿದೆ. ನೀರಾವರಿ ಈರುಳ್ಳಿ ಬೆಳೆ ವಿಮೆ ನೋಂದಣಿಗೆ ಇದೇ 15 ಕೊನೆ ದಿನವಾಗಿದ್ದು ಉಳಿದ ಬೆಳೆಗಳಿಗೆ ಇದೇ 31ರವರೆಗೆ ಅವಕಾಶವಿದೆ. ಇಂಗ್ಲೆಂಡ್ನ ವೆಸ್ಟರ್ನ್ನಲ್ಲಿ ಕಳೆದ ರಾತ್ರಿ ನಡೆದ ಅಂತಾರಾಷ್ಟೀಯ ಟಿ ಟ್ವೆಂಟಿ ಕ್ರಿಕೆಟ್ ಸರಣಿಯ 5ನೇ ಹಾಗೂ ಕೊನೆಯ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಭಾರತವನ್ನು 56 ರನ್ಗಳಿಂದ ಮಣಿಸಿ ಸರಣಿಯನ್ನು 4-0 ಅಂತರದಲ್ಲಿ ಜಯಿಸಿದೆ. ಆ ಮೂಲಕ ಅಂತಾರಾಷ್ಟೀಯ ಟಿ ಟ್ವೆಂಟಿ ತಂಡ ಶ್ರೇಯಾಂಕದಲ್ಲಿ ಭಾರತವನ್ನು ಹಿಂದಿಕ್ಕಿ ಇಂಗ್ಲೆಂಡ್ ಅಗ್ರಸ್ಥಾನಕ್ಕೇರಿದೆ. ಭಾರತ ಈ ಶ್ರೇಯಾಂಕದಲ್ಲಿ ದಾಖಲೆಯ 1605 ದಿನಗಳಿಂದ ಅಗ್ರಸ್ಥಾನದಲ್ಲಿತ್ತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:30 ಮತ್ತು ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಪೊಲೀಸ್?
1: ಮಿಸ್ ಸೀಮಾ?
0: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
0: ಯಾಕೆ ಆದ್ರೆ ನಾನು
1: ಒಬ್ಬರೇ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
0: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವಾಗ್ತೀರಾ.
0: ಅಷ್ಟೊಂದ್ ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
0: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
0: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಖ್ಯಾತ ಬಹುಭಾಷೆಗಳ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಮೈಸೂರಿನಲ್ಲಿ ನಿಧನ. ರಾಜ್ಯದ ಪೊಲೀಸ್ ಠಾಣೆಗಳಲ್ಲಿ ಪ್ರತಿ ತಿಂಗಳ ಎರಡನೇ ಭಾನುವಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಿಬ್ಬಂದಿ ದಿನ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ರಾಜ್ಯ

ಮಲ್ಲಕಂಬ ಸ್ಪರ್ಧೆ ಬೆಂಗಳೂರಿನಲ್ಲಿ ಇಂದು ಸಮಾರೋಪ. ಇಂದು ವಿಶ್ವ ಕಾಗದ ಕೈಚೀಲ ಬಳಕೆ ಜನಜಾಗೃತಿ ದಿನ. ಈಗ ವಾರ್ತೆಗಳ ವಿವರ.

0: ಖ್ಯಾತ ಬಹುಭಾಷೆಗಳ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ನಿನ್ನೆ ಸಂಜೆ 7:30ಕ್ಕೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಹೃದಯ ಸ್ತಂಭನದಿಂದ ನಿಧನರಾದರು. ಅವರಿಗೆ 88 ವರ್ಷ ವಯಸ್ಸಾಗಿತ್ತು. 4 ಬಾರಿ ರಾಷ್ಟ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದರು. ಗಾನಕೋಗಿಲೆ ಎಂದೇ ಬಿರುದು ಪಡೆದಿದ್ದ ಸುಮಧುರ ಧ್ವನಿ, ಇನ್ನು ಮುಂದೆ ಸಾರ್ವಜನಿಕವಾಗಿ ಹಾಡುವುದಿಲ್ಲ ಎಂದು ಘೋಷಿಸಿದ ತಮ್ಮ ನೆಚ್ಚಿನ ಸ್ಥಳ ಮೈಸೂರಿನಲ್ಲೇ ಸ್ತಬ್ಧವಾಯಿತು. ಕಳೆದ 69 ವರ್ಷಗಳಿಂದ 20 ಭಾಷೆಗಳಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಅವರು ಹಾಡಿದ್ದಾರೆ. ಮೂಲತಃ ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ರೆಪೆಲ್ಲೆ ತಾಲೂಕು ಪಲ್ಲಪಟ್ಟದವರು. ಮೈಸೂರಿನ ಮಹಾರಾಜ ಕಾಲೇಜ್ ಆವರಣದಲ್ಲಿ ಈ ಬೆಳಗ್ಗೆ 7:30ಕ್ಕೆ ಎಸ್ ಜಾನಕಿ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇಡಲಾಗುವುದು. ಮೈಸೂರಿನ ಬೋಗಾದಿ ಬಳಿಯ ತೋಟದ ಮನೆಯಲ್ಲಿ ಇಂದು ಸಂಜೆ 4:30ಕ್ಕೆ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಎಸ್ ಜಾನಕಿ ಅವರ ಹೆಸರಿನ ಸ್ಮಾರಕ ನಿರ್ಮಾಣಕ್ಕೆ ಮೈಸೂರಿನಲ್ಲಿ ಉಚಿತವಾಗಿ ಭೂಮಿ ನೀಡುವುದಾಗಿ ಜೆಡಿಎಸ್ ಕಾರ್ಯಾಧ್ಯಕ್ಷ ಸಾರಾ ಮಹೇಶ್ ಪ್ರಕಟಿಸಿದ್ದಾರೆ. ಅನೇಕ ಗಣ್ಯರು ಶ್ರದ್ದಾಸುಮನ ಸಮರ್ಪಿಸಿದ್ದಾರೆ. ಪ್ರತಿ ತಿಂಗಳ 2ನೇ ಭಾನುವಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ದಿನವನ್ನು ಕಡ್ಡಾಯವಾಗಿ ಆಚರಿಸಿ ಪೊಲೀಸ್ ಸಿಬ್ಬಂದಿ ಕುಂದುಕೊರತೆ ಆಲಿಕೆ ಸಭೆ ನಿಯಮಿತವಾಗಿ ನಡೆಸುವಂತೆ ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಲಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಮುದಾಯದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯ ಸೇವಾ ಸಂಬಂಧಿ ಸಮಸ್ಯೆ, ಕುಂದುಕೊರತೆ ಹಾಗೂ ಕಲ್ಯಾಣಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಆದ್ಯತೆ ನೀಡುವಂತೆ ಅವರು ಪೊಲೀಸ್ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರಿಗೆ ಸೂಚಿಸಿದ್ದಾರೆ. ಇಂದು ವಿಶ್ವ ಕಾಗದ ಕೈಚೀಲ ಬಳಕೆ ಜನಜಾಗೃತಿ ದಿನ. ಪ್ಲಾಸ್ಟಿಕ್ ಕೈಚೀಲ ಬೇಡ ಎನ್ನೋಣ, ಕಾಗದ ಕೈಚೀಲದ ಬಳಕೆ ಖಾತ್ರಿಪಡಿಸೋಣ ಎಂಬ ಧ್ಯೇಯದೊಂದಿಗೆ ಏಕಬಳಕೆ ಪ್ಲಾಸ್ಟಿಕ್ ಮಿತಗೊಳಿಸಿ ಮರುಬಳಕೆ ಮಾಡಿ ಹಾಗೂ ಭೂಮಿಯನ್ನು ಉಳಿಸಿ ಎಂಬ ಆಶಯದೊಂದಿಗೆ ವಿಶ್ವ ಕಾಗದ ಕೈಚೀಲ ದಿನ ಆಚರಿಸಲಾಗುತ್ತಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಮಂಗೇನಕೊಪ್ಪದ ಜಾಗೃತಿ ಸಂಸ್ಥೆಯ ವಿಶ್ವಸ್ಥರಾದ ಶಾರದಾ ಗೋಪಾಲ್ ದಾಬಡೆ ಏಕಬಳಕೆಯ ಪ್ಲಾಸ್ಟಿಕ್ ಮಾಲಿನ್ಯದ ಪರಿಸರ ಅಪಾಯಗಳ ಬಗ್ಗೆ ಜಾಗೃತಿ ಮತ್ತು ಜೈವಿಕ ವಿಘಟನೀಯ ಮರುಬಳಕೆ ಮಾಡಬಹುದಾದ ಪರಿಸರ ಸ್ನೇಹಿ ಕಾಗದ ಮತ್ತು ಬಟ್ಟೆ ಕೈಚೀಲಗಳ ಬಳಕೆಯನ್ನು ಪರ್ಯಾಯವಾಗಿ ಉತ್ತೇಜಿಸಲು ಶ್ರಮಿಸುತ್ತಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಶಾರದಾ ಗೋಪಾಲ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಮ್ಮಲ್ಲಿ ಮೊದಲಿಂದನೂ ಯಾವುದೇ ಒಂದು ವಸ್ತುವನ್ನ ಎಷ್ಟು ಸಾರಿ ಬಳಸೋದು, ಒಟ್ಟು ಸಾರಿ ಬಳಸಿಯೇ ಮತ್ತೆ ಅದನ್ನು ಬಳಸಲಿಕ್ಕೆ ಸಾಧ್ಯವಿಲ್ಲ ಅನಿಸುವಷ್ಟು, ಅಥವಾ ಅದು ಚೂರ್ ಚೂರಾಗಿ ಅದು ಮಣ್ಣಾಗೆ ಹೋಗ್ಬೇಕು ಅಲ್ಲಿ ತನಕ ಬಳಸೋ ರೂಢಿ ನಮ್ಮಲ್ಲಿ. ಒಂದು ಸೀರೆನೆ ತಗೊಳ್ಳಿ, ಅದು ಹಳೇದಾಯ್ತು ಅಂದ್ರೆ ಮಗಳಿಗೊಂದು ಲಂಗ ಆಗಿ, ಅದು ಹಳೇದಾಯ್ತು ಅಂದ್ರೆ ಮೊಮ್ಮಗಳಿಗೊಂದು ಫ್ರಾಕ್ ಆಗಿ, ಅಂಗಿ ಆಗಿ, ಮುಂದೆ ಅದು ಚೀಲ ಆಗಿ, ಕಡೆ ಕೈ ಒರೆಸೋ ಬಟ್ಟೆ ಆಗಿ, ಹೀಗೆ ಚೂರ್ ಚೂರಾಗಿ ಅದು ಮಣ್ಣಿಗೆ ಸೇರ್ಬೇಕು. ಮಣ್ಣು ಸೇರಿದ ನಂತರ ಸುದಾ ಅದು ಗಿಡಕ್ಕೊಂದು ಗೊಬ್ಬರ ಆಗಿ ಮತ್ತದು ನಮ್ಮ ಜೀವನವನ್ನ ಪ್ರವೇಶ ಮಾಡ್ತದೆ. ಯಾವುದೇ ವಸ್ತುವಿನ ಬಳಕೆ ಆ ರೀತಿ ಇತ್ತು, ಶಹರಗಳಲ್ಲಷ್ಟೇ ಏನು, ಹಳ್ಳಿಗಳಲ್ಲಿ ಕೂಡ ನಾವು ಈ ಗುಣವನ್ನ ಜನರಲ್ಲಿ ಕಾಣ್ತಾ ಇಲ್ಲ. ಈ ಗುಣವನ್ನ ಬಹುಶಃ ಇಲ್ಲವಾಗಿಸಿದ್ದು ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಯಾವಾಗ ಪ್ರವೇಶ ಮಾಡ್ತು ನಮ್ಮ ಜೀವನವನ್ನ, ನಿಧಾನಕ್ಕೆ ನಾವು ಮರಿತಾ ಮರಿತಾ ಮರಿತಾ ಇವತ್ತು ಮರುಬಳಕೆ ಅನ್ನೋದನ್ನೇ ನಾವು ಮರ್ತು ಬಿಟ್ಟಿದ್ದೀವಿ. ಈ ಪ್ಲಾಸ್ಟಿಕ್ ಎಲ್ಲದರಲ್ಲೂ ಮತ್ತೆ ಎಲ್ಲಾ ರೀತಿಯಲ್ಲೂ ನಮಗೆ ಏನು ಸಿಗ್ಲಿಕ್ಕೆ ಶುರುವಾಯ್ತಲ್ಲ, ಅತಿ ಕಡಿಮೆ ಬೆಲೆದು ಎಲ್ಲಿ ಬೇಕಾದ್ರೂ ಹೇಗ್ ಬೇಕಾದ್ರೂ ಸಿಗ್ತದೆ ಅಂತ ಗೊತ್ತಾದ್ಮೇಲೆ ಜನ ಮರುಬಳಕೆ ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ. ಹಳೆಯ ರೂಢಿಯನ್ನ ಮತ್ತೆ ಮರಳಿ ತರಲೇಬೇಕಾಗಿದೆ. ಪೇಪರ್ ಇಂದ ಬ್ಯಾಗ್ಗಳನ್ನ ಮಾಡುದು, ಬಟ್ಟೆ ಅಂತೂ ಸಿಕ್ಕಿದೆ, ಚೀಲಗಳನ್ನಾಗಿ ಮಾಡಿ ಮಾರ್ಕೆಟ್ ಅನ್ನು ಪ್ರವೇಶ ಮಾಡಬೇಕು. ಪ್ಲಾಸ್ಟಿಕ್ ಮೇಲೆ ಹಾಕೊಂಡ್ ಬರ್ತಿದ್ರಲ್ಲ, ಅದನ್ನ ತಡಿಲಿಕ್ಕೆ ಸಾಧ್ಯ ಇದೆ.

0: ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿಸಲು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅವಳಿ ನಗರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆಗಳಲ್ಲಿ ನಿನ್ನೆ ಹಾಗೂ ಇಂದು ಮತದಾರರ ಪಟ್ಟಿ ಪರಿಷ್ಕರಣೆ ವಿಶೇಷ ಅಭಿಯಾನ ಆಯೋಜಿಸಿದೆ. ಮಹಾನಗರ ಪಾಲಿಕೆ ಆಯುಕ್ತ ರುದ್ರೇಶ್ ಘಾಳಿ ವಿವಿಧ ಮತಗಟ್ಟೆಗಳಿಗೆ ಭೇಟಿ ನೀಡಿ ಸಾರ್ವಜನಿಕರಲ್ಲಿ ಎಸ್ಐಆರ್ ಪ್ರಕ್ರಿಯೆಯ ಮಹತ್ವದ ಕುರಿತು ಜಾಗೃತಿ ಮೂಡಿಸಲಿದ್ದಾರೆ. ಲೋಕ್ ಅದಾಲತ್ ಹಿನ್ನೆಲೆ ರಾಜೀಸಂಧಾನದಲ್ಲಿ ಧಾರವಾಡದ ಕೌಟುಂಬಿಕ ನ್ಯಾಯಾಲಯದಲ್ಲಿ 55 ಪ್ರಕರಣಗಳು ಇತ್ಯರ್ಥಗೊಂಡವು. 15 ದಂಪತಿಗಳು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಪುನರ್ಮಿಲನಗೊಂಡು ಮತ್ತೆ ಒಂದಾಗಿ ಜೀವನ ನಡೆಸಲು ನಿರ್ಧರಿಸಿದ್ದು ವಿಶೇಷ. ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ಎನ್ವಿ ವಿಜಯ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿ, ಕೆಲವು ದಂಪತಿಗಳು 5, 10 ಹಾಗೂ 16 ವರ್ಷಗಳಿಂದ ಬೇರೆ ಬೇರೆ ವಾಸಿಸುತ್ತಿದ್ದರೆ, ಒಂದು ಪ್ರಕರಣದಲ್ಲಿ ಕೇವಲ 3 ತಿಂಗಳಲ್ಲಿ ದೂರವಾಗಿದ್ದ ದಂಪತಿಯು ಪುನರ್ಮಿಲನಗೊಂಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ರಾಜ್ಯಮಟ್ಟದ 2 ದಿನಗಳ ಮಲ್ಲಕಂಬ ಸ್ಪರ್ಧೆಯನ್ನು ಬೆಂಗಳೂರಿನ JP ನಗರದ ಶ್ರೀ ದುರ್ಗಾ ಪರಮೇಶ್ವರಿ ಮೈದಾನದಲ್ಲಿ ಆಯೋಜಿಸಿದ್ದು ಇಂದು ಸಮಾರೋಪಗೊಳ್ಳಲಿದೆ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಆಶಯದೊಂದಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಾರಥ್ಯದಲ್ಲಿ ಗ್ರಾಮೀಣ ಸೊಗಡಿನ ಮಲ್ಲಕಂಬ ಸ್ಪರ್ಧೆ ಆಯೋಜಿತವಾಗಿದ್ದು, ಗದಗ್ ಜಿಲ್ಲೆ ಲಕ್ಷ್ಮೇಶ್ವರದ ಖ್ಯಾತ ಮಲ್ಲಕಂಬ ತರಬೇತುದಾರ ಅಗಡಿ ಇಂಜಿನಿಯರಿಂಗ್ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕ ಸೋಮಶೇಖರ್ ಕೊಡ್ಲಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: ಮಲ್ಲಕಂಬ ಕ್ರೀಡೋತ್ಸವ 2026 ವಿವಿಧ ಜಿಲ್ಲೆಗಳಿಂದ ಸುಮಾರು 250 ಹೆಚ್ಚು ಬಾಲಕ ಬಾಲಕಿಯರು ಈ ಮೀಟ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. 14 ವರ್ಷದ ಒಳಗಿನ ಬಾಲಕರು ಹಾಗೂ ಬಾಲಕಿಯರು ಸ್ಥಿರ ಮತ್ತು ರೋಪ್ ಮಲ್ಲಕಂಬದಲ್ಲಿ ತಮ್ಮ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇನ್ನು 14 ವರ್ಷ ಮೇಲ್ಪಟ್ಟ ಬಾಲಕರು ಹಾಗೂ ಬಾಲಕಿಯರು ಸ್ಥಿರ ಹಾಗೂ ರೋಪ್ ಮಲ್ಲಕಂಬದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿವಿಧ ಜಿಲ್ಲೆಗಳಿಂದ ಧಾರವಾಡ, ಬೆಂಗಳೂರು 4 ತಂಡಗಳು, ಗದಗ, ಬಾಗಲಕೋಟೆ, ಆನೇಕಲ್ಲು, ದಾವಣಗೆರೆ, ಮೂಡುಬಿದಿರೆ, ಶಿವಮೊಗ್ಗ, ಮೈಸೂರು, ವಿಜಯಪುರ, ರಾಮನಗರ, ಬೆಳಗಾವಿ, ಚಿತ್ರದುರ್ಗ, ಹೀಗೆ 17 ತಂಡಗಳು ಭಾಗವಹಿಸ್ತಾ ಇದ್ದು 2 ದಿನಗಳ ಸ್ಪರ್ಧೆ ನಡೀತಾ ಇದೆ. ನಗದ ಪುರಸ್ಕಾರ ಸಹಿತ ನೀಡ್ತಾ ಇದ್ದಾರೆ. ಕ್ರೀಡೋತ್ಸವ ನೋಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ ಭಾಷಣದ ಖಂಡಿಕೆಯಲ್ಲಿ ದೇಶೀ ಕ್ರೀಡೆಯ ಮಲ್ಲಕಂಬವನ್ನ ಉತ್ತೇಜಿಸುವ ಸಲುವಾಗಿ ರಾಜ್ಯದ 3 ಕಡೆಗಳಲ್ಲಿ ಆಯೋಜಿಸತಕ್ಕಂತ ವ್ಯವಸ್ಥೆ ಮಾಡಿದ್ರು. ಯಾದಗಿರಿಯಲ್ಲಿ ಈಗಾಗಲೇ ಸ್ಪರ್ಧೆ ಮುಗಿದಿದೆ. 2ನೇ ಆವೃತ್ತಿಯ ಪ್ರದರ್ಶನ ಮತ್ತು ಸ್ಪರ್ಧೆ ಬೆಂಗಳೂರಿನಲ್ಲಿ ಈಗ ನಡೀತಾ ಇದೆ. ಇನ್ನು 3ನೇ ಆವೃತ್ತಿಯ ಸ್ಪರ್ಧೆ ಮತ್ತು ಪ್ರದರ್ಶನ ಧಾರವಾಡದಲ್ಲಿ ನಡೀತಾ ಇದೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ತನ್ನ 45ನೇ ಸಂಸ್ಥಾಪನಾ ದಿನವನ್ನು ಇಂದು ಆಚರಿಸುತ್ತಿದೆ. ಡಾ ಜಿ ಮಾದೇಗೌಡ ಸಮಾಜ ಸೇವಾ ಪ್ರಶಸ್ತಿಯನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಪುರ ಅವರಿಗೆ ಮಂಡ್ಯದಲ್ಲಿ ಪ್ರದಾನಿಸಿ ಗೌರವಿಸಿದರು. ಮುತ್ಸದ್ದಿ ದಿವಂಗತ ಎಂಪಿ ಪ್ರಕಾಶ್ ಅವರ 86ನೇ ಜನ್ಮದಿನದ ಸ್ಮರಣಾರ್ಥ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿಯ ರಂಗಭಾರತಿ ರಂಗಮಂದಿರದಲ್ಲಿ ಕಂಚಿನ ಪುತ್ಥಳಿ ಅನಾವರಣಗೊಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖ್ಯಾತ ಬಹುಭಾಷೆಗಳ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಮೈಸೂರಿನಲ್ಲಿ ನಿಧನ. ರಾಜ್ಯದ ಪೊಲೀಸ್ ಠಾಣೆಗಳಲ್ಲಿ ಪ್ರತಿ ತಿಂಗಳ 2ನೇ ಭಾನುವಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಿಬ್ಬಂದಿ ದಿನ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ರಾಜ್ಯಮಟ್ಟದ ಮಲ್ಲಕಂಬ ಸ್ಪರ್ಧೆ ಬೆಂಗಳೂರಿನಲ್ಲಿ ಇಂದು ಸಮಾರೋಪ. ಇಂದು ವಿಶ್ವ ಕಾಗದ ಕೈಚೀಲ ಬಳಕೆ ಜನಜಾಗೃತಿ ದಿನ.
2: ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ

0: ಈ ಬೆಳಗ್ಗೆ 7:35
1: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 7:16.

0: ಈ ದಿನದ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮದ ಮೊದಲಿಗೆ ಕನ್ನಡ ರತ್ನಭಂಡಾರ ಕೇಳುವಿರಿ. ಇದಾದ ನಂತರ ಭಾವಗೀತೆಗಳ ಸಮಯ.
1: ಕನ್ನಡ ರತ್ನಭಂಡಾರ. ಸ್ವಾಗತ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ. ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ಅಂದ್ರೆ ಗೊತ್ತಾಗಲ್ಲ, ಅದರಿಂದ ಮುಂದಿನ ಹೆಸರನ್ನ ಹೇಳಿದರೆ ಗೊತ್ತಾಗತ್ತೆ. ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ನಿತ್ಯೋತ್ಸವ ಕವಿ. ಜೋಗದ ಸಿರಿ ಬೆಳಕಿನಲ್ಲಿ ಕನ್ನಡ ನಾಡನ್ನು ತೋರಿಸಿದವರು, ಪ್ರಾಧ್ಯಾಪಕರಾಗಿದ್ದರು. ಬಾಲ್ಯದಿಂದಲೇ ಸಾಹಿತ್ಯದ ಆಸಕ್ತಿ, ಅನುಭವದ ಕವಿ. ಮನಸ್ಸು ಗಾಂಧಿ ಬಜಾರು ಅಂದ್ರು. ನಾವು ಕುರಿಗಳು ಸಾರ್ ಕುರಿಗಳು ಅಂತ ವಿಡಂಬನೆ ಮಾಡಿದ್ರು. ನಿಮ್ಮೊಡನಿದ್ದು ನಿಮ್ಮಂತಾಗದೆ ಅಂತ ಸೂಕ್ಷ್ಮವಾಗಿ ಬರೆದರು ಸಂವೇದನೆಯ ಕವಿ, ನಿತ್ಯೋತ್ಸವ ಕವಿ ನಿಸಾರ್ ಅಹಮದ್. ಅವರ ಅಂತರಂಗದ ಮಾತು.
2: ನವೋದಯದಿಂದ ನಾನು ಪ್ರಾರಂಭಿಸಿ ನವ್ಯಕ್ಕೆ ಯಾಕೆ ಬಂದೆ, ಮತ್ತೆ ನವ್ಯೋತ್ತರವಂತೂ ಇವತ್ತು ಅದು ನಾವು ಬೇಡ ಅಂದ್ರೂ ಅನಿವಾರ್ಯವಾಗಿ ಬಂದು ಒಂದು ರೀತಿಯಲ್ಲಿ ನಮ್ಮ ಒಂದು ರೀತಿ ಎಳೆಯುವಂಥದ್ದು. ಆ ಕಾಲದಲ್ಲಿ ನವ್ಯದ ಪ್ರಚಾರ ಸಾಕಷ್ಟು ನಡೀತಿತ್ತು. ಅಡಿಗರ ಚಂಡಮದ್ದಳೆ ಆಗ್ತಾನೆ ಬಂದಿತ್ತು. ಇಲ್ಲಿ ಬೆಂಗಳೂರಲ್ಲಿ ನಾವು ಕೆಲವು ವಿದ್ಯಾರ್ಥಿಗಳು ಮತ್ತೆ ವೈಎನ್ಕೆ ನಮ್ಮ ಪತ್ರಿಕರ್ತರು ನವ್ಯಕಾವ್ಯಕ್ಕೆ ಸಾಕಷ್ಟು ಒಂದು ರೀತಿಯ ಒತ್ತನ್ನು ನೀಡಿ ಪ್ರಚಾರಕ್ಕೆ ತೊಡಗಿದ್ರು. ಆ ಕಾಲದಲ್ಲಿ ಕೆಲವು ನಮ್ಗೆ ಆಗ ಅರ್ಥವಾಗ್ಲೇ ಆಗದೇ ಇರಲಿ, ಓದ್ದಾಗ ಯಾವುದೋ ಒಂದು ರೀತಿ ಬೇರೆಯಾಗಿದೆಯಲ್ಲ ಇದು, ಇಲ್ಲಿ ವಿಚಾರ ಹೆಚ್ಚಾಗಿದೆ, ಬುದ್ಧಿ ಪ್ರಧಾನ ವೈಚಾರಿಕ ವಿಚಾರ ಪ್ರಧಾನವಾದ ಇದು. ಆಮೇಲೆ ಎರಡನೇದಾಗಿ ಕೇವಲ ಈ ಭಾವೋನ್ಮಾದ ಭಾವಾತಿರೇಕತೆ ಭಾವಾತಿಶಯತೆಯಲ್ಲೇ ಕಾವ್ಯ ತೇಲ್ತಿರುವಾಗ ಇದನ್ನ ಮತ್ತೆ ಆಕಾಶದಿಂದ ನೆಲಕ್ಕೆ ಗಾರೊಡೆದ ನೆಲಕ್ಕೆ ತರಬೇಕು ಅದನ್ನ ನಮಗೂ ಅನಿಸೋದು. ಯಾಕಂದ್ರೆ ಮೂರು ಹೊತ್ತು ನಾವು ಕೂಡ ಪ್ರಕೃತಿ ಮತ್ತು ಪ್ರೇಮದ ಒಂದು ರೀತಿ ಆದರ್ಶ ಇವರಲ್ಲಿದ್ದವರಿಗೆ ಜನಜೀವನವನ್ನು ಚಿತ್ರಿಸುವಾಗ ಮುಕ್ತವಾದ ಒಂದು ಛಂದಸ್ಸು ಬೇಕಾಗಿತ್ತು. ಇದು ನನಗೆ ಬಹಳ ಅನಿವಾರ್ಯ ಅನ್ನಿಸ್ತು. ಹೀಗಾಗಿ ವೈಚಾರಿಕತೆಯ ಸ್ಪರ್ಶ ಕಾವ್ಯಕ್ಕೆ ಬರಲಿ ಅನ್ನೋ ಕಾರಣದಿಂದ, ಮತ್ತೆ ಇಂಗ್ಲಿಷ್ ನವ್ಯ ಕಾವ್ಯ ಆ ಕಾಲದಲ್ಲಿ ನಾನು ಸ್ವಲ್ಪ ಹೋಗಿ ಲಾಲ್ಬಾಗಲ್ಲಿ ಕೂತ್ಕೊಂಡು ಓದ್ತಿದ್ದೆ ಟಿ ಎಸ್ ಎಲಿಯಟ್ ಬಗ್ಗೆ, ಮತ್ತೆ ಬಹಳ ನನ್ನ ಮೇಲೆ ಪ್ರಭಾವ ಬೀರಿರೋನು ಡಬ್ಲ್ಯೂ ಎಚ್ ಆರ್ಡೆನ್, ಮತ್ತೆ ಲೂಯಿ ಮೆಕ್ನಿಸ್, ಎಡಿತ್ ಸಿಟ್ವೆಲ್, ಎಜ್ರಾ ಪೌಂಡ್, ಇವನ್ನೆಲ್ಲ ಅಧ್ಯಯನ ಮಾಡಿದಾಗ ಅದು ಎಲ್ಲ ಅರ್ಥವಾಯ್ತು ಅಂತ ಹೇಳಲಾರೆ ನಾನು. ಅದ್ರ ಜೊತೆಯಲ್ಲಿ ಕೆಲವು ವಿಮರ್ಶೆಗಳನ್ನು ಓದಿ ಅವನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಟ್ಟೆ. ಅಂಡರ್ಸ್ಟ್ಯಾಂಡಿಂಗ್ ಪೊಯಿಟ್ರಿ ಅನ್ನೋ ಒಂದು ಪುಸ್ತಕ ಲಿಯಾನ್ ಬ್ರೂಕ್ ಬಹಳ ನನಗೆ ಬಹಳ ಇಷ್ಟವಾದಷ್ಟೇ ಅಲ್ಲ, ತುಂಬಾ ಲಾಭ ಕೊಡ್ ನೀಡ್ತದೆ. ನನಗೆ ಕೆಲವು ರೂಪರೇಷೆಗಳು ಹೊಳೆದು ಈ ತರ ಬರೀಬಹುದು ಅಂತ. ಸಹಜವಾಗದು ಒಂದ್ ರೀತಿ ಹೊಂದಾಣಿಕೆ ಆಗ್ತಾ ಹೋಯ್ತು. ನವೋದಯ ಮತ್ತು ನವ್ಯದ ಒಂದು ರೀತಿ ಸೇತುವೆ, ರಸ ಸೇತುವೆ ಆಗಿ ಸಮನ್ವಯವಾಗಿ ಒಂದು ರೀತಿ

0: ಕಾವ್ಯ ಬಂತು. ನನ್ನ ಒಂದು ವೈಶಿಷ್ಟ್ಯ ಏನು ಅಂದ್ರೆ, ಕುವೆಂಪು ಅಂತ ಮಹಾಕವಿ ಕೂಡ ಗುರುತಿಸಿರೋದು ನನಗೆ ಹೇಳಿದ್ರು. ಒಂದ್ಸಲ ಒಂದು ಸಂದರ್ಶನದಲ್ಲೂ ಹೇಳಿದ್ದಾರೆ, ಆ ಕಾಲದಲ್ಲಿ ಸುಮಾರು 40 ವರ್ಷಗಳ ಹಿಂದೆ. ನವ್ಯ ಕವಿಗಳಲ್ಲಿ ನಿಸಾರ್ ಅಹಮದ್ ಅರ್ಥ ಆಗೋ ಹಾಗೆ ಬರೀತಾರೆ. ಈಗ ಅಡಿಗ್ರಂಥ ಸಮರ್ಥ ಕವಿಗಳು, ದೊಡ್ಡ ಕವಿಗಳು ತುಂಬಾ ಆಳವಾಗಿ, ನರಸಿಂಹಸ್ವಾಮಿ ಆಮನಂತರದ ಕಾಲದ ಕಾವ್ಯ, ಈಗ ಉದಾಹರಣೆಗೆ ಅವರ ಗಡಿಯಾರದ ಅಂಗಡಿಯ ಮುಂದೆ, ಇಂಥ ಪದ್ಯಗಳಲ್ಲೆಲ್ಲ ತುಂಬಾ ಒಂದು ರೀತಿ ವೈಚಾರಿಕ ವ್ಯಾಪ್ತಿ ಇದೆ. ಆಮೇಲೆ ತೆರೆದ ಬಾಗಿಲು, ಆ ಪದ್ಯಗಳು ತೆರೆದ ಬಾಗಿಲು ತುಂಬಾ ಒಂದು ರೀತಿ ಆಳವಾದ ಅರ್ಥಗಳಿವೆ. ಅಂಥ ಒಂದು ಪರಂಪರೆ ಬೇರೆ. ಕೆಲವರು ಅವನ್ನ ಅನುಕರಿಸೋಕೆ ಹೋಗಿ ಗೊಂದಲ ಮಾಡಿಬಿಡ್ತಿದ್ರು. ಅನುಭವದ ಒಂದು ಪರಿಪಕ್ವತೆ ಇರೋಲ್ಲ. ಇಲ್ಲದಿರುವಾಗ ಈ ಕೆಲವರು ಹೊಸಬರು ಬರೆಯೋದಕ್ಕೆ ಗೊಂದಲ ಮಾಡಿಟ್ಬಿಟ್ಟಿದ್ರು. ಕೆಲವು ಖಾಸಗಿಯಾದ ಪ್ರತಿಮೆಗಳನ್ನ ಬಳಸೋದು ಅದ್ಯಾರಿಗೂ ಅರ್ಥ ಆಗ್ತಿಲ್ಲ. ಅದಕ್ಕೆ ಹೀಗಾಗಿ ಒಂದು ರೀತಿ ಅನವಗಾಹತ್ವ, ಆಬ್ಸ್ಕ್ಯೂರಿಟಿ ಅದು ಉಂಟಾಯ್ತು. ಕೆಲವು ಸಲ ಕವಿ ಮೇಳಗಳನ್ನ ನಾವು ಓದ್ಬೇಕಾದ್ರೆ ಜನಗಳು ಲೇವಡಿ ಮಾಡೋರು, ತಮಾಷೆ ಮಾಡೋರು. ಆ ಕಾಲದಲ್ಲಿ ಜನಗಳಿಗೆ ನಾವು ಅರ್ಥ ಆಗದೆ ಇದ್ದಾಗ ಬರೀದಿದ್ರೆ ಯಾಕೆ ಬರೀಬೇಕು? ನನಗೆ ಅರ್ಥ ಆಗದೆ ಇದ್ರೆ ಜನಕ್ಕೆ ಅರ್ಥ ಆಗಲ್ಲ. ಅದು ನಾನು ಅರ್ಥ ಮಾಡಿಕೊಂಡು ನನಗೆ ಅರ್ಥ ಆಗುವಂತ ಕಾವ್ಯ ನಾನು ಬರೆದ್ರೆ ಬೇರೆಯವ್ರಿಗಾಗುತ್ತೆ. ಹಾಗಾಗಬೇಕಾದ್ರೆ ಏನಾಗಬೇಕು? ನನ್ನಲ್ಲಿ ವೈಚಾರಿಕ ಸ್ಪಷ್ಟತೆ ಇರಬೇಕು. ಒಂದು ವಿಶದೀಕರಣದ ಒಂದು ಅಂಶ ನನ್ನ ಇಲ್ಲದೆ ಇದ್ರೆ ಬೇರೆಯವ್ರಿಗೆ ತಾಗಲ್ಲ. ಅಂದ್ರೆ ಒಂದು ಪದ್ಯವನ್ನ ಒಂದು ಸಂಕೇತವನ್ನ ಇಟ್ಕೊಂಡು ಅದರಲ್ಲಿ ಅರ್ಥಗಳ ಒಂದು ಧ್ವನ್ಯರ್ಥಗಳನ್ನ ನೀವು ಕಾಣೋದು ಬೇರೆ. ಏನು ಇಲ್ಲದೆ ಸುಮ್ಮನೆ ಒಂದ್ರ ಜೊತೆಲಿ ಒಂದು ಈ ಮಾಲೋಪಮೆಗಳಾಗಿ ಅದನ್ನ ಗೊಂದಲ ಗೆಡಿಸೋದಿದೆಯಲ್ಲ, ಇಂಥ ಪರಂಪರೆ ಬಿಡಬೇಕು ಅನ್ನೋ ಛಲ ತೊಟ್ಟೆ. ಕಷ್ಟ ಆಯ್ತದು, ಆದರೂ ದೈವಶಾತ್ ಅದನ್ನು ನಾನು ಅರ್ಜಿಸ್ಕೊಂಡೆ. ಹೀಗಾಗಿ ಏನೋ ಕೆಲವು ಒಳ್ಳೆ ಪದ್ಯ ಬರೆದೀನಿ ಅಂತ ಕಾಣುತ್ತೆ, ನನಗೆ ಗೊತ್ತಿಲ್ಲ.
1: ಇಂದಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕವಿ ನಿಸಾರ್ ಅಹಮದ್ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.

ನಮಸ್ಕಾರ, ನಾನು ನಿಮ್ಮ ಸುನಿಲ್ ಪುರಾಣಿಕ್. ನನಗೆ ವಿವಿಧ ಭಾರತಿ ಅಂದ್ರೆ ತುಂಬಾ ಇಷ್ಟ, ತುಂಬಾ ಒಳ್ಳೆ ಮಾಹಿತಿ ಮನರಂಜನೆ ಇರುತ್ತೆ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು ಕೇಳಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕನ್ನಡ ರತ್ನ ಭಂಡಾರ ಕೇಳಿದ್ರಲ್ಲ, ಈಗ ಭಾವಗೀತೆಗಳ ಯಾನ. ಎಚ್ಎಸ್ ವೆಂಕಟೇಶಮೂರ್ತಿ ಕನ್ನಡದ ಪ್ರಸಿದ್ಧ ಕವಿ, ನಾಟಕಕಾರ, ವಿಮರ್ಶಕ ಹಾಗೂ ಗೀತರಚನಾಕಾರರೂ ಸಹ. ಕವಿತೆ, ನಾಟಕ, ಮಕ್ಕಳ ಸಾಹಿತ್ಯ ಹೀಗೆ ಹತ್ತಾರು ವಿಭಾಗಗಳಲ್ಲಿ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ ಎಚ್ಎಸ್ ವೆಂಕಟೇಶಮೂರ್ತಿಯವರು. ಕನ್ನಡ ಸಾಹಿತ್ಯ ಪ್ರಿಯರು ಹಾಗೂ ಸ್ನೇಹಿತರಿಗೆ ಎಚ್ಎಸ್ವಿ ಎಂದೇ ಚಿರಪರಿಚಿತರು. 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಸಹ ಸೇವೆ ಸಲ್ಲಿಸಿದವರು. ಇಂದಿನ ಭಾವಗೀತೆಗಳ ಯಾನದಲ್ಲಿ ಎಚ್ಎಸ್ ವೆಂಕಟೇಶಮೂರ್ತಿಯವರ ರಚನೆಯ ಭಾವಗೀತೆಗಳನ್ನು ಕೇಳುವಿರಿ.

ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ರಚನೆಯನ್ನ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಈಗ ಮೇಘಮಾಲಾ ಅವರ ಧ್ವನಿಯಲ್ಲಿರುವ ಗೀತೆ

0: ಟೆನಿಸ್ ಮಹಿಳಾ ಸಿಂಗಲ್ಸ್ನಲ್ಲಿ ಲಿಂಡಾ ನೋಸ್ಕೋವಾಗೆ ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾರ್ವೆ ವಿರುದ್ಧ ಗೆದ್ದು ಸೆಮಿಫೈನಲ್ ಗೆಲ್ಲಕ್ಕೆ ಇಟ್ಟ ಇಂಗ್ಲೆಂಡ್. ವಾರ್ತೆಗಳ ವಿವರ. ಭಾರತೀಯ ಐಟಿ ವಲಯ ಸಾಫ್ಟ್ವೇರ್ ಸೇವೆಗಳ ಮಾದರಿಯಿಂದ ಸೇವೆಯಾಗಿ ಎಐ ಮಾದರಿಗೆ ಪರಿವರ್ತನೆಗೊಳ್ಳುವಂತೆ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಸಚಿವ ಅಶ್ವಿನಿ ವೈಷ್ಣವ್ ಕರೆ ನೀಡಿದ್ದಾರೆ. ಹೈದರಾಬಾದ್ನಲ್ಲಿ ಹೈಸಿಯಾ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಭಾರತದ ಮುಂದಿನ ಹಂತದ ಬೆಳವಣಿಗೆಯು ಕೃತಕ ಬುದ್ಧಿಮತ್ತೆ, ಅರೆವಾಹಕಗಳು, ಎಲೆಕ್ಟ್ರಾನಿಕ್ಸ್ ಉತ್ಪಾದನೆ ಮತ್ತು ಸುಧಾರಿತ ಮೂಲಸೌಕರ್ಯದಿಂದ ನಡೆಸಲ್ಪಡುತ್ತವೆ. ಇವು ವಿಕಸಿತ ಭಾರತ 2047 ದೃಷ್ಟಿಕೋನಕ್ಕೆ ಅನುಗುಣವಾಗಿರುತ್ತವೆ ಎಂದು ಹೇಳಿದರು. ಕೃತಕ ಬುದ್ಧಿಮತ್ತೆಗೆ ಕಾರ್ಯತಂತ್ರದ ಬದಲಾವಣೆಯನ್ನು ಉದ್ಯಮ ಶೈಕ್ಷಣಿಕ ಸಹಯೋಗದಿಂದ ಮುನ್ನಡೆಸಬೇಕು. ಭವಿಷ್ಯದ ಕಾರ್ಯಪಡೆಗೆ ತರಬೇತಿ ನೀಡಲು ಸಮಗ್ರ ಎಐ ಪಠ್ಯಕ್ರಮವನ್ನು ಈಗಾಗಲೇ ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 2 ದಿನಗಳ ನ್ಯೂಜಿಲೆಂಡ್ ಭೇಟಿಯನ್ನು ಪೂರ್ಣಗೊಳಿಸಿ ಭಾರತಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. 4 ದಶಕಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ನೀಡಿದ ಮೊದಲ ಭೇಟಿ ಇದಾಗಿದ್ದು ದ್ವಿಪಕ್ಷೀಯ ಸಂಬಂಧಗಳಿಗೆ ಪ್ರಮುಖ ಉತ್ತೇಜನ ನೀಡಿದೆ. ಭೇಟಿಯ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಿದರು. ರಕ್ಷಣೆ, ಪ್ರವಾಸೋದ್ಯಮ, ಕ್ರೀಡೆ, ವಿಪತ್ತು ನಿರ್ವಹಣೆ, ಹೈನುಗಾರಿಕೆ ಮತ್ತು ಪಶುಸಂಗೋಪನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ 5 ತಿಳುವಳಿಕಾ ಒಪ್ಪಂದಗಳ ವಿನಿಮಯಕ್ಕೆ ಉಭಯ ನಾಯಕರು ಸಾಕ್ಷಿಯಾದರು. ಇದೇ ವೇಳೆ ಆಕ್ಲೆಂಡ್ನ ಸ್ಟಾರ್ಕ್ ಅರೆನಾದಲ್ಲಿ ನಡೆದ ಸಮುದಾಯ ಕಾರ್ಯಕ್ರಮದಲ್ಲಿ 10,000 ಭಾರತೀಯ ಸಮುದಾಯದವರು ಭಾಗವಹಿಸಿದ್ದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಭಾರತವನ್ನು ವಿಶ್ವಾಸಾರ್ಹ ಸ್ನೇಹಿತ ಎಂದು ಬಣ್ಣಿಸಿದರು. ನ್ಯೂಜಿಲೆಂಡ್ನ ಪ್ರಗತಿಗೆ ಭಾರತೀಯ ಸಮುದಾಯದ ಕೊಡುಗೆಯನ್ನು ಶ್ಲಾಘಿಸಿದರು. ಈ ಭೇಟಿಯು ಭಾರತ ನ್ಯೂಜಿಲೆಂಡ್ ಸಂಬಂಧಗಳಲ್ಲಿ ಹೊಸ ಅಧ್ಯಾಯವನ್ನು ಬರೆದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಖ್ಯಾತ ಹಿನ್ನೆಲೆ ಗಾಯಕಿ, ಗಾನಕೋಗಿಲೆ ಎಂದೇ ಪ್ರಸಿದ್ದರಾಗಿದ್ದ ಎಸ್ ಜಾನಕಿ ಅವರು ನಿನ್ನೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 88 ವಯಸ್ಸಾಗಿತ್ತು. ದಕ್ಷಿಣದ ನೈಟಿಂಗೇಲ್ ಎಂದೇ ಪ್ರೀತಿಯಿಂದ ಕರೆಯಲ್ಪಡುವ ಅವರು 6 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಸುಮಾರು 48,000 ಹಾಡುಗಳನ್ನು ಹಾಡಿದ್ದಾರೆ. ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇಂದು ಬೆಳಗ್ಗೆಯಿಂದಲೇ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನಗಳನ್ನು ಮೈಸೂರಿನ ಕನಿಯನಹುಂಡಿಯಲ್ಲಿರುವ ಅವರ ತೋಟದಲ್ಲಿ ನಡೆಯಲಿವೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಎಸ್ ಜಾನಕಿ ಅವರು ಇಳಿಯಾರಾಜ, ಎಂಎಸ್ ವಿಶ್ವನಾಥನ್, ಕೆವಿ ಮಹಾದೇವನ್, ಎಆರ್ ರೆಹಮಾನ್ ಸೇರಿದಂತೆ ಇತರ ಪ್ರಸಿದ್ಧ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ್ದಾರೆ. 1988 ಭಾರತೀರಾಜ ಅವರ ನಿರ್ದೇಶನದ ತಮಿಳು ಚಿತ್ರ ಸೆಂತೂರ ಪೂವೆ ಗಾಯನಕ್ಕಾಗಿ ಎಸ್ ಜಾನಕಿ ಅತ್ಯುತ್ತಮ ಮಹಿಳಾ ಹಿನ್ನೆಲೆ ಗಾಯಕಿಯಾಗಿ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಗೆದ್ದರು. ಅವರು 33 ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಹಾಗೂ 2013 ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ತಮಿಳಿನಲ್ಲಿ ಸಿಂಗರ ವೇಲನೆ ದೇವ, ಚಿನ್ನಂಚಿರಿಯ ವಣ್ಣಪರವೈ ಮತ್ತು ಸಕಲ ಕಲಾವಲ್ಲವನ್, ಕನ್ನಡದಲ್ಲಿ ನಗುವ ನಯನ, ಜೊತೆ ಜೊತೆಯಲ್ಲಿ ಮತ್ತು ಚಿನ್ನದ ಮಲ್ಲಿಗೆ ಹೂವೆ ಸೇರಿದಂತೆ 100 ಜನಪ್ರಿಯ ಹಾಡುಗಳು ಎಸ್ ಜಾನಕಿ ಅವರ ಕಂಠದಿಂದ ಮೂಡಿಬಂದಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹೊರ್ಮುಸ್ ಜಲಸಂಧಿಯ ಮೂಲಕ ಸಾಗುತ್ತಿದ್ದ ಸೈಪ್ರಸ್ ಧ್ವಜ ಹೊತ್ತ ಕಂಟೈನರ್ ಹಡಗಿನ ಮೇಲೆ ಇರಾನ್ ಪಡೆಗಳು ದಾಳಿ ಮಾಡಿದ ನಂತರ ಅಮೆರಿಕ ಇರಾನ್ ವಿರುದ್ದ ಮತ್ತೊಂದು ಸುತ್ತಿನ ದಾಳಿ ನಡೆಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿರ್ದೇಶನದ ಮೇರೆಗೆ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಅಮೆರಿಕ ಸೇನೆ ತಿಳಿಸಿದೆ. ವಾಣಿಜ್ಯ ಹಡಗಿನ ಮೇಲಿನ ದಾಳಿಯಲ್ಲಿ ಸಿಬ್ಬಂದಿಯೊಬ್ಬರು ಕಾಣೆಯಾಗಿದ್ದಾರೆ ಮತ್ತು ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಇಂಜಿನ್ ಕೊಠಡಿಗೆ ಹೆಚ್ಚಿನ ಹಾನಿಯಾಗಿ ಹಡಗಿಗೆ ಪ್ರಯಾಣ ಮುಂದುವರೆಸಲು ಸಾಧ್ಯವಾಗುತ್ತಿಲ್ಲ ಎಂದು ಅಮೆರಿಕ ತಿಳಿಸಿದೆ.

0: ಕ್ವೈಶ್ಮ ದ್ವೀಪ, ಬಂದರ್ ಅಬ್ಬಾಸ್ ಮತ್ತು ಸಿರಿಕ್ ಮೇಲೆ ದಾಳಿ ನಡೆಸಲಾಗಿದೆ. ಏತನ್ಮಧ್ಯೆ ಹೊರ್ಮುಸ್ ಜಲಸಂಧಿಯನ್ನು ಇರಾನ್ ಮುಚ್ಚಿದೆ. ಹಡಗೊಂದು ಅನಧಿಕೃತ ಮಾರ್ಗ ಬಳಸಲು ಪ್ರಯತ್ನಿಸಿದ ಘಟನೆಯ ನಂತರ ಸಮುದ್ರ ಮಾರ್ಗವನ್ನು ಮುಚ್ಚಲಾಗಿದೆ ಎಂದು ಇರಾನ್ನ ನೌಕಾಪಡೆ ತಿಳಿಸಿದೆ. ಈ ಪ್ರದೇಶದಲ್ಲಿ ಅಮೆರಿಕ ಹಸ್ತಕ್ಷೇಪ ನಿಲ್ಲಿಸುವವರೆಗೆ ಯಾವುದೇ ಹಡಗನ್ನು ಕಾರ್ಯತಂತ್ರದ ಜಲಮಾರ್ಗದ ಮೂಲಕ ಸಾಗಿಸಲು ಅನುಮತಿಸಲಾಗುವುದಿಲ್ಲ ಎಂದು ಇರಾನ್ ತಿಳಿಸಿದೆ. ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಕಾಯ್ದೆ 2006 ಅಡಿಯಲ್ಲಿ ಉಲ್ಲಂಘನೆಗಳನ್ನು ಆರೋಪಿಸಿ ಹಲವಾರು ಗ್ರಾಹಕ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ಗೆ 9 ನೋಟಿಸ್ಗಳನ್ನು ನೀಡಿದೆ. ನೋಟಿಸ್ಗೆ ಉತ್ತರಿಸಿದ್ದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಪ್ರಾಧಿಕಾರ ಎಚ್ಚರಿಸಿದೆ. ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಮೂಲಕ ಅವಧಿ ಮೀರಿದ, ಹಾಳಾದ, ಕೊಳೆತ, ಕಲುಷಿತ ಮತ್ತು ಅಸುರಕ್ಷಿತ ಆಹಾರ ಉತ್ಪನ್ನಗಳನ್ನು ಪೂರೈಸಲಾಗುತ್ತಿದೆ ಎಂದು ಗ್ರಾಹಕರು ದೂರುಗಳು ಆರೋಪಿಸಿವೆ. ತಪ್ಪಾದ, ಅಮಾನ್ಯ ಅಥವಾ ಅಸ್ತಿತ್ವದಲ್ಲಿಲ್ಲದ ಪರವಾನಗಿ ಸಂಖ್ಯೆಗಳು ಮತ್ತು ನೋಂದಾಯಿಸಲಾದ ಹೆಸರುಗಳಿಗಿಂತ ಭಿನ್ನವಾದ ಹೆಸರುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಹಾರ ವ್ಯವಹಾರ ಘಟಕಗಳ ಬಗ್ಗೆಯೂ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಕಳವಳ ವ್ಯಕ್ತಪಡಿಸಿದೆ. ವಿಯೆಟ್ನಾಂನ ಫೂಕ್ವಾಕ್ ದ್ವೀಪದ ಬಳಿ ಭಾರತೀಯ ಪ್ರವಾಸಿಗರನ್ನು ಕರೆದೊಯ್ಯುತ್ತಿದ್ದ ಸ್ಪೀಡ್ ಬೋಟ್ ಮಗುಚಿ ಬಿದ್ದ ಪರಿಣಾಮ 15 ಮಂದಿ ಭಾರತೀಯರು ಸಾವನ್ನಪ್ಪಿದ್ದಾರೆ. 21 ಜನರನ್ನು ರಕ್ಷಿಸಲಾಗಿದೆ. 32 ಭಾರತೀಯ ಪ್ರವಾಸಿಗರು ಮತ್ತು 4 ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ದೋಣಿ ಹಾನ್ ಮೇ ರೂಟ್ ಗೋಯಿ ದ್ವೀಪದಿಂದ ಸುಮಾರು 400 ಮೀಟರ್ ದೂರದಲ್ಲಿ ಉರುಳುಬಿದ್ದಿದ್ದು ರಕ್ಷಣಾ ಕಾರ್ಯಾಚರಣೆ ಆರಂಭವಾಗಿದೆ. ದುರಂತಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ವಿಂಬಲ್ಡನ್ ಮಹಿಳಾ ಸಿಂಗಲ್ಸ್ನಲ್ಲಿ ಜೆಕ್ ಗಣರಾಜ್ಯದ 21 ವರ್ಷದ ಲಿಂಡಾ ನೋಸ್ಕೋವಾ ತಮ್ಮ ಚೊಚ್ಚಲ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಲಂಡನ್ನ ಸೆಂಟರ್ ಕೋರ್ಟ್ನಲ್ಲಿ ನಿನ್ನೆ ನಡೆದ ಫೈನಲ್ ಪಂದ್ಯದಲ್ಲಿ ಲಿಂಡಾ ನೋಸ್ಕೋವಾ ಲಂಡನ್ನ ಕೆರೊಲಿನಾ ಮುಚೋವಾ ಅವರನ್ನು 6-2, 5-7, 6-3 ಅಂತರದಿಂದ ಮಣಿಸಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. 2023 ಮಾರ್ಕೆಟಾ ವೊಂಡ್ರೋಶೋವಾ ಹಾಗೂ 2024 ಬಾರ್ಬೋರಾ ಕ್ರೆಜಿಕೋವಾ ಬಳಿಕ ಕಳೆದ 4 ವರ್ಷಗಳಲ್ಲಿ ವಿಂಬಲ್ಡನ್ ಪ್ರಶಸ್ತಿ ಗೆದ್ದ 3ನೇ ಜೆಕ್ ಗಣರಾಜ್ಯದ ಮಹಿಳಾ ಆಟಗಾರತಿ ಎಂಬ ಹೆಗ್ಗಳಿಕೆಗೆ ನೋಸ್ಕೋವಾ ಪಾತ್ರರಾಗಿದ್ದಾರೆ. ಇಂದು ರಾತ್ರಿ ನಡೆಯಲಿರುವ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿ ವಿಶ್ವದ ಅಗ್ರ ಶ್ರೇಯಾಂಕಿತ ಆಟಗಾರ ಇಟಲಿಯ ಯಾನಿಕ್ ಸಿನ್ನರ್ ಹಾಗೂ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ಪ್ರಶಸ್ತಿಗಾಗಿ ಸೆಣಸಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ನಾರ್ವೆ ತಂಡವನ್ನು 2-1 ಗೋಲುಗಳಿಂದ ಮಣಿಸುವ ಮೂಲಕ ಸೆಮಿಫೈನಲ್ಗೆ ಲಗ್ಗೆಯಿಟ್ಟಿದೆ. ಜೂಡ್ ಬೆಲಿಂಗ್ಹ್ಯಾಮ್ ಅವರ ಅದ್ಭುತ 2 ಗೋಲುಗಳ ಮೂಲಕ ಇಂಗ್ಲೆಂಡ್ ತಂಡ ಸೆಮಿಫೈನಲ್ಗೆ 3ನೇ ತಂಡವಾಗಿ ಮುನ್ನಡೆದಿದೆ. ಕನ್ಸಾಸ್ ಸಿಟಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಅರ್ಜೆಂಟೀನಾ ಸ್ವಿಟ್ಜರ್ಲೆಂಡ್ ನಡುವಿನ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿದೆ. ಇಂಗ್ಲೆಂಡ್ನ ವೆಸ್ಟ್ ಎಂಡ್ನಲ್ಲಿ ಕಳೆದ ರಾತ್ರಿ ನಡೆದ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 5ನೇ ಹಾಗೂ ಕೊನೆಯ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಭಾರತವನ್ನು 56 ರನ್ಗಳಿಂದ ಮಣಿಸಿ ಸರಣಿಯನ್ನು 4-0 ಅಂತರದಲ್ಲಿ ಜಯಿಸಿದೆ. ಅದ್ಭುತ ಬ್ಯಾಟಿಂಗ್ ಪ್ರದರ್ಶನದ ಮೂಲಕ 3 ವಿಕೆಟ್ ನಷ್ಟಕ್ಕೆ ಇಂಗ್ಲೆಂಡ್ ಭಾರತಕ್ಕೆ 258 ರನ್ಗಳ ಗೆಲುವಿನ ಗುರಿ ನೀಡಿತ್ತು. ಪ್ರತಿಯಾಗಿ ಭಾರತ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 201 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಈ ಪಂದ್ಯದ ಗೆಲುವಿನ ಬೆನ್ನಲ್ಲೇ ಅಂತಾರಾಷ್ಟೀಯ ಟಿ20 ತಂಡ ಶ್ರೇಯಾಂಕದಲ್ಲಿ ಭಾರತವನ್ನು ಹಿಂದಿಕ್ಕಿ ಇಂಗ್ಲೆಂಡ್ ಅಗ್ರಸ್ಥಾನಕ್ಕೇರಿದೆ. ಭಾರತ ಈ ಶ್ರೇಯಾಂಕದಲ್ಲಿ ದಾಖಲೆಯ 1605 ದಿನಗಳಿಂದ ಅಗ್ರಸ್ಥಾನದಲ್ಲಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ಐಟಿ ವಲಯ ಸಾಫ್ಟ್ವೇರ್ ಸೇವೆಗಳ ಮಾದರಿಯಿಂದ ಸೇವೆಯಾಗಿ ಎಐ ಮಾದರಿಗೆ ಪರಿವರ್ತನೆಗೊಳ್ಳುವಂತೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಕರೆ. ಖ್ಯಾತ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ವಿಧಿವಶ, ಗಣ್ಯರ ಸಂತಾಪ. ಇರಾನ್ ಮೇಲೆ ಅಮೆರಿಕ ಮತ್ತೊಂದು ಸುತ್ತಿನ ದಾಳಿ, ಪುನಃ ಹೊರ್ಮುಸ್ ಜಲಸಂಧಿ ಮುಚ್ಚಿದ ಟೆಹರಾನ್. ವಿಂಬಲ್ಡನ್ ಟೆನಿಸ್ ಮಹಿಳಾ ಸಿಂಗಲ್ಸ್ನಲ್ಲಿ ಲಿಂಡಾ ನೋಸ್ಕೋವಾಗೆ ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾರ್ವೆ ವಿರುದ್ದ ಗೆದ್ದು ಸೆಮಿಫೈನಲ್ಗೆ ಲಗ್ಗೆಯಿಟ್ಟ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಸಮಯ 7:45.

ಕೆಳಗಡೆ ಗಮನಿಸಿ, 10:02 ಪ್ರಸಾರವಾಗುವ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇಂದು ಎಸ್ ಜಾನಕಿ ಅವರ ವಿಶೇಷ ಕಾರ್ಯಕ್ರಮ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತೀಯ ಐಟಿ ವಲಯ ಸಾಫ್ಟ್ವೇರ್ ಸೇವೆಗಳ ಮಾದರಿಯಿಂದ ಸೇವೆಯಾಗಿ ಎಐ ಮಾದರಿಗೆ ಪರಿವರ್ತನೆಗೊಳ್ಳುವಂತೆ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಸಚಿವ ಅಶ್ವಿನಿ ವೈಷ್ಣವ್ ಕರೆ ನೀಡಿದ್ದಾರೆ. ಪ್ರತಿ ತಿಂಗಳ ಎರಡನೇ ಭಾನುವಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ದಿನವನ್ನು ಕಡ್ಡಾಯವಾಗಿ ಆಚರಿಸಿ ಪೊಲೀಸ್ ಸಿಬ್ಬಂದಿ ಕುಂದು ಕೊರತೆ ಆಲಿಕೆ ಸಭೆ ನಿಯಮಿತವಾಗಿ ನಡೆಸುವಂತೆ ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಖ್ಯಾತ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಂದೇ ಪ್ರಸಿದ್ದರಾಗಿದ್ದ ಎಸ್ ಜಾನಕಿ ಅವರು ನಿನ್ನೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇಂದು ಬೆಳಿಗ್ಗೆಯಿಂದಲೇ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನಗಳು ಮೈಸೂರಿನ ಕನಿಯಾನಹುಂಡಿಯಲ್ಲಿರುವ ಅವರ ತೋಟದಲ್ಲಿ ನಡೆಯಲಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಇಂದು ವಿಶ್ವ ಕಾಗದ ಕೈಚೀಲ ಬಳಕೆ ಜನಜಾಗೃತಿ ದಿನ.

ಪ್ಲಾಸ್ಟಿಕ್ ಕೈಚೀಲ ಬೇಡ ಎನ್ನೋಣ, ಕಾಗದ ಕೈಚೀಲ ಬಳಕೆ ಖಾತ್ರಿಪಡಿಸೋಣ ಎಂಬ ಧ್ಯೇಯದೊಂದಿಗೆ ಏಕ ಬಳಕೆ ಪ್ಲಾಸ್ಟಿಕ್ ಮಿತಿಗೊಳಿಸಿ ಮರುಬಳಕೆ ಮಾಡಿ ಹಾಗೂ ಭೂಮಿಯನ್ನು ಉಳಿಸಿ ಎಂಬ ಆಶಯದೊಂದಿಗೆ ವಿಶ್ವ ಕಾಗದ ಕೈಚೀಲ ದಿನ ಆಚರಿಸಲಾಗುತ್ತಿದೆ. ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ತನ್ನ 45ನೇ ಸಂಸ್ಥಾಪನಾ ದಿನವನ್ನು ಇಂದು ಆಚರಿಸುತ್ತಿದೆ. ಗ್ರಾಮೀಣ ಸಮೃದ್ಧಿಯನ್ನು ಹೆಚ್ಚಿಸಿದ, ದಶಕಗಳ ಪ್ರಗತಿ ಪ್ರತಿಬಿಂಬಿಸುವ ಮತ್ತು ಭಾರತದ ಕೃಷಿ ಹಾಗೂ ಸಹಕಾರಿ ಕ್ಷೇತ್ರಗಳಿಗೆ ಹೊಸ ಹಣಕಾಸು ಮತ್ತು ತಾಂತ್ರಿಕ ಉಪಕ್ರಮಗಳನ್ನು ಪ್ರಾರಂಭಿಸಿ ಈ ವಾರ್ಷಿಕ ಮೈಲಿಗಲ್ಲನ್ನು ನಬಾರ್ಡ್ ಸಂಭ್ರಮಿಸಲಿದೆ. ಹೊರ್ಮುಸ್ ಜಲಸಂಧಿಯ ಮೂಲಕ ಸಾಗುತ್ತಿದ್ದ ಸೈಪ್ರಸ್ ಧ್ವಜ ಹೊತ್ತ ಕಂಟೈನರ್ ಹಡಗಿನ ಮೇಲೆ ಇರಾನ್ ಪಡೆಗಳು ದಾಳಿ ಮಾಡಿದ ನಂತರ ಅಮೆರಿಕ ಇರಾನ್ ವಿರುದ್ದ ಮತ್ತೊಂದು ಸುತ್ತಿನ ದಾಳಿ ನಡೆಸಿದೆ. ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ನಾರ್ವೆ ತಂಡವನ್ನು 2-1 ಗೋಲುಗಳಿಂದ ಮಣಿಸುವ ಮೂಲಕ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಪ್ರೀತಿಯ ಸುಸ್ವಾಗತ.

ತಿಂದ ಮನೆಗೆ ಎರಡು ಬಗೆಯ ಬೇಡ. ಊರಿಗೆ ದ್ರೋಹ ಮಾಡಿ ಬದುಕಲೆಣಿಸಬೇಡ.

ಇಂದು ಜುಲೈ 12, 2026. ಇತಿಹಾಸದ ಪುಟಗಳನ್ನು ತಿರುಗಿ ನೋಡಿದರೆ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆ ಈ ದಿನವನ್ನು ಮಲಾಲಾ ಡೇ ಎಂದು ಗುರುತಿಸಿದ್ದಾರೆ. ಉಗ್ರರ ಗುಂಡಿನ ದಾಳಿಯನ್ನು ಎದುರಿಸಿ ಇಡೀ ಜಗತ್ತಿಗೆ ಸ್ಫೂರ್ತಿಯಾದವರು ಈ ಮಲಾಲಾ. ವಿಶ್ವದಾದ್ಯಂತ ಪ್ರತಿಯೊಂದು ಹೆಣ್ಣು ಮಗುವಿಗೂ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ದೊರೆಯಬೇಕು ಅನ್ನೋದು ಇವರ ಹೋರಾಟದ ಉದ್ದೇಶ. ಹೆಣ್ಣು ಮಕ್ಕಳ ಶಿಕ್ಷಣದ ಹಕ್ಕಿಗಾಗಿ ಧ್ವನಿಯೆತ್ತಿದ ಕಾರಣ ಈ ದಿನವನ್ನು ವಿಶ್ವ ಮಲಾಲಾ ಡೇ ಎಂದು ಆಚರಿಸಲಾಗುತ್ತದೆ.

ಅ ಇಂದ ಬುದ್ಧಿ ಮಾತುವರೆಗೂ ಹೇಳಿಕೊಟ್ಟವರು ಎಸ್ ಜಾನಕಿ ಅಲ್ವೇ. ಜುಲೈ 12 ದಿನ ವಿಶೇಷ ಕೇಳುತ್ತಿರುವಿರಿ ಎಸ್ ಜಾನಕಿ ಅವರ ಗೀತೆಗಳೊಂದಿಗೆ.

ಆಕಾಶವಾಣಿ ಪ್ರೆಸೆಂಟ್ಸ್ ಮಾರ್ನಿಂಗ್ ನ್ಯೂಸ್. ಗುಡ್ ಮಾರ್ನಿಂಗ್, ಐ ಎಂ ನರೇಶ್ ಮಾಗು. ದ ಹೆಡ್ಲೈನ್ಸ್: ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಕನ್ಕ್ಲೂಡ್ಸ್ ಹಿಸ್ ಥ್ರೀ ನೇಷನ್ ಟೂರ್ ಆಫ್ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಅಂಡ್ ನ್ಯೂಜಿಲೆಂಡ್. ಡಿಪಾರ್ಟ್ಸ್ ಫಾರ್ ಇಂಡಿಯಾ ಆಫ್ಟರ್ ಹೋಲ್ಡಿಂಗ್ ಎಕ್ಸ್ಟೆನ್ಸಿವ್ ಟಾಕ್ಸ್ ವಿತ್ ನ್ಯೂಜಿಲೆಂಡ್ ಪ್ರೈಮ್ ಮಿನಿಸ್ಟರ್ ಕ್ರಿಸ್ಟೋಫರ್ ಲಕ್ಸನ್. Vietnam government orders probe into speed boat tragedy that killed 15 Indian tourists. US launches new round of strikes against Iran after IRGC forces attack container ship transiting Strait of Hormuz. Iranian Navy closes the vital sea corridor until further notice. IMD forecasts heavy rainfall across northern and eastern parts of the country for next 4 days. England beat Norway 2-1 to reach FIFA World Cup semi-finals. And Linda Noskova beats Carolina Muchova to win first Wimbledon tennis title. Prime Minister Narendra Modi has concluded his three-nation tour.

ನಮಸ್ತೆ, ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ವಿವಿಧ ಭಾರತಿ ಎಫ್ಎಂ ನಾನು ಸದಾ ಕೇಳ್ತೀನಿ. ತುಂಬಾ ಇಷ್ಟದ ಸ್ಟೇಷನ್ ನಂಗಿದು. ನೀವು ಕೇಳಿ ಆನಂದಿಸಿ, ಕಿವಿಗೊಳ್ಳೆದು. ಜೈ ವಿವಿಧ ಭಾರತಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಬನ್ನಿ ಕನ್ನಡ ನಾಡಿಗೆ, ಚೆಲುವು ಹರಡಿದ ಬೀಡಿಗೆ.
2: ಕನ್ನಡದ ಬಗ್ಗೆ ಮಕ್ಕಳಲ್ಲಿ ಬಾಲ್ಯದಿಂದಲೇ ಪ್ರೀತಿ ಬೆಳೆಯಲಿ. ನಮ್ಮ ತನು ಕನ್ನಡ, ಮನ ಕನ್ನಡ, ಸಮಸ್ತವೂ ಕನ್ನಡವಾಗಿರಲಿ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಜುಲೈ 12 ಇದರ ದಿನವಿಶೇಷ ಕೇಳುತ್ತಿರುವಿರಿ.

0: We are the police. We are the justice. ಶಾಂತಿ ನಿತ್ಯ ಕಾಂತಿ ಸತ್ಯ ಈ ಭೂಮಿಲಿ.
1: ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿದ್ದ ಶಾಂತಿ ಕ್ರಾಂತಿ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಗೀತೆಯನ್ನು ಹಾಡಿದವರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆಎಸ್ ಚಿತ್ರ. ಇನ್ನು ದಿನವಿಶೇಷಕ್ಕೆ ಮತ್ತೊಮ್ಮೆ ಬರೋದಾದರೆ, ವಿಶ್ವಸಂಸ್ಥೆ ಜುಲೈ 12ರನ್ನ ವಿಶ್ವ ಭರವಸೆಯ ದಿನ, ಹೌದು ಇಂಟರ್ನ್ಯಾಷನಲ್ ಡೇ ಆಫ್ ಹೋಪ್ ಎಂದು ಸಹ ಗುರುತಿಸಿದ್ದಾರೆ. ಭರವಸೆ ಅನ್ನೋದು ಕೇವಲ ಕನಸಾಗಿರಬಾರದು, ಬದಲಿಗೆ ಸಕಾರಾತ್ಮಕವಾದ ಭವಿಷ್ಯದ ಬಲವಾದ ನಂಬಿಕೆ ಆಗಬೇಕು ಅನ್ನೋದು ಇದರ ಉದ್ದೇಶ.

ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಆಕಸ್ಮಿಕ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿತ್ತು. ಇನ್ನು ವಿಶ್ವಸಂಸ್ಥೆಯು ಜುಲೈ 12ರನ್ನ ಪ್ರಪಂಚದ ಶಾಂತಿ ಮತ್ತು ಸಮೃದ್ಧಿಯನ್ನು ಉತ್ತೇಜಿಸಲು ಆಚರಣೆ ಮಾಡಲಾಗುತ್ತೆ. ಯುದ್ಧದ ಕಾರ್ಮೋಡವಿರುವ ಈ ಸಂದರ್ಭದಲ್ಲಿ ಈ ದಿನಕ್ಕೆ ಹೆಚ್ಚು ಮಹತ್ವ ಅಂತಾನೆ ಹೇಳಬಹುದು. ಜುಲೈ 12 ದಿನ ವಿಶೇಷವನ್ನ ಕೇಳುತ್ತಿರುವಿರಿ.

ಜುಲೈ 12 ಮಲಾಲಾ ಡೇ, ವಿಶ್ವ ಭರವಸೆಯ ದಿನ. ಇದರ ಜೊತೆಗೆ ಇಂದು ನ್ಯಾಷನಲ್ ಸಿಂಪ್ಲಿಸಿಟಿ ಡೇ ಸಹ. ಹಾಗೂ ಇಂದು ಭಾನುವಾರ ಅಲ್ವೇ, ಸಂಡೇಸ್ ಆನ್ ಬೈಸೈಕಲ್ ಕೂಡ. ಇದೆಲ್ಲದರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಹಿರಿಯ ಪುತ್ರ, ನಮ್ಮೆಲ್ಲರ ಪ್ರೀತಿಯ ಶಿವರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಸಹ. ಆಕಾಶವಾಣಿ ವಿವಿಧ ಭಾರತಿ ಪರವಾಗಿ ಶಿವಣ್ಣ ಅವರಿಗೆ ಜನ್ಮದಿನದ ಶುಭಾಶಯಗಳು.

ಶಿವಣ್ಣ ಅವರಿಗೆ ಮತ್ತೊಮ್ಮೆ ನಮ್ಮ ಕೇಳುಗರ ಪರವಾಗಿಯೂ ಸಹ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ಕಾರ್ಯಕ್ರಮದ ಕೊನೆಯ ಗೀತೆ ಶಿವಣ್ಣ ಅವರ ಮೊದಲ ಚಿತ್ರದಿಂದ

0: ಇದು ಆಕಾಶವಾಣಿ
1: ಶಿಕ್ಷಣ ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
0: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
1: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
0: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.

0: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
1: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
0: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
1: ಸರ್ವೇ ಜನಾಃ ಸುಖಿನೋ ಭವಂತು,
0: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
1: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
0: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 9:03.

ಜುಲೈ 12 ಮಲಾಲಾ ಡೇ ಹಾಗೂ ವಿಶ್ವ ಭರವಸೆಯ ದಿನ ಅಂತ ಹೇಳಿದ್ದೆ ಅಲ್ವೇ. ಇದರ ಜೊತೆಗೆ ಇಂದು ನ್ಯಾಷನಲ್ ಸಿಂಪ್ಲಿಸಿಟಿ ಡೇ ಸಹ, ರಾಷ್ಟ್ರೀಯ ಸರಳತೆಯ ದಿನ. ಹೌದು, ಲೌಕಿಕ ವಸ್ತುಗಳನ್ನು ಹೆಚ್ಚು ಹೆಚ್ಚಾಗಿ ಸಂಗ್ರಹಿಸುವುದೇ ಜೀವನದ ಉದ್ದೇಶ ಎಂದು ನಂಬಿರುವ ಇಂದಿನ ಸಮಾಜಕ್ಕೆ ರಾಷ್ಟ್ರೀಯ ಸರಳತೆಯ ದಿನ ಒಂದು ಎಚ್ಚರಿಕೆಯ ಗಂಟೆ ಅಂತಲೇ ಹೇಳಬಹುದು. ಕೇವಲ ವಸ್ತುಗಳ ಮೇಲೆ ಪ್ರೀತಿ ಬೆಳೆಸಿಕೊಳ್ಳುತ್ತಿರುವ ನಾವು ಮನಸ್ಸಿನಲ್ಲಿರುವ ಅನಗತ್ಯ ಆಲೋಚನೆ ಹಾಗೂ ಒತ್ತಡ ಇವೆಲ್ಲವನ್ನು ಕಳೆದು ನೆಮ್ಮದಿಯ ಜೀವನ ನಡೆಸುವುದು ಯಾವಾಗ ಅನ್ನೋದೇ ಪ್ರಶ್ನೆ.

ನೆಮ್ಮದಿಯ ಜೀವನ ನಡೆಸುವುದು ಯಾವಾಗ ಅಂತ ಪ್ರಶ್ನೆ ಕೇಳಿದ ಅಲ್ವೇ? ಈ ಪ್ರಶ್ನೆಗೆ ಸರಳ ಜೀವನ ನಡೆಸುವುದೇ ಉತ್ತರ. ಹೌದು, ಅನಗತ್ಯ ವಸ್ತುಗಳ ತ್ಯಾಗ, ಮಾನಸಿಕ ಒತ್ತಡದ ನಿರ್ವಹಣೆ, ಪ್ರಕೃತಿಯೊಂದಿಗೆ ನಂಟು ಹಾಗೂ ಆಂತರಿಕ ನೆಮ್ಮದಿ, ಇವು ಸರಳ ಜೀವನ ನಡೆಸುವುದಕ್ಕೆ ಆಧಾರ ಸ್ತಂಭಗಳು. ಇಂದು ರಾಷ್ಟ್ರೀಯ ಸರಳತೆಯ ದಿನ.

ರಾಷ್ಟ್ರೀಯ ಸರಳತೆಯ ದಿನಕ್ಕೆ ಇಷ್ಟೆಲ್ಲ ಪೀಠಿಕೆ ಯಾಕೆ ಅಂತ ನೀವು ಕೇಳಿದ್ರೆ, ಅಮೆರಿಕದ ಪ್ರಸಿದ್ಧ ಲೇಖಕ, ಕವಿ, ನಿಸರ್ಗವಾದಿ ಹಾಗೂ ತತ್ವಜ್ಞಾನಿ ಹೆನ್ರಿ ಡೇವಿಡ್ ಥೋರೋ ಅವರ ಜನ್ಮದಿನವೆಂದು. ಎಲ್ಲ ಸಂಕಷ್ಟಗಳಿಗೆ ಮನಸ್ಸಿನ ಮೇಲೆ ಹಿಡಿತ ಇಲ್ಲದೇ ಇರುವುದೇ ಕಾರಣ ಎಂದು ತಿಳಿಸಿದ ಮಹಾನುಭಾವ ಹೆನ್ರಿ ಡೇವಿಡ್ ಥೋರೋ.

ರಾಷ್ಟ್ರೀಯ ಸರಳತೆ ದಿನ ಈ ಕುರಿತು ಮಾತನಾಡುತ್ತಿದ್ದೇವೆ. ಇನ್ನು ಮನುಷ್ಯನಿಗೆ ಪ್ರಕೃತಿಯೊಂದಿಗೆ ನೇರವಾದ ನಂಟಿರಬೇಕು ಎಂದು ಬಲವಾಗಿ ಪ್ರತಿಪಾದಿಸಿ ಸರಳ ಜೀವನಕ್ಕೆ ಹೆಸರುವಾಸಿಯಾದವರು ಹೆನ್ರಿ ಡೇವಿಡ್ ಥೋರೋ.

ಮತ್ತೊಮ್ಮೆ ನಮ್ಮ ಕೇಳುಗರಿಗೆಲ್ಲರಿಗೂ ನೆನಪು ಮಾಡ್ತಾ ಇದ್ದೇನೆ, ಕೇವಲ ವಸ್ತುಗಳ ಮೇಲೆ ಪ್ರೀತಿ ಬೆಳೆಸಿಕೊಳ್ಳುತ್ತಿರುವ ನಾವು ಮನಸ್ಸಿನಲ್ಲಿರುವ ಅನಗತ್ಯ ಆಲೋಚನೆ ಹಾಗೂ ಒತ್ತಡ ಇವೆಲ್ಲವನ್ನು ಕಳೆದುಕೊಂಡು ನೆಮ್ಮದಿಯ ಜೀವನ ನಡೆಸುವುದು ಯಾವಾಗ ಅನ್ನೋ ಪ್ರಶ್ನೆಗೆ ಸರಳ ಜೀವನವೇ ಉತ್ತರ. ಮತ್ತೊಮ್ಮೆ ನಮ್ಮ ಕೇಳುಗರಿಗೆ ರಾಷ್ಟ್ರೀಯ ಸರಳತೆಯ ದಿನದ ಶುಭಾಶಯಗಳು.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM
1: ಸ್ಟುಡಿಯೋ ಸಮಯ 9:32.

ಕೆಜೆ ಯೇಸುದಾಸ್ ಹಾಗೂ ಜಾನಕಿ ಅವರು ಹಾಡಿದ ನಾರದ ವಿಜಯ ಈ ಚಿತ್ರದ ಗೀತೆಯನ್ನು ಕೇಳಿದ್ರೆ ಅಲ್ವಾ. ಈ ಗೀತೆಯ ದೃಶ್ಯಾವಳಿ ನಮ್ಮ ಕೇಳುವರಿಗೆ ನೆನಪಿದ್ರೆ ಇದರಲ್ಲಿ ಅನಂತ್ನಾಗ್ ಅವರು ಪದ್ಮಪ್ರಿಯರವರನ್ನ ಸತಾಯಿಸ್ತಾ ಝುಮ್ ಅಂತ ಬೈಸಿಕಲ್ನಲ್ಲಿ ಹೋಗ್ತಾ ಇರ್ತಾರೆ. ಭಾನುವಾರದಂದು ಈ ಗೀತೆ ಪ್ರಸಾರ ಮಾಡೋದಕ್ಕೂ ವಿಶೇಷ ಕಾರಣ ಇದೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಸಂಡೇ ಅಂದರೆ ಸಂಡೇಸ್ ಆನ್ ಬೈಸಿಕಲ್ ಆಗಿದೆ ಅದಕ್ಕೆ.

ಸಾಮಾನ್ಯವಾಗಿ ಭಾನುವಾರದ ಮುಂಜಾನೆ ಅನ್ನೋದು ಆಲಸ್ಯದ ಸಮಯ ಅಲ್ವೇ? ದಿನದ ಕಾರ್ಯಗಳು ಎಲ್ಲವೂ ನಿಧಾನವಾಗಿ ಚಲಿಸುವ ದಿನವೇ ಈ ಭಾನುವಾರ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೀವು ಮಲಗಿರುವಾಗ ಅನೇಕರು ಸಂಡೇಸ್ ಆನ್ ಬೈಸಿಕಲ್ ಈ ಅಭಿಯಾನದಲ್ಲಿ ಪಾಲ್ಗೊಳ್ತಿದ್ದಾರೆ. ಇನ್ನು ನಾವು ನೀವು ಸೇರಿಕೊಳ್ಳೋದು ಮಾತ್ರ ಬಾಕಿ. ಯೋಚನೆ ಮಾಡಿ.

ಒಂದು ದಿನವಾದರೂ ಸೈಕಲ್ ತೊಳೆದ್ರೆ ಹೃದಯದ ಆರೋಗ್ಯ ತುಂಬಾನೇ ಚೆನ್ನಾಗಿರುತ್ತೆ, ಜೊತೆಗೆ ತೂಕದ ನಿಯಂತ್ರಣ ಸಹ ಆಗುತ್ತೆ, ಹಾಗೆ ಮನಸ್ಸು ಪ್ರಫುಲ್ಲತೆಯಿಂದ ಕೂಡಿರುತ್ತೆ.

ಪ್ರಫುಲ್ಲತೆಯಿಂದ ಕೂಡಿರಂತೆ ಅಂತ ಹೇಳಿದೆ ಅಲ್ವೇ. ಇದರ ಜೊತೆಗೆ ಪರಿಸರದ ಸಂರಕ್ಷಣೆ, ಇಂಧನದ ಉಳಿತಾಯ, ಇದರ ಜೊತೆಗೆ ಜೇಬಿನ ಮೇಲೆ ಭಾರ ಸಹ ಕಡಿಮೆ ಆಗುತ್ತೆ, ಹಾಗೆಯೇ ಹೊಸ ಹೊಸ ಸ್ನೇಹಿತರು ಸಹ ಪರಿಚಯ ಆಗುತ್ತೆ. ಯೋಚನೆ ಮಾಡಿ, ಸಂಡೇಸ್ ಆನ್ ಬೈಸಿಕಲ್.

0: ಭಾನುವಾರವೆಂದರೆ ನೌಕರಿಗೂ ರಜಾ, ಶಾಲೆಗೂ ರಜಾ. ಪ್ರತಿ ವಾರವೂ ಬರುವ ಈ ರಜಾ ದಿನ ವ್ಯರ್ಥ ಆಗೋದು ಖಂಡಿತ ಬೇಡ. ಬದಲಾಗಿ ಸಂಡೇಸ್ ಆನ್ ಬೈಸಿಕಲ್ ಈ ಅಭಿಯಾನವನ್ನ ನಾವೆಲ್ಲರೂ ಸೇರಿ ಯಶಸ್ವಿಯಾಗಿಸೋಣ.
1: ನೌಕರಿಗೆ ದಿನ ರಜಾ,

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಶಿವಮೊಗ್ಗ ತೀರ್ಥಹಳ್ಳಿಯ ಬಾಣಂತಿ ಸಾವು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ. ಈ ಕುರಿತು ಸಮಗ್ರ ತನಿಖೆ ನಡೆಸಿ ವರದಿ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಆದೇಶಿಸಲಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಇ ಪೋತಿ ನೋಂದಣಿ ಮುದ್ರಾಂಕ ಹಾಗೂ ಹಕ್ಕುಪತ್ರ ಒದಗಿಸುವ ಕೆಲಸದ ವೇಗ ವರ್ಧಿಸಲು ಇಂದು ರಾಜ್ಯದ ಎಲ್ಲಾ ಉಪ ನೋಂದಣಾಧಿಕಾರಿ ಕಚೇರಿಗಳು ಕಾರ್ಯನಿರ್ವಹಿಸಲಿವೆ ಎಂದು ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ರಾಜ್ಯದ ಗ್ರಾಮ ಪಂಚಾಯಿತಿಗಳ ಆಡಳಿತಾವಧಿ ಪೂರ್ಣಗೊಂಡಿದ್ದು ಬರುವ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಚುನಾವಣೆ ನಡೆಯಲಿದೆ ಎಂದು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಮಹಾರಾಷ್ಟದ ಪುಣೆ ಜಿಲ್ಲೆಯ ಮೋಶಿ ತ್ಯಾಜ್ಯ ಡಿಪೋದಲ್ಲಿ ಇದೇ 8ರಂದು ಸಂಭವಿಸಿದ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 9ಕ್ಕೆ ಏರಿಕೆಯಾಗಿದೆ. ಇಂದು 4ನೇ ದಿನದ ರಕ್ಷಣಾ ಕಾರ್ಯಾಚರಣೆಯ ವೇಳೆ ಅವಶೇಷಗಳಡಿಯಿಂದ ಇನ್ನೂ 7 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಇನ್ನೂ ಒಬ್ಬ ವ್ಯಕ್ತಿ ತ್ಯಾಜ್ಯದ ರಾಶಿಯಡಿ ಸಿಲುಕಿರುವ ಶಂಕೆ ಇದ್ದು ಅವರನ್ನು ಪತ್ತೆ ಹಚ್ಚುವ ಕಾರ್ಯ ಮುಂದುವರೆದಿದೆ. ವೆನೆಜುವೆಲಾದ ಲಾ ಗುವೈರಾ ಪ್ರದೇಶದಲ್ಲಿ ಇದೇ 24ರಂದು ಸಂಭವಿಸಿದ ಅವಳಿ ಭೂಕಂಪಗಳಲ್ಲಿ ಈವರೆಗೆ ಮೃತಪಟ್ಟವರ ಸಂಖ್ಯೆ 4,333ಕ್ಕೆ ಏರಿಕೆಯಾಗಿದೆ. 16,740ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಅಮೆರಿಕದ ಕಾನ್ಸಾಸ್ ಸಿಟಿ ಕ್ರೀಡಾಂಗಣದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡ ಸ್ವಿಟ್ಜರ್ಲೆಂಡ್ ತಂಡವನ್ನು 3-1 ಗೋಲುಗಳಿಂದ ಮಣಿಸುವ ಮೂಲಕ ಸೆಮಿಫೈನಲ್ಗೆ ಲಗ್ಗೆಟ್ಟಿದೆ. ಲಂಡನ್ನ ಸೆಂಟರ್ ಕೋರ್ಟ್ನಲ್ಲಿ ನಡೆಯಲಿರುವ ವಿಂಬಲ್ಡನ್ ಮಹಿಳೆಯರ ಡಬಲ್ಸ್ ಫೈನಲ್ನಲ್ಲಿ 10ನೇ ಶ್ರೇಯಾಂಕಿತ ಜೋಡಿ ಗುವೋ ಹಾನ್ಯೂ ಮತ್ತು ಕ್ರಿಸ್ಟಿನಾ ಮ್ಲಾಡೆನೋವಿಕ್, 2ನೇ ಶ್ರೇಯಾಂಕಿತ ಜೋಡಿ ಗ್ಯಾಬ್ರಿಯಲಾ ಡಬ್ರೌಸ್ಕಿ ಮತ್ತು ಲೂಯಿಸಾ ಸ್ಟೆಫಾನಿ ಅವರನ್ನು ಎದುರಿಸಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 5:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಇದು ಸಮಯ, ಇದು ಬೆಳಗು, ಇದು ಭಾವ.
2: ಎಷ್ಟು ವಯಸ್ಸು ನಿನಗೆ?
3: 19 ಒಡೆಯ.
2: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
1: ಸಂದೇಶ
4: ಕೇಳ್ರಪ್ಪೋ, ಕೇಳ್ರಿ. ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
1: ಸಾವಧಾನ, ಸಮಾಧಾನ.
5: ಆ ಪಾತ್ರನೇ ನಮ್ಗೆ ಹೇಳುತ್ತದು, ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
1: ಜಗದ ಜಗುಲಿ ಬಾನುಲಿ. ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರತ.
6: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
1: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
6: ನಿನ್ನಿಂದಲೇ ಮನಸ್ಸಿಂದು ಕೊನೆದಾಡಿದೆ.
1: ಆಕಾಶವಾಣಿ, ಆಕಾಶವಾಣಿ, ಆಕಾಶವಾಣಿ.
7: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ 10:04.

ಓಲ್ಡ್ ಈಸ್ ಗೋಲ್ಡ್. ಈ ದಿನದ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ವಾಗತ ಅಂತ ಹೇಳೋದಕ್ಕೂ ಮನಸ್ಸು ಅತ್ಯಂತ ಭಾರವಾಗ್ತದೆ. ಯಾಕೆಂದರೆ ನಿನ್ನೆಯ ದಿನ ನಮ್ಮೆಲ್ಲರ ಪ್ರೀತಿಯ ಎಸ್ ಜಾನಕಮ್ಮ ಅವರು ನಮ್ಮನ್ನು ಲೌಕಿಕವಾಗಿ ಅಗಲಿದ್ದಾರೆ. ನಮ್ಮ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಎಸ್ ಜಾನಕಿ ಅವರು ಹಾಡಿದ ಗೀತೆಗಳಿಲ್ಲದೆ ಪ್ರಸಾರವಾದ ಇತಿಹಾಸವೇ ಇಲ್ಲ. ಮುಂದಿನ ದಿನಗಳಲ್ಲೂ ಸಹ ಅವರ ಗೀತೆಗಳಿಲ್ಲದೆ ಕಾರ್ಯಕ್ರಮ ಪ್ರಸಾರ ಆಗೋದು ಅಸಾಧ್ಯ. ಇದು ಎಸ್ ಜಾನಕಿಯವರು ಕನ್ನಡಿಗರಿಗೆ ಬಿಟ್ಟು ಹೋಗುತ್ತಿರುವ ಪರಂಪರೆ. ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿಯವರು ಇತರೆ ಗಾಯಕ ಗಾಯಕಿಯರೊಂದಿಗೆ ಹಾಡಿರುವ ಗೀತೆಗಳನ್ನು ಕೇಳುವಿರಿ. ಇದು ಎಸ್ ಜಾನಕಿಯವರಿಗೆ ನುಡಿ ನಮನ.

ಎಸ್ ಜಾನಕಿ ಹಾಗೂ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ ನಂದಾದೀಪ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಇದೇ ಜೋಡಿಯಲ್ಲಿ ಮತ್ತೆರಡು ಗೀತೆಗಳು, ಒಂದು ನಾ ಮೆಚ್ಚಿದ ಹುಡುಗ ಚಿತ್ರದಿಂದ, ಮತ್ತೊಂದು ಭೂತಯ್ಯನ ಮಗ ಅಯ್ಯು ಈ ಚಿತ್ರದಿಂದ.

1950ರ ದಶಕದಿಂದ ಎಸ್ ಜಾನಕಿ ಹಾಗೂ ಪಿ ಬಿ ಶ್ರೀನಿವಾಸ್ ಅವರ ಯುಗಳ ಗೀತೆಗಳು ಕನ್ನಡಿಗರನ್ನ ಸದಾಕಾಲ ರಂಜಿಸುತ್ತಲೇ ಬಂದಿವೆ. ಈಗಷ್ಟೇ ನಾ ಮೆಚ್ಚಿದ ಹುಡುಗ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಈಗ ಭೂತಯ್ಯನ ಮಗ ಅಯ್ಯು ಈ ಚಿತ್ರದ ಗೀತೆ.

ಎಸ್ ಜಾನಕಿ ಹಾಗೂ ಪಿ ಬಿ ಶ್ರೀನಿವಾಸ್ ಅವರು ಜೊತೆಗೂಡಿ ಹಾಡಿದ ಮೂರು ಗೀತೆಗಳನ್ನು ಕೇಳಿದ್ರಲ್ಲ, ಈಗ ಕೆ ಜೆ ಯೇಸುದಾಸ್ ಅವರೊಂದಿಗೆ ಹಾಡಿರುವ ಎರಡು ಗೀತೆಗಳು, ಮೊದಲನೆಯದು ಪ್ರೇಮಮಯಿ ಚಿತ್ರದಿಂದ, ಮತ್ತೊಂದು ಒಂದೇ ಬಳ್ಳಿಯ ಹೂಗಳು ಈ ಚಿತ್ರದಿಂದ.

ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅವರ ವಿಶೇಷ. ಈಗ ಒಂದೇ ಬಳ್ಳಿಯ ಹೂಗಳು ಈ ಚಿತ್ರದಿಂದ ಒಂದು ಗೀತೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಕನ್ನಡದ ಬಗ್ಗೆ ಮಕ್ಕಳಲ್ಲಿ ಬಾಲ್ಯದಿಂದಲೇ ಪ್ರೀತಿ ಬೆಳೆಯಲಿ. ನಮ್ಮ ತನು ಕನ್ನಡ, ಮನ ಕನ್ನಡ, ಸಮಸ್ತವೂ ಕನ್ನಡವಾಗಿರಲಿ.

ಹಿಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅವರು ಇತರೆ ಗಾಯಕರೊಂದಿಗೆ ಹಾಡಿರುವ ಗೀತೆಗಳನ್ನು ಕೇಳುತ್ತಿರುವಿರಿ. ಈವರೆಗೂ ಪಿಬಿ ಶ್ರೀನಿವಾಸ್, ಕೆಜೆ ಯೇಸುದಾಸ್ ಅವರು ಎಸ್ ಜಾನಕಿ ಅವರೊಂದಿಗೆ ಹಾಡಿದ ಗೀತೆಗಳನ್ನು ಕೇಳಿದ್ರಿ. ಇವು ಒಂದು ಹಂತಕ್ಕೆ ಮೈಮರೆಯುವಂತೆ ಮಾಡಿದ್ರೆ ಇದರ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವುದು ಎಸ್ ಜಾನಕಿಯವರು ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆಗಳು.

ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಆಡಿದ ಆಟೋ ರಾಜ ಈ ಚಿತ್ರದ ಗೀತೆಯನ್ನು ಕೇಳಿದ್ರಲ್ಲ, ಇದರ ಮತ್ತೊಂದು ಹಂತ ಭರ್ಜರಿ ಭೇಟೆ ಚಿತ್ರದ ಈ ಗೀತೆ.

ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಗಳಲ್ಲಿ ಕನ್ನಡಿಗರು ಎಂದೂ ಮರೆಯದ ಗೀತೆ ಅಂದರೆ ಅದು ಗೀತಾ ಚಿತ್ರದಿಂದ.

ಇವು ಎಸ್ ಪಿ ಬಿ ಹಾಗೂ ಎಸ್ ಜಾನಕಮ್ಮ ಅವರು ಹಾಡಿರುವ ಗೀತೆಗಳಾದರೆ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಹಾಡಿರುವ ಗೀತೆಗಳು ಒಬ್ಬರಿಗೊಬ್ಬರು ಮೀರಿಸುವಂತಿತ್ತು.

0: Stai zeno! ಗದಗದ ನೀರು ಕುಡಿದು ಸಿರಿ ಸಿರಿ ಎಂದು ಸಿಡಿದು ದುರ್ಬಲ ಎಂದು ನಡೆದು ಮನೆಗೆ ತೆರೆದು ಬಿಯ
1: ಪಾರ್ವತಮ್ಮ ರಾಜ್ಕುಮಾರ್ ಅವರು ಸ್ವತಃ ಹೇಳಿರೋ ಹಾಗೆ ಎಸ್ ಜಾನಕಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೂಡಿ ಹಾಡುವ ಗೀತೆಗಳು ಹೇಗಿರ್ತಾ ಇತ್ತು ಅಂದ್ರೆ ಅದು ಒಬ್ಬರನ್ನೊಬ್ಬರು ಮೀರಿಸುವಂತಿತ್ತು. ಪಾರ್ವತಮ್ಮ ಅವರು ಇವರಿಬ್ಬರ ಗೀತೆಗಳು ರೆಕಾರ್ಡಿಂಗ್ ಇದ್ದಾಗ ತಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನು ಬಿಟ್ಟು ಅವರ ಪೈಪೋಟಿ ನೋಡೋದಕ್ಕೆ ಹೋಗ್ತಾ ಇದ್ರಂತೆ. ಅಂತಹ ಗೀತೆಗಳಲ್ಲಿ ಮತ್ತೊಂದು ಗೀತೆ ಯಾರಿವನು ಚಿತ್ರದಿಂದ.

ಜಾನಕಮ್ಮವರು ಇಂದು ಭೌತಿಕವಾಗಿ ನಮ್ಮೊಂದಿಗೆ ಇಲ್ಲದೇ ಇರಬಹುದು, ಆದರೆ ಅವರ ಶಾರೀರ ಹಾಗೂ ಆ ನಗು ಕನ್ನಡಿಗರನ್ನು ಸದಾ ಕಾಡುತ್ತಲೇ ಇರುತ್ತೆ. ಅವರು ಹಾಡಿರುವ ಗೀತೆಗಳು ಅವರನ್ನು ಸದಾ ನೆನಪು ಮಾಡುತ್ತಲೇ ಇರುತ್ತೆ.

ಚಲಿಸುವ ಮೋಡಗಳು ಈ ಚಿತ್ರದ ಗೀತೆಯೊಂದಿಗೆ ಇಂದಿನ ಎಸ್ ಜಾನಕಿ ಅವರ ವಿಶೇಷ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಈವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾದದ್ದು ಹೊಯ್ಸಳ ರಾಮಣ್ಣ ವಾಲ್ಮೀಕಿ. ನಮಸ್ಕಾರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಹಮದಾಬಾದ್ನಲ್ಲಿಂದು 405 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಜನಪರ ಅಭಿವೃದ್ಧಿ ಯೋಜನೆಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸುವ ಹಾಗೂ ಸ್ವಕ್ಷೇತ್ರ ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಮಹತ್ವಾಕಾಂಕ್ಷೆಯ ಸಾಮೂಹಿಕ ಅರಣ್ಯೀಕರಣ ಅಭಿಯಾನಕ್ಕೆ ಚಾಲನೆ ನೀಡುವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಪಾಲ್ಗೊಂಡಿದ್ದಾರೆ. ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತ ಉದ್ದೇಶಿತ ಮಸೂದೆಯನ್ನು ಪರಿಶೀಲಿಸುತ್ತಿರುವ ಜಂಟಿ ಸಂಸದೀಯ ಸಮಿತಿ ಜೆಪಿಸಿ ಗೋವಾದಲ್ಲಿ ನಡೆಸಿದ 2 ದಿನಗಳ ಸಮಾಲೋಚನಾ ಸಭೆಯನ್ನು ಪೂರ್ಣಗೊಳಿಸಿದೆ. ಈ ಕುರಿತು ಮಾತನಾಡಿರುವ ಸಮಿತಿಯ ಅಧ್ಯಕ್ಷ ಹಾಗೂ ಸಂಸದ ಪಿಪಿ ಚೌಧರಿ, ಏಕಕಾಲದಲ್ಲಿ ಚುನಾವಣೆ ನಡೆಸುವುದರಿಂದ ಆಡಳಿತ ವ್ಯವಸ್ಥೆ ಮತ್ತಷ್ಟು ಬಲಗೊಳ್ಳಲಿದ್ದು ಚುನಾವಣಾ ವೆಚ್ಚ ಕಡಿಮೆಯಾಗುವುದು ಎಂದು ತಿಳಿಸಿದ್ದಾರೆ. ಭಾರತೀಯ ಚಿತ್ರರಂಗದ ಅಪ್ರತಿಮ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ಅವರ ನಿಧನಕ್ಕೆ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಉಮಾಶ್ರೀ ಸಂತಾಪ ಸೂಚಿಸಿದ್ದಾರೆ. ಇಂದು ಸಂಜೆ ಮೈಸೂರಿನ ಬೋಗಾದಿ ರಸ್ತೆಯ ಕಣಿಯನಹುಂಡಿ ಬಳಿ ಇರುವ ಎಸ್ ಜಾನಕಿ ಅವರ ತೋಟದ ಮನೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಕಸವನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡದಿರುವ ಹಾಗೂ ನಿಯಮಗಳ ಚೌಕಟ್ಟಿನಿಂದ ಹೊರಗುಳಿದಿರುವ ಬೃಹತ್ ತ್ಯಾಜ್ಯ ಉತ್ಪಾದಕರನ್ನು ಗುರುತಿಸಿ ಅವರ ಮೇಲೆ ನಿಗಾ ಇಡಬೇಕು ಎಂದು ಬೆಂಗಳೂರು ನಗರ ಪಾಲಿಕೆ ಆಯುಕ್ತ ಡಾಕ್ಟರ್ ಕೆವಿ ರಾಜೇಂದ್ರ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲವಾಗಿರುವ ಹಿನ್ನೆಲೆಯಲ್ಲಿ ರೈತರು ಬೆಳೆ ರಕ್ಷಣೆಗಾಗಿ ತೇವಾಂಶ ಸಂರಕ್ಷಣಾ ಕೇಂದ್ರಗಳಿಗೆ ಆದ್ಯತೆ ನೀಡಬೇಕು ಎಂದು ಯಾದಗಿರಿ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕ ರತೇಂದ್ರನಾಥ್ ಸುಗೂರ್ ಸಲಹೆ ನೀಡಿದ್ದಾರೆ. ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ನವಣೆ, ಜೋಳ ಮತ್ತು ಸಜ್ಜೆಯಂತಹ ಕಡಿಮೆ ನೀರು ಅವಶ್ಯಕತೆ ಇರುವ ಬೆಳೆಗಳನ್ನು ಬೆಳೆಯುವುದು ಸೂಕ್ತ ಎಂದಿದ್ದಾರೆ. ವಿಯೆಟ್ನಾಂನ ಫೂ ಕ್ವಾಕ್ ದ್ವೀಪದ ಸಮೀಪ ಸಂಭವಿಸಿದ ವೇಗ ದೋಣಿ ದುರಂತದಲ್ಲಿ 15 ಭಾರತೀಯ ಪ್ರವಾಸಿಗರು ಮೃತಪಟ್ಟಿರುವ ಘಟನೆಗೆ ಸಂಬಂಧಿಸಿದಂತೆ ತನಿಖೆಗೆ ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ ಹನ್ ಆದೇಶ ನೀಡಿದ್ದಾರೆ. ವಿಂಬಲ್ಡನ್ ಟೆನಿಸ್ನ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿಂದು ವಿಶ್ವದ ಅಗ್ರ ಶ್ರೇಯಾಂಕಿತ ಆಟಗಾರ ಇಟಲಿಯ ಯಾನಿಕ್ ಸಿನ್ನರ್ ಹಾಗೂ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ಪ್ರಶಸ್ತಿಗಾಗಿ ಸೆಣಸಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00.

ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

92.9 FM. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಹೊಸ ಹಾಡು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ಹೊಸ ಗೀತೆಗಳನ್ನ ಕೇಳ್ತಾ ಸಾಗೋಣ. ಕೇಳೋದಕ್ಕೆ ಆರಂಭಿಸೋದಕ್ಕೆ ಮುಂಚೆನೆ ಗಾನಕ್ಕೆ ಹೋಗಿಲೆ ಎಸ್ ಜಾನಕಿ ನಮ್ಮನ್ನೆಲ್ಲ ಅಗಲಿದ್ದಾರೆ. ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಅವರು ಮಾಡಿರುವಂಥ ಸಾಧನೆಗಳು ಸದಾ ನಮ್ಮ ಜೊತೆ ಹಸಿರಾಗಿರುತ್ತೆ. ಅವರನ್ನು ಒಂದು ಕ್ಷಣ ನೆನೆಯುತ್ತಾ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸೋಣ. ಹಾಗೆ ಆರಂಭಿಸೋದಕ್ಕೂ ಮುಂಚೆನೆ ನೀವೆಲ್ಲರೂ ಹೇಗಿದ್ದೀರ ಸ್ನೇಹಿತರೆ? ಗುಡ್. ನೀವೆಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳಿದ್ದನ್ನು ಕೇಳಿ ಬಹಳ ಖುಷಿಯಾಯಿತು. ನೀವೆಲ್ಲ ಹೀಗೆ ನಗ್ನಗ್ತಾ ಖುಷಿಯಾಗಿರಬೇಕು ಅನ್ನೋದೇ ಆಶಯ. ಇನ್ನು ಹೊಸ ಗೀತೆಗಳನ್ನು ಕೇಳೋದಕ್ಕೆ ಆರಂಭ ಮಾಡೋಣ. ಕಾಂತಾರ ಚಿತ್ರದ ದ ಲೆಜೆಂಡ್ ಚಿತ್ರದ ಗೀತೆಯನ್ನು ಕೇಳೋಣ. ವಿಜಯ್ ಪ್ರಕಾಶ್, ಅನನ್ಯ ಭಟ್ ಮತ್ತು ತಂಡದವರ ಗಾಯನ, ಪ್ರಮೋದ್ ಮರವಂತೆ ಅವರ ರಚನೆ, ಅಜನೀಶ್ ಲೋಕನಾಥ್ ಅವರ ಸಂಗೀತ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಹೊಸ ಹಾಡು ಕಾರ್ಯಕ್ರಮದ ಮುಂದಿನ ಗೀತೆ ಪೆದ್ದಿ ಚಿತ್ರದ್ದು, ಸಂಜಿತ್ ಹೆಗಡೆ ಅವರ ಗಾಯನ, ವರದರಾಜ್ ಚಿಕ್ಕಬಳ್ಳಾಪುರ ಅವರ ರಚನೆ, ಎ ಆರ್ ರೆಹಮಾನ್ ಅವರ ಸಂಗೀತ.

ಬನಾರಸ್ ಚಿತ್ರದ ಗೀತೆ ಇದು. ಸಂಜಿತ್ ಹೆಗಡೆ ಸಂಗೀತ, ರವೀಂದ್ರನಾಥ್ ಅವರ ಗಾಯನ, ಬಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಅಜನೀಶ್ ಲೋಕನಾಥ್ ಅವರ ಸಂಗೀತದಲ್ಲಿ. ಮುಂದಿನ ಗೀತೆ ಲವ್ ಮಾಕ್ಟೈಲ್ 3 ಚಿತ್ರದ ಗೀತೆ ಇದು. ನಕುಲ್ ಅಭಯಂಕರ್ ಅವರ ಗಾಯನ, ಶಶಾಂಕ್ ಅವರ ರಚನೆ, ನಕುಲ್ ಅಭಯಂಕರ್ ಅವರ ಸಂಗೀತ.

ಇದು ನಿಮ್ಮ ಮೆಚ್ಚಿನ ವಿದ್ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 11:31 ಸೆಕೆಂಡ್ಗಳು. ಈ ಸಮಯ ಕಲಾಭಾರತಿ ಕಾರ್ಯಕ್ರಮದ ಸಮಯ. ಕಲಾಭಾರತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಇಂದಿನ ಕಲಾಭಾರತಿ ಕಾರ್ಯಕ್ರಮದ ವಿಶೇಷ ನಿಮಗೆಲ್ಲ ಗೊತ್ತೇ ಇದೆಲ್ಲ ಸ್ನೇಹಿತರೆ. ಕಲಾಭಾರತಿ ಕಾರ್ಯಕ್ರಮ ಅಂದರೆ ಕಲೆಯ ತಾರೆಗಳನ್ನು ಹೊತ್ತು ತಂದು ಅವರ ಕುರಿತು ಮಾತನಾಡ್ತಾ ಗೀತೆಗಳನ್ನು ಕೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೊಂದಿಗೆ ಸಾಗೋದೇ ಕಲಾಭಾರತಿ ಕಾರ್ಯಕ್ರಮ. ಈಗ ಒಂದು ಗೀತೆಯನ್ನು ಪ್ರಸಾರ ಮಾಡ್ತೀನಿ. ಆ ಗೀತೆಯಲ್ಲಿ ಒಂದು ಆ್ಯಕ್ಟಿಂಗ್ ಇಂಟೆನ್ಸಿಟಿ ಅನ್ನೋದು ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಕೇವಲ ಕಣ್ಣಿನಲ್ಲೇ ತನ್ನೆಲ್ಲ ಭಾವಗಳನ್ನು ತಿಳಿಸುವಂಥ ಒಬ್ಬರು ನಟರಿದ್ದಾರೆ. ಆ ನಟರ ಕುರಿತು ಮಾತನಾಡೋಣ. ಈ ಗೀತೆ ಅದ್ಭುತವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠದಲ್ಲಿ ಮೂಡಿ ಬಂದಿದೆ. ಆದರೆ ಶಿವರಾಜ್ಕುಮಾರ್ ಅವರ ಕಣ್ಣಿನಲ್ಲಿ ಈ ಸಿನಿಮಾ ಈ ಒಂದು ಗೀತೆ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಇವರ ಒಂದು ಗೀತೆಯನ್ನು ಕೇಳಿ ಬನ್ನಿ, ನಂತರ ಮಾತುಗಳನ್ನ ಮುಂದುವರಿಸೋಣ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿದು ಭಾರತಿ ಆಕಾಶವಾಣಿ ಕನ್ನಡ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ.

ಮಾಡಿದ್ದಾರೆ. ಗೀತೆಯನ್ನು ಕೇಳಿ ಬಂದರೆ ಅಲ್ವಾ, ಒಂದು ಮಾತನ್ನು ಹೇಳ್ತೀನಿ ಸ್ನೇಹಿತರೆ. ಇಂದು ಶಿವರಾಜ್ಕುಮಾರ್ ಅವರ ಜನ್ಮದಿನ. ಮೊದಲನೇದಾಗಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನ ತಿಳಿಸಿ ಮಾತನ್ನು ಮುಂದುವರಿಸ್ತಾ ಸಾಗೋಣ. ಜನ್ಮದಿನದ ಶುಭಾಶಯಗಳು ಹ್ಯಾಟ್ರಿಕ್ ಇರೋ ಶಿವರಾಜ್ಕುಮಾರ್ ಅವರಿಗೆ ಇನ್ನು ಒಂದು ಮಾತು ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ. ಏನಪ್ಪ ಅಂತ ಅಂದರೆ, ಯಾವುದೇ ಸಿನಿಮಾಗಳನ್ನು ರೀಮೇಕ್ ತಗೊಳ್ಳಿ, ಅದನ್ನು ಶಿವರಾಜ್ಕುಮಾರ್ ಅವರು ಆ ಸಿನಿಮಾಗಳನ್ನ ಯಾವುದೇ ರೀಮೇಕ್ ತುಂಬಾ ಕಡಿಮೆ ಮಾಡಿರೋದವರು. ಆಸೆಗೊಬ್ಬ ಮೀಸೆಗೊಬ್ಬ ಹಳೆ ಸಿನಿಮಾಗಳು, ತದನಂತರದಲ್ಲಿ ಅವರು ರಿಮೇಕ್ ಮಾಡೋದನ್ನು ಬಿಟ್ಟರು. ಈ ಪ್ರೀಸ್ ಎಲ್ಲ ಸಿನಿಮಾಗಳಾದ ನಂತರ ಯಾವುದೇ ರೀಮೇಕನ್ನು ಅವರು ಅದ್ಭುತವಾಗಿ ನಟಿಸ್ತಾರೆ. ಆದರೆ ಇವರು ಮಾಡಿರುವಂಥ ಸಿನಿಮಾಗಳನ್ನು ಬೇರೆ ಯಾರಾದರೂ ರೀಮೇಕ್ ಮಾಡಿದ್ರೆ ಇವರು ಮಾಡಿರುವಂತಹ ಅಭಿನಯದಲ್ಲಿ ಕಾಲ್ಭಾಗನೂ ರೀಚ್ ಆಗೋದಿಲ್ಲ. ಎಕ್ಸಾಂಪಲ್ ಒಂದು ಜೋಗಿ ಅನ್ನುವಂಥ ಸಿನಿಮಾ ಆಗ್ಬೋದು. ಹಾಗೆ ಈ ಸಿನಿಮಾ ಹೇಳಿದೆ ಅಲ್ವಾ, ನಿಮಗೆ ಚಿಗುರಿದ ಕನಸು, ಕೇವಲ ಕಣ್ಣಿನಲ್ಲೇ ಅದೆಷ್ಟು ದೀರ್ಘವಾದ ಭಾವನೆಗಳು ಅವರ ಕಣ್ಣಲ್ಲಿರುತ್ತೆ ಅಂತ ಅಂದರೆ, ಕಣ್ಣಿನ ಆಳದಲ್ಲೇ ಇಳಿದು ಒಂದು ಸಿನಿಮಾವನ್ನು ನೋಡ್ಬೋದು, ಎಲ್ಲ ಭಾವಗಳನ್ನು ವ್ಯಕ್ತಪಡಿಸ್ಬೋದು ಅಂತ ತೋರಿಸಿದಂಥ ಸಾಮರ್ಥ್ಯ ಇರುವ ನಟ ನಮ್ಮ ನೆಚ್ಚಿನ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ಕುಮಾರ್ ಅವರು.

0: ಏನು ಇವರ ಆರಂಭದ ಜೀವನದಲ್ಲಿ ನಿಮಗೆಲ್ಲ ಗೊತ್ತು, ಇವರು ಇದ್ದದ್ದು ಚೆನ್ನೈನಲ್ಲಿ ಅಂತ. ಅಲ್ಲೇ ಹುಟ್ಟಿದ್ದು ಸಹ ಮದ್ರಾಸ್ನಲ್ಲಿ ಇದ್ದಾಗೆ. ಆಗ ನಮ್ಮ ಇಡೀ ಭಾರತೀಯ ಸೌತ್ ಇಂಡಿಯಾ ಚಿತ್ರರಂಗ ಎಲ್ಲ ಇದ್ದದ್ದು ಮದ್ರಾಸ್ನಲ್ಲೇ. ಅಲ್ಲೇ ಹುಟ್ಟಿದ್ರು, ಅಲ್ಲೇ ಎಜುಕೇಷನ್ ಎಲ್ಲ ಆಯಿತು. ರಾಜ್ಕುಮಾರ್ ಅವರು ಅವ್ರನ್ನ ಹೇಗೆ ಬೆಳೆಸಿದ್ರು ಅಂತ ಅಂದರೆ, ಸೂಪರ್ ಸ್ಟಾರ್ ರಾಜ್ಕುಮಾರ್ ಮಗ ಅಲ್ಲ, ಎಲ್ಲರ ಮಕ್ಕಳಂತೆ ಅವರು ಬಸ್ನಲ್ಲಿ ಕಾಲೇಜ್ಗೆ ಹೋಗಬೇಕಾಗಿತ್ತು, ಫ್ರೆಂಡ್ಸ್ಗಳ ಜೊತೆ ಇರಬೇಕಾಗಿತ್ತು. ಆಮೇಲೆ ಖುಷಿ ವಿಷಯ ಏನಪ್ಪ ಅಂತ ಅಂದರೆ, ಸ್ಟೇಟ್ ಲೆವೆಲ್ ರನ್ನಿಂಗಲ್ಲಿ ಇವರು ಸ್ಟೇಟ್ ಲೆವೆಲ್ಗೆ ಸೆಕೆಂಡ್ ಪ್ಲೇಸನ್ನು ತೆಗೆದುಕೊಂಡಿರ್ತಾರೆ. ಅಂಥ ಅಥ್ಲೀಟ್ ಇವರು. ಸ್ಪೋರ್ಟ್ಸಲ್ಲಿ ಯಾವಾಗ ಮುಂದು, ಆ ಒಂದು ಸಿಟಿ ಬಸ್ನಲ್ಲಿ ಓಡಾಡ್ತಾ ಪಕ್ಕ ನಮ್ಮ ಮನೆ ಪಕ್ಕದ ಹುಡುಗ ಏನು ಅನ್ನೋ ರೀತಿ ಎಲ್ಲ ಕಡೆ ಇದ್ದಂತಹ ವ್ಯಕ್ತಿ ಶಿವರಾಜ್ಕುಮಾರ್ ಅವರು.
1: ಮೇರಿ ಮೇರಾ ಪ್ಯಾರಿ, ನಿನ್ ನೋಡಿ ನಾ ಬಂದೆ ಹಾರಿ, ಯು ಆರ್ ರಿಯಲಿ ಮೈ ಡ್ರೀಮ್ ಕಿಶೋರಿ.
2: ಹೂ ದ ಹೆಲ್ ಆರ್ ಯು?
1: ಮಜ್ನು. ಮೇರಿ, ಐ ಲವ್ ಯು, ವಿಲ್ ಯು ಕೈಂಡ್ಲಿ ಗಿವ್ ಮಿ ಎ ಸ್ವೀಟ್ ಕಿಸ್?
2: ನೋ.
1: ಇದು ವ್ಯಾಪಾರ ಮಾಡೋ ಸ್ಥಳ, ಇಲ್ಲಿ ನಾವು ಏನ್ ಕೇಳಿದ್ರು ಇಲ್ಲ ಅನ್ಕೊಡುದು. ಯಾಕಂದ್ರೆ ಮೇಲೆ ಅಷ್ಟ ದೇವತೆಗಳಿದೆ, ನಾವ್ ಏನ್ ಹೇಳಿದ್ರು ಅಷ್ಟೂ ಅನ್ಬಿಡ್ತಾರೆ.
2: ಯುವರ್
1: ಫಾದರ್ ಇನ್ ಲಾಸ್ ಸನ್, ಯುವರ್ ಸನ್ ಇನ್ ಲಾಸ್ ಫಾದರ್ ಇನ್ ಲಾ. ಮೇರಿ, ಮೈ ಡಿಯರ್ ಮೇರಿ, ತಗೋ ತಗೋ ಮೇರಿ. ಮೇರಿ, ಮೈ ಡಿಯರ್ ಮೇರಿ, ಮೇರಿ ಮೇರಾ ಪ್ಯಾರಿ, ನಿಂತ್ಕೋ ಮೇರಿ, ಅಲ್ಲೇ ನಿಂತ್ಕೋ ಮೇರಿ, ಮೇರಿ ಮೇರಿ.
2: ಅಯ್ಯೋ ಮುದಿ ಮುಂಡೆ ಗಂಡ, ನನಗೆ ಕಂಡು ಹೊಡಿತೀನೋ ನಿನ್ನ?
1: ನಾನಮ್ಮ,
2: ಸರಿಮ್ಮ, ನನ್ ಮಗ ಏನೋ ನಿನ್ನ ಚುಡಾಯಿಸೋಕೋಸ್ಕರ ವೇಷ ಹಾಕೊಂಡ. ನೀನ್ ಯಾಕೆ ಮುದುಕಿ ವೇಷ ಹಾಕೊಂಡು ಓಡಾಡ್ತಾ ಇದೀಯಾ?
3: ನಮ್ ತಂದೆ ಹುಡ್ಡ ಬಗ್ಗೆ ನನ್ ಸ್ವಂತ ಸಂಪಾದನೆಯಲ್ಲಿ ಒಂದ್ ಬಾರಿ ಪ್ರೆಸೆಂಟೇಶನ್ ಮಾಡ್ಬೇಕು ಅಂತ.
2: ನಿಮ್ ತಂದೆ ಯಾರು?
3: ಮಲ್ಲೇಶ್ವರದಲ್ಲಿ ಕುಮಾರ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂತಿದ್ಯಲ್ಲ, ಅದ್ರ ಓನರೇ ನಮ್ ತಂದೆ.
2: ಅಯ್ಯೋ ಹುಡುಗಿ, ಅಂಥ ಲಕ್ಷಾಧೀಶ್ವರ ಮಗಳಾಗಿ ನಿನಗೆ ಯಾಕೆ
0: ಕೇಳಿದ್ರಲ್ಲ. ಆನಂದ್ ಚಿತ್ರದಲ್ಲಿ ಶಿವರಾಜ್ಕುಮಾರ್ ಅವ್ರು ಹೇಗೆ ಕಾಣಿಸ್ತಾರಪ್ಪ ಅಂತ ಅಂದರೆ, ಒಂದು ಯಂಗ್ ಆ್ಯಂಡ್ ಎನರ್ಜೆಟಿಕ್, ಒಂದು ಜಿಂಕೆ ಮರಿ ಥರ ಇದ್ದಾರೆ ಅಂದರೆ ತಪ್ಪಾಗಲಾರ್ದು. ಆ ಸಿನಿಮಾದಲ್ಲಿ ಎಸ್ಪೆಷಲಿ ಆ ಕ್ಲೈಮ್ಯಾಕ್ಸ್ ಸೀನಲ್ಲಿ ಬಿಲ್ಡಿಂಗ್ ಮೇಲಿಂದ ಬಿಲ್ಡಿಂಗ್ಗೆ ಆರ್ಕೊಂಡು ಹೋಗ್ತಾರಲ್ಲ, ಆ ಸೀನಂತೂ ಅದ್ಭುತವಾಗಿ ನಟಿಸಿದ್ದಾರೆ ಅವರು. ಇನ್ನು ಮೊದಲ ಚಿತ್ರದಲ್ಲೇ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣ್ತಾರೆ ನಮ್ಮ ಡಾಕ್ಟರ್ ಶಿವರಾಜ್ಕುಮಾರ್ ಅವರು. ಆ ಸಿನಿಮಾದ ನಟನೆಗಾಗಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರಶಸ್ತಿಯನ್ನು ತೆಗೆದುಕೊಳ್ತಾರೆ, ಹಾಗೆ ಬ್ಯಾಕ್ ಟು ಬ್ಯಾಕ್ ಹಿಟ್ಟನ್ನು ಕೊಡ್ತಾರೆ. ಮೊದಲನೇದಾಗಿ ಆನಂದ್, ನಂತರ ರಥಸಪ್ತಮಿ, ಮನಮೆಚ್ಚಿದ ಹುಡುಗಿ, ಮೂರು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಿಲ್ವರ್ ಜುಬ್ಲಿ ಸಿನಿಮಾಗಳನ್ನು ಕೊಟ್ಟಂಥ ನಟರು ಇವರು. ಇನ್ನು ಇವರ ಸಾಧನೆ ಬಗ್ಗೆ ಹೇಳ್ತಾ ಹೋಯಿತು ಅಂದರೆ ನಿಲ್ಲೋದಿಲ್ಲ. ಅಂದಿನ ಕಾಲದಲ್ಲಿ ಜನ್ಮದ ಜೋಡಿಯನ್ನು ಸಿನಿಮಾವನ್ನು ನೋಡಿ ಅದೆಷ್ಟು ಜನರು, ಅದೆಷ್ಟು ಯುವಕರು ಶಿವರಾಜ್ಕುಮಾರ್ ಅವರನ್ನು ಫಾಲೋ ಮಾಡಿದರು ಆ ಟ್ರೆಂಡನ್ನು, ಹಾಗೆ ಹುಡುಗಿಯರು ನಾಯಕಿ ಶಿಲ್ಪಾ ಅವರನ್ನು ಫಾಲೋ ಮಾಡಿದರು ಆ ಟ್ರೆಂಡನ್ನು. ಅಂತಹ ಒಂದು ಪ್ರಭಾವವನ್ನು ಬೀರಿದಂಥ ಸಿನಿಮಾ ಜನ್ಮದ ಜೋಡಿ. ಆ ಜನ್ಮದ ಜೋಡಿ ಸಿನಿಮಾ ಶಿವರಾಜ್ಕುಮಾರ್ ಅವ್ರಿಗೆ ಹೇಗಪ್ಪ ಅಂತ ಅಂದರೆ, ಗುರುಕಿರಣ್ ಅವರು ಒಂದು ಮಾತನ್ನು ಹೇಳ್ತಾರೆ ಜೋಗಿ ಸಿನಿಮಾದ ಒಂದು ಆಡಿಯೋ ಲಾಂಚ್ ಟೈಮಲ್ಲಿ. ಅವರು ಒಂದು ಜೋಗಿ ಡ್ರೆಸ್ ಹಾಕೊಂಡು ಬಂದು ನಿಂತ್ಕೊಂಡ್ರೆ ಜೋಗಿ ಥರನೇ ಕಾಣಿಸ್ತಾರೆ, ಹಾಗೆ ಹಳ್ಳಿ ಹುಡುಗನ ಬಟ್ಟೆ ಹಾಕೊಂಡು ಬಂದು ನಿಂತ್ಕೊಂತು ಅಂದರೆ ನಮ್ಮ ಮನಮೆಚ್ಚಿದ ಹುಡುಗಿ ಜನ್ಮದ ಜೋಡಿಯ ನಾಯಕನ ಥರ ಕಾಣಿಸ್ತಾರೆ, ಹಾಗೆ ರಾಯಲ್ ಆಗಿ ಬರಬೇಕು ಅಂತ ಅಂದರೆ ಅಷ್ಟೇ ರಾಯಲ್ ಆಗಿ ಕಾಣಿಸ್ತಾರೆ. ಅಂತಹ ವರ್ಸಟ್ಯಾಲಿಟಿ ಇರುವಂತಹ ನಟ, ಕೇವಲ ಕಣ್ಣಿನಲ್ಲೇ ಇಡೀ ದಕ್ಷಿಣ ಭಾರತದ ಚಿತ್ರರಂಗವನ್ನು ತಮ್ಮ ಕಡೆ ತಿರುಗಿ ನೋಡುವಂತೆ ಮಾಡಿದ್ರು. ದೊಡ್ಡ ಸೂಪರ್ ಸ್ಟಾರ್ ಎದುರುಗಡೆ ಇವರಿಗೆ ಯಾವುದೇ ಒಂದು ಕಡಿಮೆ ಇಲ್ಲದ ಚಪ್ಪಾಳೆಯನ್ನು ಪಡ್ಕೊಳ್ಳೋಂಗೆ ಮಾಡಿಕೊಂಡಂಥ ನಟ ಇವರು. ಅಂತಹ ನಟ ರಾಕ್ಷಸ ಇವರು. ಇವರ ಮತ್ತೊಂದು ಗೀತೆಯ ನಂತರ ಆ ಚಿತ್ರದ ಕುರಿತು ಸಹ ಮಾತನಾಡೋಣ.

ಬಂದೈತೆ. ಈಗ ಊರ್ ಹತ್ರಕ್ ಬಂದೈತೆ, ಗಾಡಿ ನಿಲ್ಸು ಅಂತ ಹೇಳ ಕನಕ.

0: ಜನ್ಮದ ಜೋಡಿ ಒಂದು ದೊಡ್ಡ ಮಟ್ಟದ ಸಕ್ಸಸ್ಸನ್ನು ತಂದುಕೊಡ್ತು. ಶಿವರಾಜ್ಕುಮಾರ್ ಅವರ ಸಿನಿಮಾಗಳು, ಯಾವುದೇ ಸಿನಿಮಾಗಳು ಮಾರ್ಕೆಟಿಂಗಲ್ಲಿ ಸೋತಿದ್ದೇ ಇಲ್ಲ ಅನ್ನುವಷ್ಟು ಮಟ್ಟಕ್ಕೆ ಕೆಲವು ಸಿನಿಮಾಗಳು ಹೋಗಿದೆ. ಕೆಲವು ಸಿನಿಮಾಗಳು ಕಾಲು ಅದು ಕೆಲವೆಲ್ಲ ಅಂದುಕೊಂಡ ಮಟ್ಟಿಗೆ ಅದು ಬಂದಿಲ್ಲ ಅಂತ ಅಂದರೂ ಸಹ ಆ ಸಿನಿಮಾಗಳನ್ನು ನೆಕ್ಸ್ಟು ಎರಡು ಸಿನಿಮಾ ಸೋತರೂ ಸಹ ಮೂರನೇ ಸಿನಿಮಾ ಹೇಗಿರ್ತಿತ್ತು ಅಂತ ಅಂದರೆ ಒಂದು ಮ್ಯಾಸಿವ್ ಹಿಟ್ಟನ್ನು ಕೊಟ್ಬಿಡ್ತಾ ಇದ್ರು ಶಿವರಾಜ್ಕುಮಾರ್ ಅವರು. ಇನ್ನು ಮೊದಲನೇದಾಗಿ ಧೂಮಕೇತು ಚಿತ್ರದಲ್ಲಿ ರವಿಚಂದ್ರನ್ ಅವ್ರ ಜೊತೆ ಸ್ಕ್ರೀನನ್ನು ಶೇರ್ ಮಾಡಿಕೊಂಡು ಬಾಲನಟರಾಗಿ ಅಭಿನಯಿಸ್ತಾರೆ. ಅದಾದ ನಂತರ ಶ್ರೀನಿವಾಸ ಕಲ್ಯಾಣ. ಇವೆರಡು ಸಿನಿಮಾಗಳಾದ ನಂತರ ಓದಿನ ಕಡೆ ಗಮನವನ್ನು ಕೊಡ್ತಾರೆ, ಸ್ಪೋರ್ಟ್ಸ್ ಕಡೆ ಗಮನ ಕೊಡ್ತಾರೆ. ಇವ್ರನ್ನ ಕೆಮಿಸ್ಟ್ರಿಯಲ್ಲಿ ಇವರು ಬಿ ಎಸ್ ಸಿ ಡಿಗ್ರಿಯನ್ನು ತೆಗೆದುಕೊಂಡ್ರು, ಹಾಗೆ ಮಲಯಾಳಂನಲ್ಲಿ ಸಿನಿಮಾಕ್ಕೆ ಅವಕಾಶ ಬಂದರೂ ಸಹ ಹೋಗಲಿಲ್ಲ ಅವರು. ಇಲ್ಲ, ಕನ್ನಡದಲ್ಲೇ ನಾನು ನಟಿಸ್ತೀನಿ ಅಂತ ಹೇಳಿ ಕನ್ನಡದಲ್ಲೇ ಉಳ್ಕೊಂಡಂತಹ ನಮ್ಮ ಮೆಚ್ಚಿನ ಕನ್ನಡದ ಹುಡುಗರು ಇವರು. ಆದರೆ ಮುಂದೊಂದು ದಿನ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಜೊತೆ ಜೈಲರ್ ಸಿನಿಮಾದಲ್ಲಿ ನಟಿಸುವಂಥ ಅವಕಾಶ ಬರುತ್ತೆ. ಜಸ್ಟ್ ಒಂದು ಕ್ಯಾಮಿಯೋ, ಹಿಂಗೋಗಿ ಹಂಗೆ ಬರುವಂಥ ಸಿನಿಮಾ. ಆದರೆ ಆ ಬರೋ ರೀತಿ, ನಡೆಯೋ ರೀತಿ, ನೋಡೋ ರೀತಿ, ಮಾತಾಡೋ ರೀತಿಗೆ ಇಂಡಿಯನ್ ಸಿನಿಮಾನೇ ತಿರುಗಿ ನೋಡಿ ಬೆಚ್ಚಿ ಬಿದ್ದು ಅಬ್ಬ ಏನಿದು ವೈಬ್, ಈಗ ಸಾಧ್ಯನಾ ಈ ಥರ ನಟನೆ ಮಾಡೋಕ್ಕೆ ಸಾಧ್ಯನಾ ಅನ್ನುವಷ್ಟು ಮಟ್ಟಕ್ಕೆ ತಮ್ಮ ನಟನಾ ಕೌಶಲ್ಯವನ್ನು ತೋರಿಸ್ತಂಥವ್ರು ನಮ್ಮ ಡಾಕ್ಟರ್ ಶಿವರಾಜ್ಕುಮಾರ್ ಅವರು. ಅವರ ಅಭಿನಯದ ಮತ್ತೊಂದು ಚಿತ್ರದ ಮಾತುಗಳನ್ನು ಕೇಳಿ ಬನ್ನಿ.
1: ಆಸೆನೋ ಐತೆ, ಆದರೂ ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ ಕಣವ.
2: ಇದು ಭವಿಷ್ಯದ ಪ್ರಶ್ನೆ ಮಾತ್ರ, ಯೋಚನೆ ಮಾಡಿ ಒಳ್ಳೆ ನಿರ್ಧಾರ ಬನ್ನಿ.
3: ಮಾತಾ, ಏ ಮಾತಾ,

0: ಏನು ಎಲ್ಲಿರ್ತೈತೆ
1: ಎಲ್ಲಿರ್ತೈತೆ ಅಂದ್ರೆ ಎದೇನಾಗಿರ್ತೈತೆ ಅದೇನೋ ಆಗ್ತಾ ಆಗ್ತಾ ಒಳಗೆಲ್ಲ ಹೂವಾದ್ರೆ ಕಂಚು ಗಿಂಚು ಎಲ್ಲ ಹಂಗಂಗೆ ಕಾಣ್ತೈತಂತೆ ಅದ್ ಯಾಕ ನಿಂಗೆಂದು ಹಂಗನ್ಸಿಲ್ವ ಮಾತ್ರ
0: ಹಂಗನ್ನಕ್ ಶುರು ಆಗಿದ್ ಬಂತು ನೋಡು ಗ್ರಾಚಾರ ನೀ ಹೇಳ್ದಂಗೆ ನನ್ನ ಎದೆ ಒಳಗೆ ಅದ್ ಯಾವ ತುಳಿತೋ ಅರಳ್ತಾ ಅರಳ್ತಾ ನರಳ್ತಾ ನರಳ್ತಾ ನಿಂತಾಗಾತು ಅದು ಅರಳ್ತಾ ಇದ್ರೆ ನಾನ್ ನರಳ್ತಾ ಇದ್ದೆ ಅನಿಸ್ತಾ ಹೋತು ಇದಕ್ಕೇನ ಅಂಬೋದು
1: ಅಂಬಾದು ಯಾಕ ನಿಂಗೇನಾತ ನರಳ ಅಂತದು
0: ಅವರು ನನ್ನ ಪಟ್ಟಕ್ ಬಾ ಅಂತವ್ರೆ
1: ಯಾರೇ ಅವರು ಆಟ ನಾರಾಜ್ ಕೆಲ್ಸ ಮಾಡೋರು
0: ಅದೇ ರೂಪವಂತ ಬಂದವರಲ್ಲ ಆ ಯವ್ವ ನನ್ನ ಪಟ್ಟಕ್ ಕರ್ಕೊಂಡು ಹೋಗಿ ದೊಡ್ಡ ಮಂತ್ರ ಮಾಡ್ತಾರಂತೆ ಲಾಲಿ ಲಾಲಿ ಲಾಲಿ ನೋಡ್ ನೋಡು ಇದ್ರ ಹಾಕಿಲ್ಲ ನೀ ಬೇಡಾದ್ರೆ ಹೋಗಿಲ್ಲ ಬಿಡು ಜೀವ ಇಲ್ಲೇ ಬಿಟ್ಟು ಬರೀ ಮೈ ತಗೊಂಡು ಹೆಂಗ ಹೋಗೋದು
1: ನಂಗು ಹಂಗೆ ಅನಿಸ್ತೈತೆ ಮಾತ್ರ ನಿಂಗ್ ಬಿಟ್ಟ ನಿಂಗ ಇರ್ಲಿ ನಿನ್ನ ರೂಪವನ್ ಕೂಡ ಹೋಗಕ್ಕ ನಾನು ಏನ್ ಪಾಪ ಮಾಡಿದ್ನಿ ಹೇಳು ಮಾತ್ ನನ್ ಸೈತ ಇರೋಣ ಬೇಡ ಹೇಳು
0: ಎಂತ ಮಾತಾಡ್ತೇನೆ ನಾನು ನಾ ಬರಕಿಲ್ಲ ಅಂತ ಹೇಳ್ದೆ ಆದ್ರೆ ಆ ರೂಪವನ್ನೇ ನಿನ್ ಕಲೆ ಬರೀ ಅಳಿ ಮುಗಿಬಾರ್ದು ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು ಅಂದ್ರು ಅವ್ರು ಏನಾರ ಹೇಳ್ಕೊಳ್ಳಿ ನಾ ಮಾತ್ರ ಹೋಗಿಲ್ಲ
2: ಹೌದು ಸತ್ಯ ಅವರ ಕಲೆ ಹಳ್ಳಿಯಲ್ಲೇ ಉಳ್ಕೊಳ್ಳಿಲ್ಲ ನಮ್ಮ ನಾಡಿನಲ್ಲೇ ಉಳ್ಕೊಳ್ಳಿಲ್ಲ ಇಡೀ ದೇಶಕ್ಕೆ ಪಸರತು ಇಡೀ ವಿಶ್ವವೇ ಶಿವರಾಶಮರ ಅನ್ನುವಂಥ ಒಬ್ಬ ನಟ ಇದ್ದಾನೆ ಅನ್ನುವಂಥ ಗೌರವವನ್ನು ಕೊಡುವಷ್ಟು ಮಟ್ಟಕ್ಕೆ ಅವರು ಬೆಳೆದರು ಅದೇ ಖುಷಿಯ ವಿಷಯ ಇನ್ನು ಶಿವರಾಜ್ಕುಮಾರ್ ಅವರ ಖುಷಿ ವಿಷಯ ಏನಪ್ಪ ಅಂತಂದರೆ ನವರಸಗಳಲ್ಲಿ ಯಾವುದೇ ಪಾತ್ರಗಳಾದರೂ ಸರಿ ಆ ಪಾತ್ರಗಳನ್ನು ಅತ್ಯುತ್ತಮವಾಗಿ ನಿರ್ವಹಿಸ್ತಾರೆ ಇನ್ಸ್ಪೆಕ್ಟರ್ ವಿಕ್ರಮ್ ಎಷ್ಟು ಅದ್ಭುತವಾದ ಸಿನಿಮಾ ಅಂತ ಅಂದರೆ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು ಕೊಹಿನೂರು ವಜ್ರ ಇದ್ದಂಗೆ ಅಂತ ಅವ್ರದ್ದೇ ಆದ ಮ್ಯಾನರಿಸಮು ಕಾಮಿಡಿ ಮಾಡಬೇಕು ಅಂತ ಅಂದರೆ ಶಿವರಾಜ್ಕುಮಾರ್ ಅವರು ಬಿಟ್ಟರೆ ಇಲ್ಲ ಅನ್ನೋಷ್ಟು ಚೆನ್ನಾಗಿ ಮಾಡ್ತಾರೆ ಹಾಸ್ಯಗೊಬ್ಬ ಮೀಸೆಗೊಬ್ಬ ಈ ಸಿನಿಮಾದ ನಟನೆಗೂ ಅಷ್ಟೇ ಕಾಮಿಡಿಗೆ ಶಿವರಾಜ್ಕುಮಾರ್ ಅವರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಹಾಗೆ ಗಲಾಟೆ ಹೇಳಿ ಅಂದರು ಯಾವುದೇ ಒಂದು ಸ್ಟಾರ್ಡಮ್ ಇಲ್ಲದೇ ಓಕೆ ಹೇಳಿದಾಗೆಲ್ಲ ಏನೋ ತುಂಬ ಇನ್ನೋಸೆಂಟಾಗಿ ಏನೋ ಹಾಗೆ ಹೇಗೆ ಅಂತೆಲ್ಲ ರೇಗಿಸ್ಕೊಂಡು ನಕ್ಕೊಂಡು ಕಾಮಿಡಿಯನ್ನು ಮಾಡಿಕೊಂಡು ನಟಿಸ್ತಂತ ನಟರು ಇವರು ಆದರೆ ಕಣ್ಣಿನ ನಟನೆ ಇದೆಯಲ್ಲ ಆ ಕಣ್ಣಿನ ನಟನೆ ಬಗ್ಗೆ ನಾನು ಪದೇ ಪದೇ ಹೇಳ್ತೀನಿ ಯಾಕಂದರೆ ದೇಶದಲ್ಲಿ ಇನ್ನೊಬ್ಬ ಇತರ ನಟರು ಈಗಿನ ಅವರ ಸಮಕಾಲೀನ ನಟರು ಯಾರು ಆ ಮಟ್ಟಕ್ಕೆ ಅಭಿನಯವನ್ನು ಮಾಡಲ್ಲ ಅಂತ ಹೇಳ್ಬೋದು ಹಾಗೆ ಅವರ ಸಮಕಾಲೀನ ನಟರುಗಳು ಇಂದು ಪೋಷಕ ಪಾತ್ರಗಳಲ್ಲಿ ಅಥವಾ ಇವರು ಶಿವರಾಜ್ಕುಮಾರ್ ಅವರು ಇರುವಷ್ಟು ಡಿಮ್ಯಾಂಡ್ನಲ್ಲಿ ಇಲ್ಲ ಅಂದರೆ ತಪ್ಪಾಗಲಾರ್ದು ಯಾಕಂದರೆ ಶಿವರಾಜ್ಕುಮಾರ್ ಅವರು ಇಂದಿಗೂ ಸಹ ಅಂಥದ್ದೇ ಒಂದು ಡಿಮ್ಯಾಂಡ್ನಲ್ಲಿ ಇದ್ದಾರೆ ಇರುವಂಥ ನಟರು ಇವರು ಅವರ ಕಣ್ಣಿನ ನಟನೆ ಒಂದು ಸಿಂಪಲ್ಲಾಗಿ ಒಂದು ಪಂಚೆಯನ್ನು ಹಾಕ್ಕೊಂಡು ಒಂದು ಕಪ್ಪು ಶರ್ಟನ್ನು ಹಾಕ್ಕೊಂಡು ಬಂದರೂ ಸಹ ಅವರನ್ನು ಜನರು ಅಷ್ಟು ಪ್ರೀತಿಯಿಂದ ರಿಸೀವ್ ಮಾಡಿ ಅವರ ನಟನೆಯನ್ನು ಮೆಚ್ಚಿಕೊಳ್ತಾರೆ ಮುಫ್ತಿಯ ನಂತರ ಶಿವರಾಜ್ಕುಮಾರ್ ಅವರ ನಟನಾ ಸಾಮರ್ಥ್ಯ ಏನು ಅಂತ ಎಲ್ಲರಿಗೂ ತಿಳಿತು ಅಂದರೆ ತಪ್ಪಾಗಲಾರ್ದು ಹಾಗೆ ಈ ಚಿತ್ರ ಜೈಲರ್ ಜಸ್ಟ್ ಒಂದು ವಾಕ್ ಒಂದು ಲುಕ್ ಅಷ್ಟೇ

0: ಹುಕುಮ್, ಶಿವರಾಜ್ಕುಮಾರ್ ಅವರ ನಟನ ಹುಕುಮ್ ಆಗಿರುತ್ತೆ ಅಂದರೆ ತಪ್ಪಾಗಲಾರ್ದು. ಹ್ಯಾಟ್ರಿಕ್ ಹೀರೋ ಹೆಚ್ಚಿನದಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಮುದ್ದಿನ ಹಿರಿಯ ಮಗ ನಾಗರಾಜು ಶಿವಪುಟ್ಟಸ್ವಾಮಿ. 12 ಜುಲೈ 1962 ಇವರು ಮದ್ರಾಸ್ನಲ್ಲಿ ಹುಟ್ಟುತ್ತಾರೆ. ಅಲ್ಲಿ ದಿ ನ್ಯೂ ಕಾಲೇಜ್ ಚೆನ್ನೈನಲ್ಲಿ ಸಿನಿಮಾ ಎಜುಕೇಷನನ್ನು ಮುಗಿಸಿ MGR ಸರ್ಕಾರಿ ಚಲನಚಿತ್ರ ಮತ್ತು ದೂರದರ್ಶನ ತರಬೇತಿ ಸಂಸ್ಥೆಯಲ್ಲಿ ನಟನಾ ಕೌಶಲ್ಯವನ್ನು ಪಡ್ಕೊತಾರೆ. ನಂತರ ಆನಂದ್ ಚಿತ್ರದ ನಂತರ ಅವರು ತಿರುಗಿ ನೋಡಿದ್ದೇ ಇಲ್ಲ. 100 ಚಿತ್ರಗಳನ್ನು ಪೂರೈಸಿ ಇನ್ನೂ ಸಹ ಗೆಲುವಿನ ಸರದಾರರಾಗಿ ಸಿನಿಮಾದಲ್ಲಿ ದೊಡ್ಡ ನಾಯಕ ನಟರಾಗಿ ಸಾಕ್ತಾನೆ ಇದ್ದಾರೆ ನಮ್ಮ ಶಿವರಾಜ್ಕುಮಾರ್ ಅವರು.
1: ಅಮ್ಮ ಎಷ್ಟು ಸಹನೆ ಮಾ ನಿನಗೆ, ಮಡಿಲಲ್ಲಿ ಕೆಂಡಾನೆ ಕಟ್ಕೊಂಡು ನನಗೋಸ್ಕರ ನಗ್ನಗ್ತಾ ಬಾಳ್ತಾ ಇದೆಯಲ್ಲ. ಗಂಡ ಇಲ್ಲದೆ ಒಂದು ಮಗುವಿನ ತಾಯಾದ ಹೆಂಗಸನ್ನ ಜನ ಯಾವ ರೀತಿ ಮಾತಾಡ್ತಾರೆ ಅಂತ ನನ್ಗೆ ಗೊತ್ತು. ಇನ್ಮೇಲೆ ಆ ಅವಮಾನ ನಾನು ಬಿಡೋಣ.
0: ನಮ್ಮ ಮೆಚ್ಚಿನ ಶಿವರಾಜ್ಕುಮಾರ್ ಅವರಿಗೆ, ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ಕುಮಾರ್ ಅವರಿಗೆ ಸಾಲು ಸಾಲು ಈ ಚಿತ್ರಗಳನ್ನು ಕೊಟ್ಟ ಈ ಮಹಾನ್ ನಟನಿಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದಾಗಿತ್ತು ಇಂದಿನ ಕಲಾಭಾರತಿ ಕಾರ್ಯಕ್ರಮ. ಸ್ಟುಡಿಯೋ ಸಮಯ ಇನ್ನೇನು 12 ಗಂಟೆ ಆಗಲಿದೆ. ಪ್ರದೇಶ ಸಮಾಚಾರವನ್ನು ಕೇಳ್ತೀರಾ?
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ನಿಧನಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ಪ್ರಸ್ತುತ ಮೈಸೂರು ಮಹಾರಾಜ ಕಾಲೇಜು ಮೈದಾನದಲ್ಲಿ ಪಾರ್ಥಿವ ಶರೀರದ ಸಾರ್ವಜನಿಕ ದರ್ಶನಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ. ಅಭಿಮಾನಿಗಳು ಗಣ್ಯರು ಅಂತಿಮ ದರ್ಶನ ಪಡೆದು ಗೌರವ ನಮನಗಳನ್ನು ಸಲ್ಲಿಸುತ್ತಿದ್ದಾರೆ. ಕನ್ನಡ ಭಾಷೆ ಮತ್ತು ಸಾಹಿತ್ಯದೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದ ಎಸ್ ಜಾನಕಿ ಅವರ ಗಾಯನ ತಲೆಮಾರುಗಳ ಕಾಲ ಸಂಗೀತ ಪ್ರೇಮಿಗಳನ್ನು ಮಂತ್ರಮುಗ್ಧಗೊಳಿಸಿತ್ತು ಎಂದು ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡ ಹೇಳಿದ್ದಾರೆ. ಭಗವಂತನು ಮೃತರ ಆತ್ಮಕ್ಕೆ ಸದ್ಗತಿ ಕರುಣಿಸಲಿ, ಕುಟುಂಬ ವರ್ಗ ಮತ್ತು ಅಭಿಮಾನಿಗಳಿಗೆ ಅವರ ಅಗಲಿಕೆಯ ದುಃಖವನ್ನು ಭರಿಸುವ ಶಕ್ತಿ ನೀಡಲಿ ಎಂದು ತಮ್ಮ ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ. ಇಂದು ಸಂಜೆ 4:30 ಮೈಸೂರು ಬೋಗಾದಿ ರಸ್ತೆಯ ಕಣಿಯನ ಹುಂಡಿ ಬಳಿ ಇರುವ ಅವರ ತೋಟದ ಮನೆ ಸಮೀಪ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಇಂದು ಕರ್ನಾಟಕ ಏಕೀಕರಣದ ಪ್ರಮುಖ ರೂವಾರಿ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಅವರ ಜನ್ಮದಿನ. ಕನ್ನಡಿಗರನ್ನು ಒಗ್ಗೂಡಿಸಿ ಕನ್ನಡ ಭಾಷೆ, ಸಂಸ್ಕೃತಿ ಹಾಗೂ ನಾಡಿನ ಅಸ್ಮಿತೆಯನ್ನು ಜಾಗೃತಗೊಳಿಸಲು ಆಲೂರು ವೆಂಕಟರಾವ್ ಅವರು ನೀಡಿದ ಕೊಡುಗೆ ಅನನ್ಯವಾದುದು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸ್ಮರಿಸಿದ್ದಾರೆ. ರಾಜ್ಯದ ಗ್ರಾಮ ಪಂಚಾಯಿತಿಗಳ ಆಡಳಿತ ಅವಧಿ ಪೂರ್ಣಗೊಂಡಿದ್ದು ಬರುವ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಚುನಾವಣೆ ನಡೆಯಲಿದೆ ಎಂದು ಪಂಚಾಯಿತಿ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿ ಸಚಿವರು ಸುದ್ದಿಗೋಷ್ಠಿ ನಡೆಸಿ ಕೆಲವು ಪಂಚಾಯಿತಿಗಳನ್ನು ಮೇಲ್ದರ್ಜೆಗೇರಿಸಿದ ಹಿನ್ನೆಲೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡಬೇಕಾಗಿದೆ. ಈ ತಿಂಗಳಾಂತ್ಯ ಅಥವಾ ಆಗಸ್ಟ್ನಲ್ಲಿ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಮೀಸಲಾತಿ ನಿರ್ಧರಿಸಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಲಾಗುವುದು. ಆ ಬಳಿಕ ಆಯೋಗ 45 ದಿನಗಳಲ್ಲಿ ಪಂಚಾಯಿತಿಗಳ ಚುನಾವಣೆ ನಡೆಸಲಿದೆ ಎಂದು ಸ್ಪಷ್ಟಪಡಿಸಿದರು. ಹಾವೇರಿ ಜಿಲ್ಲೆ ಎಲ್ಲ ನ್ಯಾಯಾಲಯಗಳಲ್ಲಿ ಆಯೋಜಿತ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಒಟ್ಟು 6,028 ಪ್ರಕರಣಗಳಲ್ಲಿ 4,565 ಪ್ರಕರಣಗಳು ಇತ್ಯರ್ಥಗೊಂಡಿದ್ದು 20,61,00,000 ರೂಪಾಯಿ ರಾಜಿಯಾಗಿದೆ. ಜಿಲ್ಲೆಯಲ್ಲಿ ವ್ಯಾಜ್ಯಪೂರ್ವ 1,14,449 ಪ್ರಕರಣಗಳು ಇತ್ಯರ್ಥಗೊಂಡಿವೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದಾರ್ ದೇವೀಂದ್ರಪ್ಪ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
3: ಲೋಕ ಅದಾಲತ್ ಪಕ್ಷಕಾರರನ್ನು ಒಂದು ಕಡೆ ಸೇರಿಸಿ ಪ್ರಕರಣವನ್ನು ರಾಜ್ಯದಲ್ಲಿ ಇತ್ಯರ್ಥಗೊಳಿಸುವುದರಿಂದ ಅಪೀಲು ಅಂತಕ್ಕಂಥ ಒಂದು ಪ್ರಾವಿಷನ್ ಇರುವುದಿಲ್ಲ. ಆದುದರಿಂದ ಪ್ರಕರಣಕ್ಕೆ ಅಂತಿಮ ನಿರ್ಣಯ ಅನ್ನುವಂಥದ್ದು ಬರ್ತದೆ. ಆ ಮೂಲಕ ಜನರಿಗೆ ಸಾಕಷ್ಟು ಸಮಯ ಉಳಿತಾಯ ಆಗ್ತದೆ. ಎರಡನೇದಾಗಿ ಈಗಾಗಲೇ ಪಾವತಿ ಮಾಡಿರುವಂತಹ ಕೋರ್ಟ್ ಫೀಯನ್ನ ರೀಫಂಡ್ ಮಾಡ್ತೇವೆ. ಎರಡು ಪಕ್ಷಕಾರರಲ್ಲಿ ಉಂಟಾದ ಮನಸ್ತಾಪ ಕಡಿಮೆ ಆಗಿ ಸಂಬಂಧ ಗಟ್ಟಿಗೊಳ್ಳುತ್ತದೆ. ಈ ಬಾರಿಯ ಲೋಕ ಅದಾಲತ್ ಇದನ್ನು ರಾಷ್ಟ್ರದ ಎರಡನೆಯ ಲೋಕ ಅದಾಲತ್ ಎಂದು ಕರೆಯಲಾಗುತ್ತದೆ. ಈ ಲೋಕ ಅದಾಲತ್ ವರ್ಷದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 6,228 ಬಾಕಿ ಪ್ರಕರಣಗಳನ್ನು ವಿಲೇವಾರಿಗೆ ಗುರುತಿಸಿ 4,565 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಆ ಮೂಲಕ ಜನರಿಗೆ ಸಾಕಷ್ಟು ಅನುಕೂಲ ಆಗಿದೆ.
2: ಯಾದಗಿರಿ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ಆಯೋಜಿತ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ 7,237 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಪ್ರಕರಣಗಳ ತ್ವರಿತ ವಿಲೇವಾರಿಗಾಗಿ ಜಿಲ್ಲೆಯಾದ್ಯಂತ 11 ಪೀಠಗಳನ್ನು ರಚಿಸಲಾಗಿತ್ತು. ವಿಜಯಪುರ ಜಿಲ್ಲೆಯಲ್ಲಿ ವಿವಿಧ ನ್ಯಾಯಾಲಯಗಳಲ್ಲಿ ವಿಚಾರಣೆ ಹಂತದಲ್ಲಿದ್ದ ಪ್ರಕರಣಗಳು ಸೇರಿದಂತೆ 16,678 ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಂಡಿವೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಹರೀಶ್ ಎ ತಿಳಿಸಿದ್ದಾರೆ. ರಾಜ್ಯದ ಶೇಕಡ 50% ಹೆಚ್ಚು ತಾಲೂಕುಗಳಲ್ಲಿ ಬರಗಾಲ ಭೀಕರವಾಗಿದೆ. ಸರ್ಕಾರದ ಮುಂದೆ ಯಾವುದೇ ಪರಿಹಾರ ಯೋಜನೆ ಇಲ್ಲ ಎಂದು ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಟೀಕಿಸಿದ್ದಾರೆ. ಗದಗ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಮುಂಗಾರು ವಿಫಲವಾದಾಗ ಪರ್ಯಾಯ ಬೆಳೆ ಯೋಜನೆ ರೂಪಿಸಬೇಕಿತ್ತು. ರೈತರಿಗೆ ಸೂಕ್ತ ಸಲಹೆ ಅಥವಾ ಮಾರ್ಗದರ್ಶನ ಸರ್ಕಾರದ ವಿವಿಧ ಇಲಾಖೆಗಳಿಂದ ಸಿಗುತ್ತಿಲ್ಲ. ರೈತರು ಬೀಜ ಹಾಗೂ ರಸಗೊಬ್ಬರಗಳ ಬಂಡವಾಳ ಹಾಕಿ ಈಗ ತೀವ್ರ ಹತಾಶರಾಗಿದ್ದಾರೆ ಎಂದರು. ಯಾದಗಿರಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ದುರ್ಬಲವಾಗಿರುವ ಹಿನ್ನೆಲೆ ರೈತರು ತೇವಾಂಶ ಸಂರಕ್ಷಣಾ ಕ್ರಮಗಳಿಗೆ ಆದ್ಯತೆ ನೀಡಬೇಕು. ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ನವಣೆ, ಜೋಳ ಹಾಗೂ ಸಜ್ಜೆಯಂತಹ ಕಡಿಮೆ ನೀರು ಬೇಡುವ ಬೆಳೆಗಳನ್ನು ಬೆಳೆಸುವುದು ಸೂಕ್ತ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಸಲಹೆ ನೀಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 PM.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
3: ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 12:06:50. ಈ ಸಮಯ ಕರೆಗೊಂದು ಹಾಡು, ವಿಶೇಷ ಕರೆಗೊಂದು ಹಾಡು ಕಾರ್ಯಕ್ರಮದ ಸಮಯ. ಏನಕ್ಕೆ ವಿಶೇಷ ಅಂತ ಅಂದರೆ, ನಿಜವಾಗೂ ವಿಶೇಷ, ಯಾಕಂದರೆ ಮಕ್ಕಳ ಜೊತೆ ಮಾತನಾಡುವಂತಹ ಸಮಯ ಇದು. ಮಕ್ಕಳಿಗಾಗಿ ಇರುವಂತಹ ಕಾರ್ಯಕ್ರಮ. ಕೇವಲ ನಿಮ್ಮ ಮಕ್ಕಳೇ ಕರೆ ಮಾಡಿ, ನೀವು ಕರೆ ಮಾಡಿಕೊಡಿ, ಅವ್ರು ಮಾತನಾಡಲಿ, ಸರಿನಾ? ಇನ್ನು ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, ನೋಟ್ ಮಾಡಿಟ್ಕೊಳ್ಳಿ: 0802-37-07-99. 0802-37-07-99. ಈ ಸಂಖ್ಯೆಗೆ ನಿಮ್ಮ ಕರೆಗಳು ಬರಲಿ. ಒಂದು ಗೀತೆಯ ನಂತರ ನಿಮ್ಮ ಕರೆಗಳನ್ನ ತೆಗೆದುಕೊಂಡು ಮಾತನಾಡೋದಕ್ಕೆ ಆರಂಭ ಮಾಡ್ತೀನಿ. ಹಾಗೆ ಎಲ್ಲ ಸ್ನೇಹಿತರು ಮಕ್ಕಳಿಗೆ ಅವರು ನ್ಯಾಚುರಲಾಗಿ ಹೇಗೆ ಮಾತಾಡ್ತಾರಾಗಿ ಮಾತಾಡಲಿ, ತಲೆ ಕೆಡಿಸ್ಕೊಬಿಡಿ. ಅವ್ರು ಹೇಗೆ ಮಾತಾಡಿದ್ರು ಚೆಂದ, ಕರೆ ಒಂದು ಮಾಡಿ ಲೈನ್ ಸಿಕ್ಕಿದ್ರೆ ಸಾಕು, ಮಕ್ಕಳು ಮಾತಾಡಲಿ. ಓಕೆನಾ?

0: ಇಂದು ವಿಶೇಷ ಕರೆಗೊಂದು ಹಾಡು ಕಾರ್ಯಕ್ರಮ, ಯಾಕಂದರೆ ಮೈ ಲವ್ಲಿ ಬೇಬೀಸ್ ಕಾಲ್ ಮಾಡ್ತಾರೆ ಇಂದಿನ ಕಾರ್ಯಕ್ರಮದಲ್ಲಿ. ಒಂದು ಕರೆ ಇದೆ, ಬನ್ನಿ ಅವರನ್ನು ಮಾತನಾಡ್ಸೋಣ. ಹಲೋ ಹಲೋ,
1: ನಾನು ಬೆಂಗಳೂರಿನಿಂದ ಜಯಂತ್.
0: ಹಾಯ್ ಜಯಂತ್, ಹೇಗಿದೆಯಾ ಪುಟ?
1: ಚೆನ್ನಾಗಿದ್ದೀನಿ.
0: ವೆರಿ ಗುಡ್. ತಿಂಡಿ ತಿಂದ್ಯಾ? ವಾವ್, ನಾನ್ ಸೂಪರ್. ತಿಂಡಿ ತಿಂದ್ಯಾ? ಏನ್ ತಿಂಡಿ ತಿಂದೆ?
1: ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ.
0: ವೆರಿ ಗುಡ್ ಬಾಯ್. ನೀರು ಕುಡ್ದೆ ತಾನೆ ಲಾಸ್ಟ್ ಅಲ್ಲಿ?
1: ಏನೋ
0: ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಮೂರು ಹೇಳ್ದೆ, ನೀರು ಬಿಟ್ಟೆ.

0: ವೆರಿ ಗುಡ್ ವೆರಿ ಗುಡ್. ಎಷ್ಟನೇ ಕ್ಲಾಸ್ ನೀನು?
1: ನೀರು
0: ದೋಸೆ ಪಲಾವ್ ನೀರು. ವೆರಿ ಗುಡ್. ಸರಿಪ್ಪ ಎಷ್ಟನೇ ಕ್ಲಾಸ್ ನೀನು?
1: ನಾನು ಸೆಕೆಂಡ್. ಥರ್ಡ್.
0: ಸೆಕೆಂಡ್ ಇಂದ ಥರ್ಡ್ ಗೆ ಹೋಗಿದೀಯ ಇವಾಗ. ಎಲ್ಲಿ ನಿಮ್ ಸ್ಕೂಲು?
1: ಪೆಟ್ರೋಲ್ ಬಂಕ್.
0: ಹೌದಾ? ಪೆಟ್ರೋಲ್ ಬಂಕ್ ಆಪೋಸಿಟ್. ಓಕೆ ವೆರಿ ಗುಡ್. ನಿಂಗೆ ಗೊತ್ತು ಸ್ಕೂಲ್ ಅಡ್ರೆಸ್ ಎಲ್ಲ. ಯಾವ ಹಾಡನ್ನ ಪ್ರಸಾರ?
1: ಭಾಗ್ಯಲಕ್ಷ್ಮಿ ಇಂಗ್ಲಿಷ್ ಹೈ ಸ್ಕೂಲ್.
0: ವೆರಿ ಗುಡ್ ಬಾಯ್. ಯಾವ ಹಾಡನ್ನ ಪ್ರಸಾರ ಮಾಡೋಣ ನಿಮ್ಗೋಸ್ಕರ ಈಗ?
1: ನಮ್ಮ ಪ್ರೇಮ ಲೋಕ ಯಜ್ಜನಕಮ್ಮ ಅವ್ರದ್ದು. ನಮ್ಮ ಅಪ್ಪನಿಗೆ ಈ ಗೀತೆ ತುಂಬಾ ಇಷ್ಟ, ಅದಕ್ಕೆ ಈ ಗೀತೆ ಪ್ರಸಾರ ಮಾಡಿ.
0: ಯಾವ ಗೀತೆ? ಪ್ರೇಮ ಲೋಕದಲ್ಲಿ
1: ಯಾರಿವನು ಈ ಮನ್ಮಥನು, ವೀರದಲ್ಲಿ ವೀರ
0: ವೀರ ವೀರ
1: ಬಂದ ನಮ್ಮ ಶೂರ
0: ಶೂರ ಶೂರ
1: ಅಮ್ಮೇರ.
0: ವೆರಿ ಗುಡ್. ಇದು ಅಪ್ಪನಿಗೆ ಇಷ್ಟ ಅಂತ ಕೇಳಿದೆ. ನಿನ್ಗೆ ಯಾವ ಇಷ್ಟ? ಪ್ರಸಾರ ಮಾಡ್ತೀನಿ. ನಿನ್ಗೆ ಯಾವ ಗೀತೆ ಇಷ್ಟ? ನಿನ್ಗೆ ಯಾವ್ದು ಹಾಡು ಇಷ್ಟ ಇಲ್ವಾ? ನೀನ್ ಯಾವ್ದು ಹಾಡು ಹಾಡದೇ ಇಲ್ವಾ ನೀನು? ಗೀತೆ ಅದೇ ಒಂದು ಹಾಡು ಹೇಳು ನೋಡೋಣ. ಯಾವ್ದು ಹೇಳ್ತೀಯ? ಗೊತ್ತಿಲ್ವಾ? ವೆರಿ ಗುಡ್ ವೆರಿ ಗುಡ್. ಆ ಗೀತೆ ನಿನ್ಗೆ ಇಷ್ಟ. ಈಗ ಅಪ್ಪನಿಗೆ ಇಷ್ಟವ ಸಾಂಗ್ ಹಾಕೋಣ, ನಿನ್ಗೆ ಇಷ್ಟವ ಸಾಂಗ್ ಹಾಕೋಣ? ವೆರಿ ಗುಡ್ ಕೊಡ, ಬುದ್ಧಿವಂತ ನೀನು. ಸಬಾಷ್. ಸರಿ ಪುಟ ಆಯ್ತು, ಒಳ್ಳೆ ಗೀತೆನ ಪ್ರಸಾರ ಮಾಡ್ತೀನಿ ನೀನು. ಸರಿಪ್ಪ ಆಯ್ತು. ಬಂದ ಬಂದ ಮೇಘರಾಜ ಮೊದಲನೇ ಗೀತೆ ನಿನ್ನ ಇಷ್ಟದ ಗೀತೆನೆ ಹಾಕ್ಬಿಡ್ತೀನಿ. ಓಕೆನಾ? ಪೈಸಾ ವಸೂಲು. ವೆರಿ ಗುಡ್. ಸರಿಪ್ಪ ಆಯ್ತು. ಓಕೆ ಟೇಕ್ ಕೇರ್, ಬಾಯ್. ನೋಡಿ ನಮ್ಮ ಮುದ್ದು ಮಕ್ಕಳು, ಅದರಲ್ಲಿ ಬುದ್ಧಿವಂತ ಇವನು. ಎರಡು ಸಾಂಗ್ ಹಾಕಿ ನನಗೂ ಬೇಕು ನಮ್ಮ ಅಪ್ಪನಿಗೂ ಬೇಕು ಅಂತ ಹೇಳ್ತಾ ಇದ್ದಾನೆ ನೋಡಿ. ವೆರಿ ಗುಡ್ ಬಾಯ್. ಆದರೂ ಒಂದೇ ಒಂದು ಗೀತೆ ಹಾಕೋಣ ಅವನಿಗಿಷ್ಟವಾದದ್ದನ್ನೇ.

ಬಂದ

0: ವಿಶೇಷ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ವಿಶೇಷ ಯಾಕಂತಂದರೆ ನಮ್ಮ ಮುದ್ದಿನ ಪುಟಾಣಿಗಳು ಕರೆಯನ್ನು ಮಾಡಿ ಅವರ ಮೆಚ್ಚಿನ ಗೀತೆಯನ್ನು ಕೇಳ್ತಾ ಇದ್ದಾರೆ. ಇದಕ್ಕಿಂತ ವಿಶೇಷ ಇನ್ನೇನು ಬೇಕು ಹೇಳಿ. ಮತ್ತೊಂದು ಕರೆ ಇದೆ, ಬನ್ನಿ ಅವರನ್ನು ಮಾತನಾಡಿಸೋಣ. ಹಲೋ.
1: ಹಲೋ,
0: ನಮಸ್ತೆ. ಯಾರು, ಎಲ್ಲಿಂದ?
1: ನಾನು ಜಾಹ್ನವಿ ಅಂತ, ಕನ್ಮಂಗ್ಲದಿಂದ.
0: ಹಾಯ್ ಜಾಹ್ನವಿ.
1: ಹಲೋ,
0: ಹೇಗಿದೆಯಾ?
1: ಚೆನ್ನಾಗಿದ್ದೀನಿ, ನೀವು?
0: ನಾನು ಚೆನ್ನಾಗಿದ್ದೀನಿ. ಎಷ್ಟನೇ ಕ್ಲಾಸ್ ಪುಟ?
1: 8th standard.
0: ಯಾವ ಗೀತೆಯನ್ನ ಕೇಳಬೇಕು ಅಂತ ಇಷ್ಟಪಡ್ತೀಯಾ?
1: ಟೆಲಿಫೋನ್ ಗೆಳತಿ.
0: ಏನಕ್ಕೆ ಆ ಗೀತೆ?
1: ಇದು ನಮ್ಮ ಫ್ರೆಂಡ್ಗೆ ಇಷ್ಟ, ಅವ್ಳು ಇವತ್ತು ಬರ್ಡೇ ಇತ್ತು ಅದಕ್ಕೆ.
0: ಓಹೋ, ಟೆಲಿಫೋನ್ ಗೆಳತಿ, ವೆಲ್ಕಮ್ ವೆಲ್ಕಮ್. ಏನು ನಿನಗೆ ಫೇವ್ರೇಟ್ ಏನು, ನೀನು ಏನು ಮಾಡ್ತೀಯಾ ಓದೋದು ಬಿಟ್ಟು ಬೇರೆ ಕೆಲಸಗಳು?
1: ಏನಿಲ್ಲ, ಮನೆಗೆ ಏನಾದರೂ ಅಮ್ಮ ಏನಾದರೂ ಹೇಳಿದ್ರೆ ಅವು.
0: ಮ್ಯೂಸಿಕ್ಕು, ಡ್ಯಾನ್ಸು, ಆ ಥರ
1: ಏನಲ್ಲ ಇದೆ.
0: ವೆರಿ ಗುಡ್, ವೆರಿ ಗುಡ್. ಹಾಡ್ತೀಯಾ?
1: ಹಾಂ.
0: ಹಾಡು ಮತ್ತೆ. ಹಾಡೋ ಅಭ್ಯಾಸ ಇಲ್ಲ, ಹಾಗಾದ್ರೆ ಕಡಿಮೆ ನೀನು ಹಾಡೋದು. ವೆರಿ ಗುಡ್. ಯಾವ್ದು, ಯಾವ ತರ ಡ್ಯಾನ್ಸ್? ಕ್ಲಾಸಿಕಲ್, ವೆಸ್ಟರ್ನ್?
1: ಆಲ್ ಇನ್ ಒನ್ ಎಲ್ಲ.
0: ವೆರಿ ಗುಡ್. ಕ್ಲಾಸಿಕಲ್ ಕಲ್ತಿದ್ಯಾ?
1: ಹಾ, ಫಸ್ಟ್ ಹೋಗ್ತಿದ್ದೆ ಡ್ಯಾನ್ಸ್ ಕ್ಲಾಸ್ಗೆ.
0: ಹ್ಮ್, ಕ್ಲಾಸಿಕಲ್ ಅಲ್ಲಿ.
1: ಹಾ,
0: ವೆರಿ ಗುಡ್. ನಿನಗೆ ನಿಜವಾಗ್ಲೂ ಡ್ಯಾನ್ಸ್ ಇಷ್ಟ ಇದ್ರೆ ಎಲ್ಲ ಫಾರ್ಮೆಟ್ ಅಲ್ಲೂ ಡ್ಯಾನ್ಸ್ ಕಲ್ತ್ಕೋ, ಓಕೆನಾ? ಸ್ಕೂಲ್ ಡೇಸ್ ಅಲ್ಲೆಲ್ಲ ಮಾಡ್ತಿರ್ತೀಯಾ?
1: ಹಾ, ಮಾಡ್ತೀನಿ.
0: ವೆರಿ ಗುಡ್. ಯಾವ ಸಾಂಗ್ ರೀಸೆಂಟ್ ಆಗಿ ಡ್ಯಾನ್ಸ್ ಮಾಡಿದ್ ನೀನು?
1: ಮೋನಿಕಾ
0: ಸಾಂಗ್. ಮೋನಿಕಾ, ಅದನ್ ಬಿಟ್ರೆ ಓಕೆ. ವೆರಿ ಗುಡ್. ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿನ್ನ ಮೆಚ್ಚಿನ ಗೀತೆ ನಿನ್ನ ಫ್ರೆಂಡ್ಗೋಸ್ಕರ ಬರ್ತಾ ಇದೆ ಕೇಳು, ಓಕೆನಾ?
1: ಥ್ಯಾಂಕ್ ಯು.
0: ಓಕೆ. ಹಾಗೆ ನಮ್ಮ ಸ್ನೇಹಿತರು ಕೆಲವರು ಮತ್ತೊಮ್ಮೆ ದೂರವಾಣಿ ಸಂಖ್ಯೆನ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಹೇಳ್ತೀನಿ, ನೋಟ್ ಮಾಡಿಕೊಳ್ಳಿ. 0802-2237-799.

0: ಮಣ್ಣು ಸೇರಿ ಹೋದರೂನು ಮಣ್ಣ ಒಳಗೂ ನಿನ್ನ ನೆನಪಲೆ ಉಳಿಯುವೆನು, ಗೆಳತಿಯೇ ಉಳಿಯುವೆನು. ಇಂಥ ಪ್ರೇಮ ಇದೆಯಾ? ಇರುತ್ತೆ. ಅಂಥ ಪ್ರೇಮಿಗಳು ಇದ್ದಾರೆ, ಅಂಥವ್ರು ಸಿಕ್ಕರೆ ನೆಮ್ಮದಿಯಾಗಿದ್ಬಿಡಿ ಅಂಥವ್ರ ಜೊತೆ ಅಂತ ಹೇಳ್ತಾ ಮುಂದಿನ ಕರೆಯನ್ನು ನೋಡೋಣ. ಇಂದಿನ ಕರೆಗೊಂದು ಹಾಡು ಕಾರ್ಯಕ್ರಮ, ವಿಶೇಷ ಕರೆಗೊಂದು ಹಾಡು ಕಾರ್ಯಕ್ರಮ. ಯಾಕಂದರೆ ನಮ್ಮ ಪ್ರೀತಿಯ ಮಕ್ಕಳುಗಳು ಕರೆಯನ್ನು ಮಾಡಿ ಮಾತನಾಡ್ತಿದ್ದಾರೆ. ಮುಂದಿನ ಕರೆಯನ್ನು ನೋಡೋಣ. ಹಲೋ.
1: ಹಲೋ,
0: ನಮಸ್ತೆ. ಯಾರು, ಎಲ್ಲಿಂದ?
1: ನಮಸ್ತೆ ಸರ್, ನಾನು ರಕ್ಷಿತಾ ಅಂತ.
0: ಹಾಯ್ ರಕ್ಷಿತಾ, ಹೇಗಿದ್ದೀರಾ?
1: ಚೆನ್ನಾಗಿ ಸರ್.
0: ಸ್ಪೀಕರ್ ಆನ್ ಮಾಡಿದ್ದೀರಾ?
1: ಇಲ್ಲ ಇಲ್ಲ ಸರ್, ಆನ್ ಮಾಡಿಲ್ಲ.
0: ಓಕೆ ಓಕೆ, ರೇಡಿಯೋಯಿಂದ ಸ್ವಲ್ಪ ದೂರ ಬನ್ನಿ, ರೇಡಿಯೋ ಹತ್ರ ಇದ್ದರೆ ಬೈ ಚಾನ್ಸ್.
1: ಹಾಂ ಸರ್, ದೂರನೇ ಇದ್ದೀನಿ.
0: ಓಕೆ ರಕ್ಷಿತಾ ಅಲ್ವಾ?
1: ಹಾಂ ಸರ್.
0: ಏನು ಓದ್ತಾ ಇರುತ್ತವು?
1: ಫಸ್ಟ್ ಪಿ ಯು.
0: ಯಾವ್ದು ತೊಗೊಂಡಿದ್ದೀರಾ ಕಾಂಬಿನೇಷನ್?
1: PCMB ಸೈನ್ಸ್.
0: PCMB, ವೆರಿ ಗುಡ್. ಟೆಂತ್ ಹೇಗಾಯಿತು? ವೆರಿ ಗುಡ್, ವೆರಿ ಗುಡ್. ಪಿ ಯು ಸಿ ಮತ್ತೆ ಏನ್ ಆಂಬಿಷನ್ ಮುಂದೆ? ಸೈನ್ಸ್ ತಗೊಂಡಿದ್ದೀರಾ?
1: ಸೈನ್ಸ್. ನಮ್ಮಣ್ಣ ಮೆಡಿಕಲ್ ಓದಿಸ್ತಾರಂತೆ. ಮೆಡಿಕಲ್ ಓದಿ ಡಾಕ್ಟರ್ ಆಗ್ಬೇಕು ಅಂತ ಇದ್ದೀನಿ.
0: ಅಲ್ಲ, ಅವ್ರು ಓದಿಸ್ತಾರೆ, ನೀವೇನ್ ಓದ್ಬೇಕು ಅನ್ಕೊಂಡಿದ್ದೀರಾ?
1: ನಾನು ಡಾಕ್ಟರ್ ಆಗ್ಬೇಕಂತ ಇದ್ದೀನಿ.
0: ಆಯ್ಕೆ ನಿಮ್ದು ಅದೇ ಆಗಿರ್ಲಿ.
1: ನಂದು ಅದೇ ಆಗಿದೆ, ನಮ್ಮ ಅಮ್ಮದು ನಮ್ಮ ಅಣ್ಣದು ಎಲ್ಲರದು ಅದೇ.
0: ಹೌ, ಫಸ್ಟ್ ನಿಮ್ಮ ಆಯ್ಕೆ ಆಗಿರ್ಬೇಕು, ಆಮೇಲೆ ಅವರೆಲ್ಲರ ಕನಸನ್ನ ಈಡೇರಿಸಬಹುದು. ನಿಮ್ಮ ಆಯ್ಕೆ ಆಗದೆ ಇದ್ರೆ ಕಷ್ಟ ಆಗುತ್ತೆ. ವೆರಿ ಗುಡ್. ಒಟ್ಟಿನಲ್ಲಿ ಮುಂದಿನ ಡಾಕ್ಟರ್ ಜೊತೆ ನಾವು ಮಾತಾಡ್ತಿದೀವಿ. ಯಾವ ಸ್ಪೆಷಲೈಸೇಷನ್ ತಗೋಬೇಕು ಅನ್ಕೊಂಡಿದ್ದೀರಾ ಮೆಡಿಕಲ್ ಅಲ್ಲಿ ಮುಂದೆ?
1: ಕಣ್ಣಿನ ಬಗ್ಗೆ ತಗೋಬೇಕು ಅಂತ ಇದ್ದೀನಿ.
0: ವೆರಿ ಗುಡ್, ವೆರಿ ಗುಡ್. ಓಕೆ, ಯಾವ ಗೀತೆಯನ್ನು ಪ್ರಸಾರ ಮಾಡೋದು ನಿಮಗಾಗಿ?
1: ಕರ್ಪೂರದ ಗೊಂಬೆಯಿಂದ. ಅಕ್ಕ ತಂಗಿದು ಸಾಂಗ್ ಇದೆಯಲ್ವಾ,
0: ಓ ಮಲ್ಲಿಗೆ
1: ಓ ಮಲ್ಲಿಗೆ ಅಂತ.
0: ಓಕೆ, ಏನಕ್ಕೆ ಈ ಗೀತೆ?
1: ನನ್ನ ತಂಗಿ ಇದ್ದಾಳೆ,
0: ಓಹೋ,
1: ಅವಳು ಯಾವಾಗ್ಲೂ ಹಾಡ್ತಾ ಇರ್ತಾಳೆ ನನಗೋಸ್ಕರ ಇದು.
0: ನೀವು ಹಾಡ್ತೀರಾ?
1: ಹಾ ಸರ್, ಹಾಡ್ತೀವಿ.
0: ಮತ್ತೆ ಒಂದ್ ಎರಡು ಲೈನ್ ಹಾಡಿ ಮತ್ತೆ.

0: ಮಲ್ಲಿ ಮದುವೆಗೆ ಮುನ್ನವೇ ಐ ಥಿಂಕ್ ಹಸೇರದು ಸಂಪಿಗೆ ಅಲ್ಲ ಇಬ್ರು ಅಕ್ಕ ತಂಗಿರ್ ಈ ತರ ಹಾಡ್ತಾ ಇರ್ತೀರಾ? ವೆರಿ ಗುಡ್. ಇವಾಗ ಹಾಡ್ ಬರುತ್ತೆ, ಕೇಳ್ಕೊಂಡು ಇಬ್ರು ಹಾಡಿ. ಓಕೆನಾ?
1: ಓಕೆ.
0: ಮುಂದಿನ ಡಾಕ್ಟರ್ಗೆ ಆಲ್ ದಿ ಬೆಸ್ಟ್, ಡೂ ವೆಲ್, ಚೆನ್ನಾಗಿ ಮಾಡಿ, ಎರಡು ವರ್ಷ ಪಿ ಯು ಸಿ ಚೆನ್ನಾಗಿ ಮಾಡಿ, ಈಗಿಂದನೆ ನೀಟಿಗೆ ಪ್ರಿಪೇರ್ ಆಗಿ. ಓಕೆನಾ?
1: ಓಕೆ ಸರ್,
0: ಆಲ್ ದಿ ಬೆಸ್ಟ್. ಓಕೆ, ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ.

0: ಹೋಪ್ಫುಲಿ ರಕ್ಷಿತ್ ಅವರು ಮತ್ತು ಅವರ ತಂಗಿ ಈ ಗೀತೆನ ಜೊತೆಗೆ ಹಾಡಿರ್ತಾರೆ ಅಂತ ಅನ್ಕೊಂತೀನಿ. ಮುಂದಿನ ಕರೆಯನ್ನು ಯಾರು ಮಾಡಿದ್ದಾರೆ ನೋಡೋಣ, ಬನ್ನಿ. ಹಲೋ
1: ಹಲೋ
0: ಹಲೋ, ನಮಸ್ತೆ, ಯಾರು, ಎಲ್ಲಿಂದ?
1: ನನ್ನ ಹೆಸರು ಕುಶಲ ಅಂತ, ನಾನು ಕಾಡ್ಗೋಡಿಯಿಂದ ಫೋನ್ ಮಾಡಿದ್ದೀನಿ.
0: ಹಾಯ್ ಕುಶಲ, ಹೇಗಿದೆಯಾ?
1: ಚೆನ್ನಾಗಿದ್ದೀವಿ, ನೀವು?
0: ನಾನು ಚೆನ್ನಾಗಿದ್ದೀನಿ. ಯಾವ ಗೀತೆಯನ್ನು ಕೇಳ್ತೀಯ ಪುಟ್ಟ?
1: ಟೆಲಿಫೋನ್, ಅಯ್ಯೋ ಇದು ಅಂಗೈಲಿದ್ದೀನ ನಿನ್ನ ಹೆಸರನ್ನು ಸಾಂಗ್.
0: ಹಂಗೈಲಿದ್ದೀನ ನಿನ್ನ ಹೆಸರನ್ನು, ಬಚ್ಚಿಕೋ ನನ್ನಲ್ಲಿ, ಚಪ್ಪಾಳೆ ಮೂವಿದು.
1: ಹಾ ಹೌದು.
0: ಏನಕ್ಕೆ ಗೀತೆ?
1: ಇವತ್ತು ನನ್ನ ಬರ್ಡೇ ಇತ್ತು, ನನ್ನ ಫ್ರೆಂಡ್ ನನಗೋಸ್ಕರ ಆವಾಗ ಟೆಲಿಫೋನ್ ಗೆಳತಿ ಸಾಂಗ್ ಹಾಕ್ಸಿದ್ಲು, ಅದಕ್ಕೆ ಅವಳಿಗೆ ಇಷ್ಟ ಅಂತ ಈ ಸಾಂಗ್ಗೆ.
0: ಓಹೋ, ನೀವಿಬ್ರು ಫ್ರೆಂಡ್ಸ್ ಸರಿಗಿದ್ದೀರಾ ಹಾಗಾದ್ರೆ. ಓಕೆ, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ.
1: ಥ್ಯಾಂಕ್ ಯು.
0: ಯಾವಾಗೂ ಖುಷಿ ಖುಷಿಯಾಗಿರು.
1: ಹಾಂ.
0: ಎಷ್ಟು ಖುಷಿಯಾಗಿರ್ತೀಯ ನೀನು?
1: ತುಂಬ.
0: ವೆರಿ ಗುಡ್. ಏನು ಹಾಬೀಸ್ ನಿಂಗೆ?
1: ನಾನು ವೆಟರ್ನರಿ ಡಾಕ್ಟರ್ ಆಗಬೇಕು.
0: ಏನಕ್ಕೆ ವೆಟರ್ನರಿನೇ?
1: ನನಗೆ ಅನಿಮಲ್ಸ್ ಅಂದರೆ ಇಷ್ಟ.
0: ವೆರಿ ಗುಡ್, ವೆರಿ ಗುಡ್, ಆಲ್ ದ ಬೆಸ್ಟ್. ಚೆನ್ನಾಗಿ ಓದು, ಓಕೆನಾ? ಯಾವ ಸ್ಕೂಲಲ್ಲೆಲ್ಲ, ಯಾವುದ್ರಲ್ಲಿ ಆಕ್ಟಿವಿಟೀಸ್ ಎಲ್ಲ, ಯಾವುದ್ರಲ್ಲಿ ಮುಂದೆ ಇರ್ತೀಯ ನೀನು? ಸ್ಕೂಲ್ ಯಾವ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀಯ?
1: ಡ್ಯಾನ್ಸ್.
0: ವೆರಿ ಗುಡ್. ಆಮೇಲೆ
1: ಅಷ್ಟೇ. ಇನ್ನೇನ್?
0: ಓ, ನೀನು ಮತ್ತೆ ನಿನ್ನ ಫ್ರೆಂಡ್ ಇಬ್ರು ಡ್ಯಾನ್ಸು?
1: ಹೌದು.
0: ಹಾಡೋದಿಲ್ಲ ಇಬ್ರು?
1: ಇಲ್ಲ, ಅಷ್ಟಕ್ಕಷ್ಟೇ.
0: ಅಷ್ಟಕ್ಕಷ್ಟೇ. ಓಕೆ, ಈಗ ಸಾಂಗ್ ಬರುತ್ತೆ, ಕೇಳಿ, ಇಬ್ರು ಎಂಜಾಯ್ ಮಾಡಿ. ಮತ್ತೊಮ್ಮೆ ನಿನಗೆ ಹ್ಯಾಪಿ ಬರ್ತ್ಡೇ, ಓಕೆನಾ? ಮಾತಾಡ್ದಿಲ್ಲ, ಅದೇ ಸ್ವೀಟು. ಗೀತೆಯನ್ನ ಕೇಳಿ ಎಂಜಾಯ್ ಮಾಡು, ಓಕೆನಾ? ಬಾಯ್ ಪಾ.
1: ಥ್ಯಾಂಕ್ ಯು.

0: ಕಣ್ಣರೆಪ್ಪೆಯ ಹಾಗೇನೆ ಕಾಪಾಡಿಕೊ, ಎಂತಹ ಅದ್ಭುತವಾದ ನಿವೇದನೆ ಇದೆ ನೋಡಿ. ಕಣ್ಣರೆಪ್ಪೆ ಗೊತ್ತಿರಲ್ಲ ಕಣ್ಣು ಕಾಯ್ತಾ ಇದೆ ಅಂತ, ಆದರೆ ಸದಾ ಕಾಲ ಅದನ್ನು ಕಾಯುವಂಥ ಕೆಲಸವನ್ನು ಮಾಡುತ್ತೆ. ಹಾಗೇನು ಕವಿ ಕಲ್ಪನೆ ಆ ಸಾಲುಗಳಲ್ಲಿದೆ. ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ, ವಿಶೇಷ ಕರೆಗೊಂದು ಹಾಡು ಕಾರ್ಯಕ್ರಮ. ನಮ್ಮ ಪ್ರೀತಿಯ ಮಕ್ಕಳ ಜೊತೆ ಮಾತನಾಡ್ತಿದ್ವಿ. ಮುಂದಿನ ಕರೆ. ಹಲೋ
1: ಹಲೋ
0: ಹಲೋ, ನಮಸ್ತೆ, ಯಾರು, ಎಲ್ಲಿಂದ? ಹಿತಾಂಶು. ಹಾಯ್, ಹೇಗಿದೆ ಪುಟ? ವೆರಿ ಗುಡ್. ತಿಂಡಿ ತಿಂದ್ಯಾ? ಏನ್ ತಿಂದೆ? ವೆರಿ ಗುಡ್. ಎಷ್ಟನೇ ಕ್ಲಾಸ್ ನೀನು? ನಾಲ್ಕನೇ ಕ್ಲಾಸ್. ವೆರಿ ಗುಡ್. ಯಾವ ಹಾಡನ್ನ ಹಾಕ್ಲಪ್ಪ ನಿಂಗೋಸ್ಕರ?
1: ಅಪ್ಪು ಮಾಮಂದು.
0: ಹೇ, ವೆರಿ ಗುಡ್. ಯಾವ ಸಾಂಗ್ ಅಪ್ಪು ಮಾಮದು?
1: ಬೊಂಬೈಯಲ್ಲುತೈತೆ.
0: ನೀನೇ ರಾಜಕುಮಾರ ಕಣೋ. ವೆರಿ ಗುಡ್. ಹಾಡೋಕ್ ಬರುತ್ತ ನಿಂಗೆ? ಹಾಡು.
1: ಬೊಂಬೈಯಲ್ಲುತೈತೆ, ಮಕ್ಕಳಲ್ಲುತೈತೆ, ನೀನೇ ರಾಜಕುಮಾರ ಬಂದು ಬಂದು
0: ಬೆಳಗ್ಗೆ
1: ಮನೆಯ ಮನ ಎಂದು ಆರಾಧನೆಯು.
0: ವಾವ್, ಸೂಪರ್ಬ್ ಸೂಪರ್ಬ್. ವೆರಿ ಗುಡ್. ತುಂಬಾ ಚೆನ್ನಾಗಿ ಆಡಿದೆ. ಎಲ್ಲಿಂದ ಕರೆ?

0: ಮಾಡ್ತಿರೋದ್ ನೀನು ಪುಟ? ಯಾವ ಏರಿಯಾ? ಎಲ್ಲಪ್ಪ?
1: ಬೆಂಗಳೂರು.
0: ಬೆಂಗಳೂರಿಂದ. ಓಕೆ ಸರಿ, ನಿನ್ನ ಮೆಚ್ಚಿನ ಗೀತೆ ಬರ್ತಾ ಇದೆ, ಹಾಡ್ ಚೆನ್ನಾಗಿ ಹಾಡ್ದೆ, ವೆರಿ ಗುಡ್, ಕೇಳಿ ಹಾಡ್ ಬರ್ತಾ ಇದೆ ಈಗ, ಓಕೆನಾ?
1: ಓಕೆ ಅಂಕಲ್.
0: ಎಸ್, ಬಾಯ್ ಬಾಯ್.
1: ಬಾಯ್ ಅಂಕಲ್.
0: ಓಕೆ ಪಾ.

0: ಹಾಯ್ ಮೇಘಶ್ರೀ. ಹಾಯ್ ಹಾಯ್, ಹೇಗಿದೀಯ?
1: ಚೆನ್ನಾಗಿದ್ದೀವಿ, ನೀವು?
0: ನಾನು ಚೆನ್ನಾಗಿದ್ದೀನಿ. ಎಷ್ಟನೇ ಕ್ಲಾಸ್ ಪುಟ ನೀನು?
1: ಥರ್ಡ್
0: ಸ್ಟ್ಯಾಂಡರ್ಡ್ ಓದ್ತಾ ಇದೀಯಾ? ವೆರಿ ಗುಡ್. ಯಾವ ಸ್ಕೂಲು?
1: KVNL.
0: KVNL, ಓಕೆ. ಯಾವ ಹಾಡನ್ನು ಪ್ರಸಾರ ಮಾಡೋಣ ನಿಂಗೋಸ್ಕರ? ಯಾವ ಹಾಡು ಕೇಳ್ತೀಯ?
1: ಬ್ಯಾಂಗಲ್ ಬಂಗಾರಿ.
0: ಬ್ಯಾಂಗಲ್ ಬಂಗಾರಿ, ಓಕೆ, ವೆರಿ ಗುಡ್. ಸಾಂಗ್ ಬರುತ್ತಾ ನಿಂಗೆ ಹಾಡೋದಕ್ಕೆ? ಹಾಡು ಹಾಡು ನೋಡೋಣ.
1: ಬ್ಯಾಂಗಲ ಬಂಗಾಗಿ, ಬ್ಯಾಂಗಲ ಬಂಗಾಗಿ, ಬ್ಯಾಂಗಲ ಬಂಗಾಗಿ, ಸ್ವಲ್ಪ ಗೊತ್ತು ಸ್ವಲ್ಪ.
0: ಚಾಕ್ಲೇಟ್ ಕಣ್ಣಲ್ಲೇ ಓಡದ್ಲು ಲಗೋರಿ. ಹಾಡು ಬ್ಯಾಂಗಲ ಬಂಗಾರಿ. ಡ್ಯಾನ್ಸ್ ಮಾಡ್ತೀಯಾ? ವೆರಿ ಗುಡ್. ಯಾವ ಸಾಂಗ್ ಡ್ಯಾನ್ಸ್ ಮಾಡಿದ್ದೆ ಲಾಸ್ಟ್ ಟೈಮ್ ಸ್ಕೂಲ್ ಡೇಗೆ? ಬ್ಯಾಂಗಲ್ ಬಂಗಾರಿಗೆ ಡ್ಯಾನ್ಸ್ ಮಾಡಿದ್ಯಾ? ವೆರಿ ಗುಡ್. ಬೇರೆ ಸಾಂಗ್ ಯಾವ ಡ್ಯಾನ್ಸ್ ಕಲ್ತಿದ್ಯಾ? ಯಾವುದು? ವೆರಿ ಗುಡ್, ವೆರಿ ಗುಡ್. ಸ್ಕೂಲಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಿರ್ತೀಯ, ಹಾಗಾದ್ರೆ ಆಗಾಗ ಸಾಂಗ್ ಹಾಡೋದಿಲ್ವಾ ನೀನು ಸ್ಕೂಲಲ್ಲಿ? ಯಾವುದು, ಯಾವ ಸಾಂಗ್ ಹಾಡ್ತೀಯ ಇಷ್ಟಪಟ್ಟು? ಇದೇನಾ ಬ್ಯಾಂಗಲ್ ಬಂಗಾರಿನೇನಾ? ಸರಿ ಪುಟ್ಟ, ಆಯ್ತು. ನಿನ್ಗೆ ಇಷ್ಟವಾದ ಗೀತೆ ಬರ್ತಾ ಇದೆ ಕೇಳು, ಓಕೆನಾ?
1: ಬಾಯ್
0: ಬಾಯ್.
2: ಕಂಗ್ರಾಜುಲೇಷನ್ಸ್.

0: ಎಷ್ಟು ಜನ ಈ ವಾರ್ಡನ್ನು ಕೇಳ್ಕೊಂಡು ಈಗ ಡ್ಯಾನ್ಸ್ ಮಾಡಿದ್ರಿ ಹೇಳಿ? ವೆರಿ ಗುಡ್. ಯಾರೆಲ್ಲ ಡ್ಯಾನ್ಸ್ ಮಾಡಿದ್ರಿ ಅವರೆಲ್ಲ ಹೀಗೆ ಎಂಜಾಯ್ ಮಾಡ್ತಾ ಇರಿ. ಕರೆಗೊಂದು ಹಾಡು ವಿಶೇಷ ಕಾರ್ಯಕ್ರಮ, ಮಕ್ಕಳ ಜೊತೆ ಮಾತನಾಡ್ತಿರುವಂಥ ಸಮಯ ಇದು. ಕರೆಗೊಂದು ಹಾಡು ಕಾರ್ಯಕ್ರಮದ ಕೊನೆಯ ಕರೆಯೊಂದನ್ನು ನೋಡೋಣ, ಬನ್ನಿ. ಹಲೋ, ಹಲೋ, ಹಾಯ್, ಯಾರಿದು? ಹಾಯ್, ಏನ್ ನಿನ್ನ ಹೆಸರು?
1: ಧಾತ್ರಿ.
0: ಹಾಯ್ ಧಾತ್ರಿ, ಹೇಗಿದ್ಯಾ ಪುಟ? ವೆರಿ ಗುಡ್. ಏನ್ ಬ್ರೇಕ್ಫಾಸ್ಟ್ ತಿಂದೆ? ತಿಂಡಿ ಏನ್ ತಿಂದೆ? ಉಪ್ಪಿಟ್ಟು. ವೆರಿ ಗುಡ್, ನಾನು ಅದೇ ತಿಂದಿದ್ದು ಗೊತ್ತಾ? ಯಾವ ಹಾಡು ಹಾಕ್ಲಿ ಪುಟ ನಿಂಗೋಸ್ಕರ? ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರು. ಮುಂದೆ ಹಾಡು ಆಗಿನೇ ಅಷ್ಟೇನಾ? ವೆರಿ ಗುಡ್. ಎಷ್ಟನೇ ಕ್ಲಾಸ್ ನೀನು? ಫಸ್ಟು. ಈಗ ಏನು ಎಲ್ ಕೆ ಜಿ ಯು ಕೆ ಜಿಯಿಂದ ಫಸ್ಟ್ ಹೋದ್ಯಾ ಅಥವಾ ಫಸ್ಟಿಂದ ಸೆಕೆಂಡಾ? ಈಗ ಫಸ್ಟಾ? ಏನ್ ನಿಮ್ ಸ್ಕೂಲ್ ಹೆಸರು? ಜ್ಞಾನಸಿರಿ. ಹಾಡಲ್ವ ನೀನು? ಯಾಕೆ ಹಾಡದ್ ಕಲ್ತ್ಕೋಬೇಕಲ್ವ ನೀನು? ಅಮ್ಮನ ಜೊತೆ ಆಗಾಗ ಹಾಡ್ಬೋದಾ? ಈ ಹಾಡನ್ನ ನೀನು ಅಮ್ಮನ್ಗೆ ಹಾಡಿದ್ರೆ ಎಷ್ಟು ಖುಷಿ ಆಗ್ತಾರಲ್ವ ಅವರು? ಸರಿ ಆಯ್ತು, ಇನ್ಮೇಲೆ ಹಾಡದ್ ಕಲ್ತ್ಕೋ, ನಿನ್ಗೆ ಇಷ್ಟವಾದ ಈ ಹಾಡು ಬರ್ತಾ ಇದೆ. ಓಕೆನಾ? ಬಾಯ್. ವೆಲ್ಕಮ್ ಮೈ ಡಿಯರ್, ಬಾಯ್. ಸ್ನೇಹಿತರೆ, ಕಾರ್ಯಕ್ರಮದ ಕೊನೆ ಗೀತೆಯಾಗಿ ಮೂಡಿ ಬರ್ತಾ ಇದೆ. ಮಕ್ಕಳ ಸುಮಧುರವಾದ ದಿನಗಳನ್ನು ಕೇಳಿದ್ವಿ, ಮುಂದಿನ ಗೀತೆಯೊಂದನ್ನು ಕೇಳಿ ಬಂದು ಬರೋಣ.

ಜಗತ್ತೂಗೋ ಜನನಿ ಜೀವದ ತಾಯಿ ವಿ ನಾಗೇಂದ್ರ ಪ್ರಸಾದ್ ಅವರಿಗೆ ಒಂದು ದೊಡ್ಡ ನಮಸ್ಕಾರ ನಮ್ಮೆಲ್ಲರ ಕಡೆಯಿಂದ ಬರಲೇಬೇಕು ಸ್ನೇಹಿತರೆ ಅಂತ ಅದ್ಭುತವಾದ ಸಾಲುಗಳು. ದಡವಿರದ ಕರುಣೆ ಕಡಲಿವಳು, ಕಡಲೆ ದೊಡ್ಡದು ಅದಕ್ಕೆ ದಡ ಅನ್ನೋ ಲಿಮಿಟೇಷನ್ ಇಲ್ಲದೆ ಹೋದರೆ ಅದು ಕರುಣೆ ಎಂಥ ದೊಡ್ಡ ಕರುಣೆಯಾಗಿರುತ್ತೆ ಅನ್ನುವಂಥ ತಾಯಿಯ ಪ್ರೇಮದ ಮಾತನ್ನು ಸಾರದಂಥ ಗೀತೆ. ಇನ್ನು ಇದಾಗಿತ್ತು ಹಿಂದಿನ ಕರೆಗೊಂದು ಹಾಡು ಕಾರ್ಯಕ್ರಮ. ನಮ್ಮೆಲ್ಲ ಪ್ರೀತಿಯ ಮಕ್ಕಳುಗಳು ಕರೆಯನ್ನು ಮಾಡಿ ಪ್ರೀತಿಯಿಂದ ಮಾತನಾಡಿ ಅವರ ಮೆಚ್ಚುಗೆಯ ಒಳ್ಳೊಳ್ಳೆ ಗೀತೆಗಳನ್ನು ಕೇಳಿದ್ರು. ಕರೆ ಮಾಡಿದಂಥ ಎಲ್ಲ ಪುಟಾಣಿಗಳಿಗೆ, ಪ್ರಯತ್ನ ಮಾಡಿದಂಥ ಮತ್ತೆಲ್ಲ ಪುಟಾಣಿಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮವನ್ನು ಕೇಳಿದಂಥ, ಕೇಳಿ ಮೆಚ್ಚಿಕೊಂಡಂಥ, ಸಂದೇಶ ಕಳಿಸಿದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 1 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಕೈಗೊಂಡಿದ್ದ 6 ದಿನಗಳ ಯಶಸ್ವಿ ಪ್ರವಾಸವನ್ನು ಸಂಪನ್ನಗೊಳಿಸಿ ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಗೆ ಮರಳಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನವದೆಹಲಿಯ ಪೂಸಾ ಕ್ಯಾಂಪಸ್ನಲ್ಲಿಂದು ನಡೆಯಲಿರುವ ಪರ್ಯಾವರಣ ಸಂರಕ್ಷಣ ಸಂಕಲ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ದೇಶದಾದ್ಯಂತದ ಸುಮಾರು 17,000 ವೃಕ್ಷ ಮಿತ್ರರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಲ್ಲಿಂದು 405 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು. ಇದೇ ವೇಳೆ ಸ್ವಕ್ಷೇತ್ರ ಗಾಂಧಿನಗರದ ಲೋಕಸಭಾ ಕ್ಷೇತ್ರದಲ್ಲಿ ಮಹತ್ವಾಕಾಂಕ್ಷೆಯ ಸಾಮೂಹಿಕ ಅರಣ್ಯೀಕರಣ ಅಭಿಯಾನಕ್ಕೆ ಅವರು ಚಾಲನೆ ನೀಡಿದರು. ಖ್ಯಾತ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ಅವರ ನಿಧನಕ್ಕೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷೆ ಜಯಮಾಲ ಹಾಗೂ ಸಂಗೀತ ನಿರ್ದೇಶಕ ಹಂಸಲೇಖ, ಹಿನ್ನೆಲೆ ಗಾಯಕ ವಿಜಯ್ ಪ್ರಕಾಶ್ ಮೈಸೂರಿನಲ್ಲಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಒಮಾನ್ ಕರಾವಳಿಯಲ್ಲಿ ಇಂದು ಮುಂಜಾನೆ ವಾಣಿಜ್ಯ ಹಡಗು ಜಿಎಫ್ಎಸ್ ಗ್ಯಾಲಕ್ಸಿ ಮೇಲೆ ನಡೆದ ದಾಳಿಯನ್ನು ಭಾರತ ಖಂಡಿಸಿದೆ. ಹಡಗಿನಲ್ಲಿದ್ದ 11 ಭಾರತೀಯ ಪ್ರಜೆಗಳಲ್ಲಿ ಈವರೆಗೆ 10 ಜನರನ್ನು ರಕ್ಷಿಸಲಾಗಿದ್ದು, ಆದರೆ ಓರ್ವ ಭಾರತೀಯ ಪ್ರಜೆ ನಾಪತ್ತೆಯಾಗಿದ್ದಾರೆ ಎಂದು ವರದಿಯಾಗಿದೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡುವ ಮೂಲಕ ರಾಜ್ಯ ಸರ್ಕಾರ ಅಕ್ರಮ ವಲಸಿಗರನ್ನು ಮನೆ ಮಕ್ಕಳನ್ನಾಗಿ ಮಾಡಲು ಮುಂದಾಗಿದೆ. ಇದರಿಂದ ದೇಶದ ಭದ್ರತೆಗೆ ಧಕ್ಕೆ ಬಂದಿದ್ದು ಕೂಡಲೇ ಈ ಆದೇಶ ರದ್ದು ಮಾಡಬೇಕು ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದ 3ನೇ ದಿನದಾಟ ಇಂದು ಭಾರತೀಯ ಕಾಲಮಾನ 3:30 ಆರಂಭವಾಗಲಿದೆ. 2ನೇ ಇನ್ನಿಂಗ್ಸ್ನಲ್ಲಿ ಭಾರತ 1 ವಿಕೆಟ್ ನಷ್ಟಕ್ಕೆ 154 ರನ್ ಮಾಡಿದ್ದು ಇಂದು ತನ್ನ ಇನ್ನಿಂಗ್ಸ್ ಮುಂದುವರಿಸಲಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ 285 ರನ್ ಗಳಿಸಿದ್ದು ಇಂಗ್ಲೆಂಡ್ 170 ರನ್ ಗಳಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5 ಗಂಟೆಗೆ.

0: ಹಲೋ
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ?
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
0: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: ಸರ್, 2 ಲಕ್ಷ ಏನಾಯ್ತಪ್ಪ?
0: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
1: ಅರೆ,
0: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
0: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
0: ಹಣ ಕಳ್ಕೊಳ್ತೀರಾ.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
7: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು?

0: ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಹೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡುವಂತಹ ಸಮಯ ಸ್ನೇಹಿತರೆ. ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜಗದಾಂಬಿಕಾ ಹಂಸವೇಣಿಯವರ ಸಂದೇಶ ಬಂದಿದೆ. ಹಾಗೆ ಯಾರಿದು ನಂಬರ್ ಎಂಡಿಂಗ್ ವಿತ್ 10574? ಅಮೃತ ರಮೇಶ್ ಅವರ ಸಂದೇಶ ಬಂದಿದೆ. ಹಾಗೆ ಯಾರಿದು ರಾಣಿಯವರು ಹಳೆಬೀಡಿನಿಂದ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟ ಶಿವರಾಜ್ಕುಮಾರ್ ಅವರ ಬಗ್ಗೆ ಮಾಹಿತಿ ಮತ್ತು ಗೀತೆಗಳು ಒಂದಕ್ಕಿಂತ ಒಂದು ಮಧುರ, ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಅನುಷ ಅವರ ಸಂದೇಶ ಬಂದಿದೆ. ಹಾಗೆ ಬಾಗಲಕೋಟೆ ಜಿಲ್ಲೆ ಬನಾಟಿಯಿಂದ ಅಂಕುಶ್ ದೀಪ ಮಹಾದೇವ ಗುಮ್ಟಿ ಶಿವಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರ ಕುರಿತಾದ ಕಲಾಭಾರತಿ ಚೆನ್ನಾಗಿ ಮೂಡಿ ಬಂತು, ಕಾರ್ಯಕ್ರಮದ ಗೀತೆಗಳು ತುಂಬ ಇಷ್ಟ ಆಯಿತು, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ರಾಮಚಂದ್ರಪ್ಪ ಸಂಡೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಕ್ಕಳು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಕೇಳ್ತಾ ಇದ್ದೇನೆ ಅಂತ. ಅನಂತರಾಜ್ ಗೊರ್ಲಡ್ಕು ಹಿರಿಯೂರು ತಾಲೂಕು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಮಕ್ಕಳೆಲ್ಲ, ಕೇಳಿ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಯಾರಿದ್ದು ಗೀತಾ ಜೋಶಿ ಅವರು ಕಲಬುರಗಿಯಿಂದ. ಹಾಗೆ ಪುಷ್ಪ ಶಾನ್ಭೋಗರ್ ಅವರು ಗದಗಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲ ಹಾಡುಗಳು ಸೂಪರ್, ನನ್ನ ಮಗಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ, ನನ್ನ ಮಗ ಹಾಡ್ತಾ ಇದ್ದಾನೆ ನಿಮ್ಮ ಸಾಂಗ್ಸ್ ಕೇಳ್ತಾ ಅಂತ ಹೇಳ್ತಾ ಇದ್ದಾರೆ ಇವರು. ಬಹಳ ಖುಷಿ ಆಯಿತು, ಇಬ್ಬರು ನನ್ನ ಕಂಪನಿ ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ಹಾಗೆ ಬ್ಯಾಂಗಲ್ ಬಂಗಾರಿ ಹಾಡಿಗೆ ನಾವು ಡ್ಯಾನ್ಸ್ ಮಾಡಿದ್ವಿ ಅಂತ ವಿರೂಪಾಕ್ಷಪ್ಪ ಕಾವೇ ರೇಣುಕ ರುದ್ರಪ್ಪ ಮಡಿವಾಳರ್ ಇಂದ್ರಗಿ ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿ ಹೇಳಿದ್ದಾರೆ. ಬಹಳ ಧನ್ಯವಾದ. ಹಾಗೆ ಸ್ನೇಹಿತರೆ, 1:20 ಆರಂಭವಾಗುವ ಕಾರ್ಯಕ್ರಮಕ್ಕೆ ಈಗಿಂದನೇ ಸಂದೇಶವನ್ನು ಕಳಿಸೋದಕ್ಕೆ ಹೋಗ್ಬೇಡಿ, ಯಾಕಂದರೆ ನಾನು 1:20 ನಂತರ ಬಂದಂಥ ಸಂದೇಶಗಳನ್ನ ಮಾತ್ರ ಗಣನೆಗೆ ತೆಗೆದುಕೊಳ್ಳೋದು. ಸೊ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ, ಓಕೆನಾ? ನಿಮ್ಮ ಸಂದೇಶಗಳನ್ನೆಲ್ಲ 1:20 ನಂತರವೇ ಕಳಿಸಿ. ಆವಾಗ ನಿಮ್ಮ ಗೀತೆಗಳನ್ನು ಬಂದಂತಹ ಒಂದು ಆರ್ಡರ್ ಪ್ರಕಾರ ನಾನು ನಂಬರನ್ನು ಕೊಟ್ಟ ನಂತರ ನೀವು ಕಳಿಸುವಂತಹ ಸಂದೇಶಗಳನ್ನ ತೆಗೆದುಕೊಂಡು ಆಮೇಲೆ ನಾನು ನೋಡ್ತೀನಿ, ಓಕೆನಾ? ಸೊ ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೋಬೇಡಿ, ಈಗ ಸಂದೇಶವನ್ನು ಕಳಿಸ್ಬೇಡಿ, 1:20 ನಂತರವೇ ಕಳಿಸಿ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಅಹಮದಾಬಾದ್ನಲ್ಲಿ 405 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸಚಿವ ಅಮಿತ್ ಶಾ ಚಾಲನೆ. ದೇಶದ 17,000 ವೃಕ್ಷ ಮಿತ್ರರೊಂದಿಗೆ ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಂವಾದ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೈಸೂರಿನ ಕನಿಯನ ಹುಂಡಿಯ ತೋಟದ ಮನೆಯ ಆವರಣದಲ್ಲಿ ಇಂದು ಗಾನಕೋಗಿಲೆ ಎಸ್ ಜಾನಕಿ ಅಂತ್ಯಸಂಸ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್: ಸ್ವಿಟ್ಜರ್ಲೆಂಡ್ ವಿರುದ್ಧ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದ ಅರ್ಜೆಂಟೀನಾ. ಹಾಗೂ ವಿಂಬಲ್ಡನ್ ಟೆನಿಸ್: ಇಂದು ಪುರುಷರ ಸಿಂಗಲ್ಸ್, ಮಹಿಳೆಯರ ಡಬಲ್ಸ್ ವಿಭಾಗದ ಫೈನಲ್. ವಾರ್ತೆಗಳ ವಿವರ: ಗುಜರಾತ್ನ ಅಹಮದಾಬಾದ್ನಲ್ಲಿ ಇಂದು 405 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು. ಇದೇ ವೇಳೆ ಸ್ವಕ್ಷೇತ್ರ ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಮಹತ್ವಾಕಾಂಕ್ಷೆಯ ಸಾಮೂಹಿಕ ಅರಣ್ಯೀಕರಣ ಅಭಿಯಾನಕ್ಕೆ ಅವರು ಚಾಲನೆ ನೀಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ ದೇಶಗಳಿಗೆ ಕೈಗೊಂಡಿದ್ದ 6 ದಿನಗಳ ಯಶಸ್ವಿ ಪ್ರವಾಸವನ್ನು ಸಂಪನ್ನಗೊಳಿಸಿ ಇಂದು ನವದೆಹಲಿಗೆ ಮರಳಿದ್ದಾರೆ. 3 ರಾಷ್ಟಗಳ ಪ್ರವಾಸದ ಮೊದಲ ಹಂತದಲ್ಲಿ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭಾವೋ ಸುಬಿಯಾಂಟೋ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ಈ ತಿಂಗಳ 6-8ರವರೆಗೆ ಇಂಡೋನೇಷ್ಯಾಕ್ಕೆ ಭೇಟಿ ನೀಡಿದರು. ಈ ವೇಳೆ ಅವರು ಇಂಡೋನೇಷ್ಯಾ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿ ಉಭಯ ರಾಷ್ಟಗಳ ನಡುವಿನ ಸಹಭಾಗಿತ್ವದ ಪ್ರಗತಿಯನ್ನು ಪರಿಶೀಲಿಸಿದರು. ಪ್ರವಾಸದ 2ನೇ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ಗೆ ಭೇಟಿ ನೀಡಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನಿಸ್ ಅವರೊಂದಿಗೆ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಿದರು. ಅಲ್ಲದೆ ಭಾರತ ಆಸ್ಟ್ರೇಲಿಯಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆಯಲ್ಲಿ ಪಾಲ್ಗೊಂಡು ಉಭಯ ದೇಶಗಳ ಪ್ರಮುಖ ಉದ್ಯಮಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದರು. ಪ್ರವಾಸದ 3ನೇ ಹಾಗೂ ಅಂತಿಮ ಚರಣದಲ್ಲಿ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 10 ಮತ್ತು 11ರಂದು ಆಕ್ಲೆಂಡ್ಗೆ ಭೇಟಿ ನೀಡಿದರು. ಕಳೆದ 40 ವರ್ಷಗಳ ಬಳಿಕ ಭಾರತದ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ಭೇಟಿ ನೀಡಿರುವುದು ಇದೇ ಮೊದಲ ಬಾರಿ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನವದೆಹಲಿಯ ಪೂಸಾ ಕ್ಯಾಂಪಸ್ನಲ್ಲಿ ಇಂದು ನಡೆಯಲಿರುವ ಪರ್ಯಾವರಣ ಸಂರಕ್ಷಣಾ ಸಂಕಲ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ದೇಶಾದ್ಯಂತ ಸುಮಾರು 17,000 ವೃಕ್ಷ ಮಿತ್ರರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮರಗಳ ರಕ್ಷಣೆ, ಜಲ ಸಂರಕ್ಷಣೆ ಮತ್ತು ಪರಿಸರ ಪುನಃಸ್ಥಾಪನೆ ಕ್ಷೇತ್ರಗಳಲ್ಲಿ ಗಮನಾರ್ಹ ಕೊಡುಗೆಗಳನ್ನು ನೀಡಿದ ದೇಶದ ಬಹುತೇಕ ಎಲ್ಲಾ ರಾಜ್ಯಗಳ ವೃಕ್ಷ ಮಿತ್ರರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಭಾಗವಾಗಿ ಕೃಷಿ ಸಚಿವರು ಪೂಸಾ ಕ್ಯಾಂಪಸ್ನಲ್ಲಿ ಭಾಗವಹಿಸುವ ವೃಕ್ಷ ಮಿತ್ರರೊಂದಿಗೆ ತೋಟಗಾರಿಕೆ ಅಭಿಯಾನವನ್ನು ಕೈಗೊಳ್ಳಲಿದ್ದಾರೆ. ಇದು ಹಸಿರು ಭಾರತದ ಕಡೆಗೆ ಸಾಮೂಹಿಕ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ. ಭಾರತೀಯ ಚಿತ್ರರಂಗದ ಅಪ್ರತಿಮ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಉಮಾಶ್ರೀ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದ ಇಂದು ಬೆಳಗ್ಗೆಯಿಂದಲೇ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದೆ. ಸಂಗೀತ ನಿರ್ದೇಶಕ ಹಂಸಲೇಖ, ಹಿನ್ನೆಲೆ ಗಾಯಕ ವಿಜಯ ಪ್ರಕಾಶ್ ಸೇರಿದಂತೆ ಅನೇಕ ಗಣ್ಯರು ಅಗಲಿದ ಚೇತನದ ಅಂತಿಮ ದರ್ಶನ ಪಡೆದರು. ಇಂದು ಸಂಜೆ ಮೈಸೂರಿನ ಬೋಗಾದಿ ರಸ್ತೆಯ ಕನಿಯನ ಹುಂಡಿ ಬಳಿ ಇರುವ ಎಸ್ ಜಾನಕಿ ಅವರ

0: ತೋಟದ ಮನೆಯ ಆವರಣದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ದಕ್ಷಿಣದ ನೈಟಿಂಗೇಲ್ ಎಂದು ಪ್ರೀತಿಯಿಂದ ಕರೆಯಲ್ಪಡುವ ಎಸ್ ಜಾನಕಿ ಅವರು 6 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಸೇರಿದಂತೆ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸುಮಾರು 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ಎಸ್ ಜಾನಕಿ ಅವರು ಇಳಯರಾಜ, ಎಂಎಸ್ ವಿಶ್ವನಾಥನ್, ಕೆವಿ ಮಹಾದೇವನ್, ಎಆರ್ ರೆಹಮಾನ್ ಸೇರಿದಂತೆ ಇತರ ಪ್ರಸಿದ್ಧ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ್ದಾರೆ. 1988ರಲ್ಲಿ ಭಾರತಿರಾಜ ಅವರ ನಿರ್ದೇಶನದ ತಮಿಳು ಚಿತ್ರ ಸೆಂತೂರ ಪೂವೆ ಗಾಯನಕ್ಕಾಗಿ ಎಸ್ ಜಾನಕಿ ಅತ್ಯುತ್ತಮ ಮಹಿಳಾ ಹಿನ್ನೆಲೆ ಗಾಯಕಿಯಾಗಿ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಗೆದ್ದರು. ಅವರು 33 ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಹಾಗೂ 2013ರಲ್ಲಿ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಯೆಟ್ನಾಂನ ಪೋ ಕ್ವಾನ್ ದ್ವೀಪದ ಸಮೀಪ ಸಂಭವಿಸಿದ ಸ್ಪೀಡ್ಬೋಟ್ ದುರಂತದಲ್ಲಿ 15 ಭಾರತೀಯ ಪ್ರವಾಸಿಗರು ಮೃತಪಟ್ಟಿರುವ ಘಟನೆಗೆ ಸಂಬಂಧಿಸಿದಂತೆ ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ ಹನ್ ತನಿಖೆಗೆ ಆದೇಶಿಸಿದ್ದಾರೆ. ಮುಂಬೈನಲ್ಲಿರುವ ವಿಯೆಟ್ನಾಂ ರಾಯಭಾರ ಕಚೇರಿ ಪ್ರಕಾರ ಅಧಿಕಾರಿಗಳಿಗೆ ನ್ಯೂನತೆಗಳನ್ನು ಗುರುತಿಸಲು, ಅಪಘಾತದ ಕಾರಣಗಳನ್ನು ತಿಳಿಯಲು ಮತ್ತು ಭವಿಷ್ಯದಲ್ಲಿ ಇದೇ ರೀತಿಯ ಘಟನೆಗಳನ್ನು ತಡೆಗಟ್ಟಲು ಸೂಕ್ತ ಕ್ರಮಗಳನ್ನು ಜಾರಿಗೆ ತರುವಂತೆ ವಿಯೆಟ್ನಾಂ ಪ್ರಧಾನಿ ಸೂಚಿಸಿದ್ದಾರೆ. ವಿಯೆಟ್ನಾಂನ ಪುಕ್ವಾನ್ ದ್ವೀಪದ ಬಳಿ ಭಾರತೀಯ ಪ್ರವಾಸಿಗರನ್ನು ಕರೆದೊಯ್ಯುತ್ತಿದ್ದ ಸ್ಪೀಡ್ಬೋಟ್ ನಿನ್ನೆ ಮಗುಚಿ ಬಿದ್ದ ಪರಿಣಾಮ 15 ಮಂದಿ ಭಾರತೀಯರು ಸಾವನ್ನಪ್ಪಿದ್ದಾರೆ. 32 ಭಾರತೀಯ ಪ್ರವಾಸಿಗರು ಮತ್ತು 4 ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ದೋಣಿ ಹಾನ್ ಮೇ ರೂಟ್ ನ್ಗೋಯಿ ದ್ವೀಪದಿಂದ ಸುಮಾರು 400 ಮೀಟರ್ ದೂರದಲ್ಲಿ ಮಗುಚಿ ಬಿದ್ದಿದೆ. ಹಾರ್ಮೋಜ್ ಜಲಸಂಧಿಯ ಮೂಲಕ ಸಾಗುತ್ತಿದ್ದ ಸೈಪ್ರಸ್ ಧ್ವಜ ಹೊತ್ತ ಕಂಟೈನರ್ ಹಡಗಿನ ಮೇಲೆ ಇರಾನ್ ಪಡೆಗಳು ದಾಳಿ ಮಾಡಿದ ನಂತರ ಅಮೆರಿಕ ಇರಾನ್ ವಿರುದ್ದ ಮತ್ತೊಂದು ಸುತ್ತಿನ ದಾಳಿ ನಡೆಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿರ್ದೇಶನದ ಮೇರೆಗೆ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಅಮೆರಿಕ ಸೇನೆ ತಿಳಿಸಿದೆ. ವಾಣಿಜ್ಯ ಹಡಗಿನ ಮೇಲಿನ ದಾಳಿಯಲ್ಲಿ ಸಿಬ್ಬಂದಿಯೊಬ್ಬರು ಕಾಣೆಯಾಗಿದ್ದಾರೆ ಮತ್ತು ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಎಂಜಿನ್ ಕೊಠಡಿಗೆ ಹೆಚ್ಚಿನ ಹಾನಿಯಾಗಿ ಹಡಗಿಗೆ ಪ್ರಯಾಣ ಮುಂದುವರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಅಮೆರಿಕ ತಿಳಿಸಿದೆ. ಕ್ವೆಶ್ಮ್ ದ್ವೀಪ, ಬಂದರ್ ಅಬ್ಬಾಸ್ ಮತ್ತು ಸಿರಿಕ್ ಮೇಲೆ ದಾಳಿ ನಡೆಸಲಾಗಿದೆ. ಏತನ್ಮಧ್ಯೆ ಹರ್ಮೋಜ್ ಜಲಸಂಧಿಯನ್ನು ಇರಾನ್ ಮುಚ್ಚಿದೆ. ಹಡಗೊಂದು ಅನಧಿಕೃತ ಮಾರ್ಗ ಬಳಸಲು ಪ್ರಯತ್ನಿಸಿದ ಘಟನೆಯ ನಂತರ ಸಮುದ್ರ ಮಾರ್ಗವನ್ನು ಮುಚ್ಚಲಾಗಿದೆ ಎಂದು ಇರಾನ್ ನೌಕಾಪಡೆ ತಿಳಿಸಿದೆ. ಈ ಪ್ರದೇಶದಲ್ಲಿ ಅಮೆರಿಕ ಹಸ್ತಕ್ಷೇಪ ನಿಲ್ಲಿಸುವವರೆಗೆ ಯಾವುದೇ ಹಡಗನ್ನು ಕಾರ್ಯತಂತ್ರದ ಜಲಮಾರ್ಗದ ಮೂಲಕ ಸಾಗಿಸಲು ಅನುಮತಿಸಲಾಗುವುದಿಲ್ಲ ಎಂದು ಇರಾನ್ ಹೇಳಿದೆ. ಅಮೆರಿಕದ ಕಾನ್ಸಾಸ್ ಸಿಟಿ ಕ್ರೀಡಾಂಗಣದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡ ಸ್ವಿಟ್ಜರ್ಲೆಂಡ್ ತಂಡವನ್ನು 3-1 ಗೋಲುಗಳಿಂದ ಮಣಿಸುವ ಮೂಲಕ ಸೆಮಿಫೈನಲ್ಗೆ ಲಗ್ಗೆಯಿಟ್ಟಿದೆ. ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಕ್ರೀಡಾಂಗಣದಲ್ಲಿ ಇಂದು ಬೆಳಿಗ್ಗೆ ನಡೆದ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ನಾರ್ವೆ ತಂಡವನ್ನು 2-1 ಗೋಲುಗಳಿಂದ ಮಣಿಸುವ ಮೂಲಕ ಸೆಮಿಫೈನಲ್ ಪ್ರವೇಶಿಸಿದೆ. ಜೂಡ್ ಬೆಲ್ಲಿಂಗ್ಹ್ಯಾಮ್ ಅವರ ಅದ್ಭುತ 2 ಗೋಲುಗಳ ಮೂಲಕ ಇಂಗ್ಲೆಂಡ್ ತಂಡ ಸೆಮಿಫೈನಲ್ಗೆ 3ನೇ ತಂಡವಾಗಿ ಮುನ್ನಡೆದಿದೆ. ಸ್ಪೇನ್ ಮತ್ತು ಫ್ರಾನ್ಸ್ ತಂಡಗಳು ಸೆಮಿಫೈನಲ್ನಲ್ಲಿ ಈಗಾಗಲೇ ತಮ್ಮ ಸ್ಥಾನಗಳನ್ನು ಕಾಯ್ದಿರಿಸಿವೆ. ಬೆಲ್ಜಿಯಂ ವಿರುದ್ದ ಸ್ಪೇನ್ 2-1 ರೋಮಾಂಚಕ ಜಯ ಸಾಧಿಸಿ ಮುನ್ನಡೆ ಸಾಧಿಸಿದರೆ ಮೊರಾಕೋ ವಿರುದ್ದ ಫ್ರಾನ್ಸ್ 2-0 ಅಂತರದ ಗೆಲುವು ಸಾಧಿಸಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ. ಪ್ರತಿಷ್ಠಿತ ವಿಂಬಲ್ಡನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ಹಾಗೂ ಮಹಿಳೆಯರ ಡಬಲ್ಸ್ ವಿಭಾಗಗಳ ಫೈನಲ್ ಪಂದ್ಯಗಳು ಇಂದು ನಡೆಯಲಿವೆ. ಪುರುಷರ ಸಿಂಗಲ್ಸ್ ಫೈನಲ್ನಲ್ಲಿ ವಿಶ್ವದ ನಂಬರ್ 1 ಆಟಗಾರ ಇಟಲಿಯ ಯಾನಿಕ್ ಸಿನ್ನರ್ ಹಾಗೂ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ಮುಖಾಮುಖಿಯಾಗಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ಮಹಿಳೆಯರ ಡಬಲ್ಸ್ ಫೈನಲ್ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 5:30 ಆರಂಭವಾಗಲಿದ್ದು 10ನೇ ಶ್ರೇಯಾ ಶ್ರೇಯಾಂಕಿತ ಜೋಡಿ ಚೀನಾದ ಗುವೋ ಹ್ಯಾನ್

ನ್ಯೂ ಮತ್ತು ಫ್ರಾನ್ಸ್ನ ಕ್ರಿಸ್ಟಿನಾ ಮ್ಲಾಡೆನೋವಿಕ್, ಎರಡನೇ ಶ್ರೇಯಾಂಕಿತ ಜೋಡಿ ಕೆನಡಾದ ಗ್ಯಾಬ್ರಿಯೆಲಾ ಡಬ್ರೋವ್ಸ್ಕಿ ಮತ್ತು ಬ್ರೆಜಿಲ್ನ ಲೂಯಿಸಾ ಸ್ಟೆಫಾನಿ ಅವರನ್ನು ಎದುರಿಸಲಿದ್ದಾರೆ. 2023 ಮಾರ್ಕೆಟಾ ವೊಂಡೋಶೋವಾ ಹಾಗೂ 2024 ಬಾರ್ಬೋರಾ ಕ್ರೆಜಿಕೋವಾ ಬಳಿಕ ಕಳೆದ 4 ವಿಂಬಲ್ಡನ್ ಪ್ರಶಸ್ತಿ ಗೆದ್ದ 3ನೇ ಜೆಕ್ ಗಣರಾಜ್ಯದ ಮಹಿಳಾ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ನೊಸ್ಕೋವಾ ಪಾತ್ರರಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಹಮದಾಬಾದ್ನಲ್ಲಿ 405 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸಚಿವ ಅಮಿತ್ ಶಾ ಚಾಲನೆ. ದೇಶದ 17,000 ವೃಕ್ಷ ಮಿತ್ರರೊಂದಿಗೆ ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಂವಾದ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೈಸೂರಿನ ಕನಿಯನ ಹುಂಡಿಯ ತೋಟದ ಮನೆಯ ಆವರಣದಲ್ಲಿ ಇಂದು ಗಾನಕೋಗಿಲೆ ಎಸ್ ಜಾನಕಿ ಅಂತ್ಯಸಂಸ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಸ್ವಿಟ್ಜರ್ಲೆಂಡ್ ವಿರುದ್ಧ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದ ಅರ್ಜೆಂಟೈನಾ. ಹಾಗೂ ವಿಂಬಲ್ಡನ್ ಟೆನಿಸ್, ಇಂದು ಪುರುಷರ ಸಿಂಗಲ್ಸ್, ಮಹಿಳೆಯರ ಡಬಲ್ಸ್ ವಿಭಾಗದ ಫೈನಲ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30 ಕ್ಕೆ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 1:20:43. ಈ ಸಮಯ ಸಂದೇಶ ನಮಗೆ, ಸಂಗೀತ ನಮಗೆ, ಕಾರ್ಯಕ್ರಮದ ಸಮಯ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಇನ್ನು ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮಕ್ಕೆ ಕೊಡಬೇಕಾಗಿರುವಂಥ ವಾಟ್ಸಪ್ ಸಂಖ್ಯೆಯನ್ನು ಕೊಟ್ಟ ನಂತರ ಬಂದಂಥ ಸಂದೇಶಗಳನ್ನ ಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಸ್ನೇಹಿತರೆ, ಈಗೆಲ್ಲ ಯಾರೆಲ್ಲ ಮುಂಚಿತವಾಗಿ ಕಳಿಸಿದ್ದೀರಾ ಆ ಸಂದೇಶಗಳನ್ನ ತೆಗೆದುಕೊಳ್ಳೋದಿಲ್ಲ. ನಾನು ವಾಟ್ಸಪ್ ಸಂಖ್ಯೆಯನ್ನು ಕೊಟ್ಟ ನಂತರ ಯಾರೆಲ್ಲ ಸಂದೇಶವನ್ನು ಕಳಿಸ್ತೀರಾ ಆ ಸಂದೇಶಗಳನ್ನ ತೆಗೆದುಕೊಳ್ತೀನಿ. ಮುಂಚೆ ಕಳಿಸ್ತಿದ್ದ ಸಂದೇಶಗಳನ್ನ ತೆಗೆದುಕೊಳ್ಳಲ್ಲ. ಓಕೆನಾ? ಪ್ಲೀಸ್ ಪ್ಲೀಸ್ ಪ್ಲೀಸ್ ರಿಫ್ರೈನ್ ಯುವರ್ ಮೆಸೇಜಸ್. ಮತ್ತೆ ಎಡಿಟ್ ಮಾಡಿ, ಡಿಲೀಟ್ ಮಾಡಿ ಅಥವಾ ಮತ್ತೆ ಕಳಿಸಿ. ನಾನಿನ್ನೂ ವಾಟ್ಸಪ್ ಸಂಖ್ಯೆಯನ್ನು ಕೊಟ್ಟಿಲ್ಲ, ಕೊಟ್ಟ ನಂತರ ಬಂದ ಸಂದೇಶಗಳನ್ನ ತೆಗೆದುಕೊಳ್ತೀನಿ. ಹಾಗೆ ವಾಟ್ಸಪ್ ಸಂಖ್ಯೆಯನ್ನು ಕೊಡೋದಕ್ಕೂ ಮುಂಚೆನೆ ಒಂದು ಪ್ರಕಟಣೆ. ಸ್ನೇಹಿತರೆ, ಇಂದು ಸಂಜೆ ಪರಿಮಳ ಕಾರ್ಯಕ್ರಮ ಇದೆಯಲ್ಲ, ವಿಶೇಷ ಎಸ್ ಜಾನಕಿಯವರ ಕುರಿತಾದ ಪರಿಮಳ ಕಾರ್ಯಕ್ರಮ ಇರುತ್ತೆ. ಎಸ್ ಜಾನಕಿಯವ್ರನ್ನ ಕುರಿತಾದ ವಿಶೇಷ ಪರಿಮಳ ಕಾರ್ಯಕ್ರಮ 4:00 to 5:00 ಇರಲಿದೆ. ನಾನೀಗ ವಾಟ್ಸಪ್ ಸಂಖ್ಯೆಯನ್ನು ಕೊಟ್ಟ ನಂತರ ನಿಮ್ಮ ಸಂದೇಶಗಳು ಬರಲಿ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9483091029 9483091029. ಇನ್ನು ಮೇಲೆ ಬಂದಂಥ ಸಂದೇಶಗಳನ್ನ ತೆಗೆದುಕೊಳ್ತೀನಿ. ಸ್ನೇಹಿತರೆ, ಮುಂಚೆ ನಾನು ಕಳಿಸಿದ್ದೆ ಅಂತ ನೀವು ಬೇಸರ ಮಾಡ್ಕೊಳ್ಳೋ ಹಾಗಿಲ್ಲ, ಯಾಕಂದರೆ ನಾನು ವಾಟ್ಸಪ್ ಸಂಖ್ಯೆಯನ್ನು ಹೇಳಿದ್ದು ಈಗಲ್ವಾ. ಸೊ ಈಗ ಬರಲಿ ನಿಮ್ಮ ಸಂದೇಶಗಳು. ಈಗ ಬಂದಂಥ ಸಂದೇಶಗಳನ್ನ ಗಣನೆಗೆ ತೆಗೆದುಕೊಳ್ತೀನಿ, ಹಾಗೆ ಒಂದು ಗೀತೆಯನ್ನು ಕೇಳಿಸ್ತೀನಿ. ಈ ಗೀತೆಯ ನಂತರ ನಿಮ್ಮ ಸಂದೇಶಗಳನ್ನ ತೆಗೆದುಕೊಳ್ತಾ ಸಾಕ್ತೀನಿ ಸ್ನೇಹಿತರೆ. ಓಕೆನಾ? ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ, ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮ ಇದು.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನವಿದ ಭಾರತೀಯ ಆಕಾಶವಾಣಿ ಕನ್ನಡ ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಒಂದು ರಿಕ್ವೆಸ್ಟ್ ಸ್ನೇಹಿತರೆ, ಒಮ್ಮೆ ಈಗ 1:21 ನಂತರ ನಾನು ಸಂಖ್ಯೆನ ಕೊಟ್ಟ ನಂತರ ಬಂದಿರುವಂಥ ಸಂದೇಶಗಳನ್ನ ತೆಗೆದುಕೊಳ್ತಾ ಇದ್ದೀನಿ. ಒಮ್ಮೆ ಸಂದೇಶವನ್ನು ಕಳಿಸಿದ ಮೇಲೆ ಮತ್ತೆ ಸಂದೇಶವನ್ನು ಕಳಿಸೋಕ್ಕೋಗ್ಬಿಡಿ ಸ್ನೇಹಿತರು, ಓಕೆನಾ? ಯಾಕಂದರೆ ನಾವು ಒಂದು ಆರ್ಡ್ರಲ್ಲಿ ಇಟ್ಕೊಂಡಿರ್ತೀನಿ, ಆವಾಗ ಮಿಸ್ ಆಗುತ್ತೆ ನಿಮ್ಮ ಸಂದೇಶಗಳು, ಅದಕ್ಕೆ ಮಿಸ್ ಆಗೋದು ಬೇಡ. ನಾನು ತೆಗೆದುಕೊಂಡಿರುವಂಥ ಮೊದಲನೆಯ ಸಂದೇಶ ಪ್ರಶಾಂತಿ ಮತ್ತು ಹೆಚ್ ಬಿ ಜೈರಾಮ್ ಅವರು ರಾಜಾಜಿನಗರಿಂದ, ಎಸ್ ಚಾನಕಮ್ ಅವರು ಹಾಡಿರುವಂಥ ಮುದುಡಿದ ತಾವರೆ ಅರಳಿತು ಚಿತ್ರದ ಶೀರ್ಷಿಕೆ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ ಇವರು. ಖಂಡಿತ ನಿಮ್ಮ ಸಂದೇಶವನ್ನು ನೋಡಿದ್ದೀನಿ, ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ. ಪ್ರಶಾಂತಿ ಮತ್ತು ಜಯರಾಮ್ ಅವರೇ, ನಿಮಗಾಗಿ ನಿಮ್ಮ ಮೆಚ್ಚಿನ ಗೀತೆ.

ಸಂದೇಶ ನಮಗೆ, ಸಂಗೀತ ನಿಮಗೆ, ಕಾರ್ಯಕ್ರಮದಲ್ಲಿ ನಾವು ವಿಧಿಸ್ತಾ ಇದ್ರೆ ಸಾಕಷ್ಟು ಸಂದೇಶಗಳು ಬರ್ತಾ ಇದೆ. ಅದರಲ್ಲಿ ಒಂದು ಆರ್ಡರ್ ತಗೋತಾ ಇದ್ದೀನಿ ನಾನು. ಮತ್ತೆ ಒಮ್ಮೆ ಸಂದೇಶವನ್ನು ಕಳಿಸಿದ ಮೇಲೆ ಪುನಃ ಸಂದೇಶವನ್ನು ಕಳಿಸಿ ಏರುಪೇರು ಮಾಡಬೇಡಿ, ಇದೊಂದು ಕೋರಿಕೆ ಅಷ್ಟೆ. ಇನ್ನು ಮುಂದಿನ ಗೀತೆ ಮಾಕ್ನೂರಿನಿಂದ ಚನ್ನಗೌಡ ಮತ್ತು ಮನೋಜ್ ಅವರ ಸಂದೇಶ. ನಮಗೆ ಹೊಂಬಿಸಲು ಸಿನಿಮಾದಿಂದ ಹೂವಿಂದ ಹೂವಿಗೆ ಹಾರುವ ದುಂಬಿ ಹಾಡನ್ನು ಪ್ರಸಾರ ಮಾಡಿರಿ ಅಂತ ಕೇಳ್ತಾಯಿದ್ದಾರೆ. ಖಂಡಿತ ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ನಿಮಗಾಗಿ ಮೂಡಿ ಬರ್ತಾ ಇದೆ ಕೇಳಿ, ಚನ್ನಗೌಡ ಮತ್ತು ಮನೋಜ್ ಅವರೇ.

ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ, ಸಾಕಷ್ಟು ಸಂದೇಶಗಳು ನಮಗೆ ಬಂದಿದೆ. ನಿಮಗೆ ಸಂಗೀತವನ್ನು ಇದು ನಾವು ಕೊಡ್ತಾ ಇದ್ದೀವಿ, ಒಂದು ಆರ್ಡ್ ಪ್ರಕಾರ ಬರ್ತಾ ಇದ್ದೀನಿ ಸ್ನೇಹಿತರೆ. ಮುಂದಿನ ಗೀತೆಯ ಕೋರಿಕೆ ರಾಣಿಯೂರು ಹೊಳೆಬೀಡಿನಿಂದ. ಇಂದು ನಮಗೆ ಯಶಾನ್ಕಿ ಅಮ್ಮ ಅವರ ನೆನಪಿಗಾಗಿ ನಾನಿರುವುದೇ ನಿನಗಾಗಿ ಚಿತ್ರದ ಒಲವಿನ ಗಿಡೆಯನೆ ಗೀತೆ ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ನಿಮ್ಮ ಮೆಚ್ಚಿನ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ ರಾಣಿಯವರೇ.

ಸಂದೇಶ ನಮಗೆ, ಸಂಗೀತ ನಿಮಗೆ, ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ. ಮುಂದಿನ ಕೋರಿಕೆ, ಸನಾದಿ ಅಪ್ಪಣ್ಣ ಸಿನಿಮಾ ಹಾಡು ಕರೆದರೂ ಕೇಳದೆ ಈಗಿದ್ದೇನೆ ಪ್ರಸಾರ ಮಾಡಿ ಅಂತ ವಿರೂಪಾಕ್ಷಪ್ಪ ಇಂದರಗಿ ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗ್ತಿದೆ, ಕೇಳಿ ವಿರೂಪಾಕ್ಷಪ್ಪ ಅವರೇ.

ಇದು ನಮಗೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಕಾರ್ಯಕ್ರಮದ ಮುಂದಿನ ಗೀತೆಯ ಕೋರಿಕೆ ಯಾರ್ದು ಅಂತ ನೋಡೋಣ. ಹಾಗೆ ಒಂದು ಕೋರಿಕೆ ಸಂದೇಶವನ್ನು ಕಳಿಸಿದ ಮೇಲೆ ಸುಮ್ಮನೆ ಇದ್ಬಿಡಿ ಸ್ನೇಹಿತರೆ, ಮತ್ತೆ ಮತ್ತೆ ಅದನ್ನು ಎಡಿಟ್ ಮಾಡಿ ಕಳ್ಸೋಕೆ ಹೋಗ್ಬೇಡಿ. ಯಾಕಂದರೆ ಆರ್ಡರ್ ಚೇಂಜ್ ಆಗುತ್ತೆ, ಅಥವಾ ನೀವು ಮತ್ತೆ ಇನ್ನೊಂದು ಮೆಸೇಜ್ ನನ್ನ ಸಂದೇಶವನ್ನು ಓದಿ ಅಂತ ನೀವು ಕಳಿಸಿದ್ರೆ ಆ ಸಂದೇಶಗಳು ಮಿಸ್ ಆಗುತ್ತೆ. ಸೊ ನಾನು ಯಾರು ಆ ಥರ ಪದೇ ಪದೇ ಸಂದೇಶವನ್ನು ಕಳಿಸ್ತಾರೆ ಆ ಸಂದೇಶವನ್ನು ತೆಗೆದುಕೊಳ್ಳೋಕ್ಕಾಗುತ್ತಿಲ್ಲ. ಯಾಕಂದರೆ ತುಂಬ ಸಂದೇಶಗಳು ಬಂದಿದೆ. ಒಂದು ಆರ್ಡ್ರಲ್ಲಿ ಹೋಗ್ತಾ ಇದ್ದೀನಿ, ಆರ್ಡ್ರಲ್ಲಿ ನಿಮ್ಮ ಹೆಸರು ಬಂದರೆ ಖಂಡಿತ ನಿಮ್ಮ ಗೀತೆ ಪ್ರಸಾರ ಆಗುತ್ತೆ. ಓಕೆನಾ? ನಾನು ಒಂದು ಗೀತೆನ ಪ್ರಸಾರ ಮಾಡಿ ನಂತರ ಹೆಸರನ್ನು ನೋಡಿ ತೆಗೆದುಕೊಳ್ತಾ ಇದ್ದೀನಿ. ನೀವು ಮತ್ತೆ ಮತ್ತೆ ಕಳಿಸಿದ್ರೆ ಮಿಸ್ ಆಗುತ್ತೆ. ಸೊ ಮುಂದಿನ ಗೀತೆಯ ಕೋರಿಕೆ ಸಾವಿತ್ರಿ ಶಂಕರ್ ಅವರು ಗಜೇಂದ್ರಗಢದಿಂದ, ರವಿಚಂದ್ರ ಚಿತ್ರದ ನಾ ನಿನ್ನ ಆಸೆ ಕಂಡೆ ಆ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ರೆ, ಒಳ್ಳೆ ಗೀತೆನ ಕೇಳಿದ್ರ ಬರ್ತಾ ಇದೆ. ನಿಮ್ಮ ಮೆಚ್ಚಿನ ಗೀತೆ ಕೇಳಿ ಸಾವಿತ್ರಿ ಶಂಕರ್ ಅವರೇ.

ಸಂದೇಶ ನಮಗೆ, ಸಂಗೀತ ನಿಮಗೆ. ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಂದೇಶಗಳು ಬಂದಿದೆ ಸ್ನೇಹಿತರೆ. ಸಂದೇಶಗಳ ಎಲ್ಲ ತೆಗೆದುಕೊಳ್ಳೋಕ್ಕಾಗೋದಿಲ್ಲ, ಅಟ್ಲೀಸ್ಟ್ ಅವರ ಹೆಸರುಗಳನ್ನು ನೋಡಿ ಬರೋಣ. ಯಾರಿದು ಸಂದೇಶವನ್ನು ಕಳಿಸ್ತವರು ಅಂತ ನೋಡ್ತಾ ಸಾಗೋಣ. ಸತ್ಯ ಅವರು ಬಸವೇಶ್ವರ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂಬರ್ 8 5 7 4 6 8 ಇವರ ಸಂದೇಶ ಬಂದಿದೆ. ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆಯಿಂದ ನಾಗೇಂದ್ರ ಗುಂಡಮ್ಮ ಅವರ ಸಂದೇಶ, ಹಾಗೆ ಚಂದ್ರಮ್ಮ ರಾಜಗೋಪಾಲ್ ಬೇತ್ಮಂಗ್ಲ ಕೋಲಾರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬೋಳನಮಕ್ಕಿ ಹೊನ್ನವರದಿಂದ ಗಜಾನನ ಭಟ್ ಅವರ ಸಂದೇಶ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹಾಗೆ ಸ್ವಾಮಿ ಯಲಹಂಕ ಬೆಂಗಳೂರಿನಿಂದ, ಲಕ್ಷ್ಮೀಕಾಂತ್ ನವಲೆ ರಟ್ಟಿಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶವನ್ನು ನಮ್ಮ ಸ್ನೇಹಿತರ ಹೆಸರುಗಳನ್ನು ಹೋಗ್ತಾ ಹೋಗ್ತೀನಿ ನಾನು. ರಾಜಶೇಖರ್ ಪಾಪನಾಳ ಭೋಪಾಲ್ ಮಧ್ಯಪ್ರದೇಶದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರಜ್ಞಾ ಭಟ್ಟ ಭರತನಹಳ್ಳಿಯಿಂದ ಬಸವೇಶ್ವರನಗರದ ಸತ್ಯ ಅವರ ಸಂದೇಶ, ಹಾಗೆ ಆನೇಕಲ್ನಿಂದ ಭವಾನಿ ಸತ್ಯನಾಥ್ ಜಯಮ್ಮ ಅವರ ಸಂದೇಶ, ಪ್ರಶಾಂತಿ ಹೆಚ್ ಪಿ ಜಯರಾಮ್ ಅವರ ಸಂದೇಶ, ರಾಜಾಜಿನಗರಿಂದ ಮಾಕ್ನೂರಿನಿಂದ ಚೆನ್ನಗೌಡ ಮನೋಜ ಅವರ ಇವರ ಸಂದೇಶವನ್ನು ತೆಗೆದುಕೊಂಡಿದ್ವಿ ನಾವು. ಕಲಬುರಗಿಯಿಂದ ರಾಧಾಕೃಷ್ಣ ಅವರ ಸಂದೇಶ, ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನಿಂದ ಸುರೇಶ್ ಭಟ್ ಅವರ ಸಂದೇಶ, ಹಾಗೆ ಬಾಲಾಜಿ ನಾಯಕ್ ದೀಪಿಕಾಬಾಯಿ ಅವರು ಶಂಭುದೇವನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಶಿ ಪದ್ಮನಾಭನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪುಷ್ಪ ಶಾನ್ಭೋಗರ್ ಅವರು ಗದಗಿಂದ, ಹಾಗೆ ಇಳಕಲ್ ತಾಲೂಕಿನಿಂದ ಕಂಡಕಲ್ನ ಗ್ರಾಮದಿಂದ ಶ್ಯಾಮಮೂರ್ತಿ ಅವರ ಸಂದೇಶ ಬಂದಿದೆ. ಹಾಗೆ ಶೋಭಾ ಚೆನ್ನೈಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಲಕ್ಷ್ಮೀ ಶ್ರೀಕಾಂತ್ ನಂಜರೆಡ್ಡಿ ಕಾಲೋನಿಯವರ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ದಿವ್ಯ ಅವರ ಸಂದೇಶ ಬಂದಿದೆ ಬೆಂಗಳೂರಿನಿಂದ. ಹಾಗೆ ಅಜಯ್ ಯಾರಿದು ರೇಖಾ ಅಕ್ಕಿ ವಯಸ್ ಕಾಲೋನಿ ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂಜನಗೂಡ ತಾಲೂಕು ಸಿಂಧುವಳ್ಳಿ ಗ್ರಾಮದ ಎಸ್ ಎಂ ಮಹೇಶ್ ಅವರ ಸಂದೇಶ ಬಂದಿದೆ. ಸಾವಿತ್ರಿ ಓಕೆ ಇವರ ಸಂದೇಶವನ್ನು ತೆಗೆದುಕೊಂಡ್ವಿ. ಸರ್ವೇಶಮಠ ಪಟ್ಟಣ ಗ್ರಾಮದಿಂದ ಕಲಬುರಗಿ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅಶೋಕುಮಾರ್ ಅವರು ಆಲೂರಿನಿಂದ, ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ಪ್ರಕಾಶ್ ಕೆ ಎನ್ ಸಾತ್ನೂರು ಕನಕಪುರ ತಾಲೂಕಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧಾರವಾಡದ ಮಂಜುಶ್ರೀ ಅವರ ಸಂದೇಶ ಬಂದಿದೆ. ಹಾಗೆ ಎಸ್ ಎಂ ಶೋಭಾ ಹೆಲ್ತ್ ಡಿಪಾರ್ಟ್ಮೆಂಟ್ ಹಾಸನದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನವ ಕಲಾರುಣ ಅವರ ಸಂದೇಶ ಬಂದಿದೆ. ಧ್ರುವ ಕುಮಾರ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಲಕ್ಕಸಂದ್ರ ಬೆಂಗಳೂರಿನಿಂದ ಅನಿತಾ ಶ್ಯಾಮ್ ಅಭಿ ಅವರ ಸಂದೇಶ ಬಂದಿದೆ. ಹಾಗೆ ಸತೀಶ್ ಅವರು ಉಡುಪಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪೂರ್ಣಿಮಾ ರಾಘವೇಂದ್ರ ಅವರು ಕುಂದಾಪುರದಿಂದ, ಮಕ್ಕಳ ಕಾರ್ಯಕ್ರಮ ಅದ್ಭುತವಾಗಿತ್ತು ಅಂತ ಸ್ನೇಹಿತರೊಬ್ಬರು. ಪುನೀತ್ ಅವರು ಸೊರಬ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮುಂದಿನ ಸಂದೇಶ, ಶಾಂತಾ ಕೆಂಪಣ್ಣ ಸ್ನೇಹ ಸುಧಾಕರ ವಾಡಪಗುಳ ಇವರ ಸಂದೇಶ ಬಂದಿದೆ. ತ್ರಿವೇಣಿ ಸುದರ್ಶನ್ ರಾಜು ಹೊಯ್ಸಳ ಜೆ ಪಿ ನಗರ ಬೆಂಗಳೂರಿನಿಂದ, ಆರ್ ಮುನಿರೆಡ್ಡಿ ವಿದ್ಯಾನಗರ್ ಕ್ಯಾಂಪಸ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಯಲಚ್ಚಿಹಳ್ಳಿ ಶಶಿಕಲಾ ನಾಗರಾಜು ಅವರ ಸಂದೇಶ ಬಂದಿದೆ. ಸವಿತಾ ಸೋನರ್ ಅವರ ಸಂದೇಶ, ವೀಣಾ ಅವರು ದಾವಣಗೆರೆಯಿಂದ, ವೆಂಕಟೇಶ್ ಸುಂಕದಕಟ್ಟೆಯಿಂದ, ಹಾಗೆ ಬಸವರಾಜ ಪಾಟಿ ಕುರ್ತಿ ಕೊಲ್ಲಾರದ ಬಿಜಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಿ ಟಿ ಚಂದ್ರಶೇಖರ್ ವಸಂತ್ ಕುಮಾರಿ ಅತ್ತಿಚ್ಚ ಹೊಡೆನಹಳ್ಳಿ ಹೊಸ ಹೊಳೆನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಗಮಣಿ ಅವರು ರಾಯಚೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಗರತ್ನ ನಾರಾಯಣಸ್ವಾಮಿ ವಿವೇಕಾನಂದ ನಗರ ಮೈಸೂರಿನಿಂದ, ನಂದಿನಿ ಪ್ರಕಾಶ್ ನಂದಿನಿ ಕೋಲಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವಿನಾಶ್ ಮುರುಗೇಶ್ ಪಾಳ್ಯ ಇಂದ, ಹಾಗೆ ವಣಶಿ ಅವರು ಧಾರವಾಡದಿಂದ, ವಸಂತ ಅವರು ರಾಜಾಜಿನಗರಿಂದ, ನನ್ನ ಮಗನ ಜನ್ಮದಿನ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮಗನಿಗೆ ಜನ್ಮದಿನದ ಶುಭಾಶಯಗಳು. ಏನವರ ಹೆಸರು? ದರ್ಶನ್. ಜನ್ಮದಿನದ ಶುಭಾಶಯಗಳು. ಹಾಗೆ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಶಿಧರ್ ಹೆಚ್ ಸಿ ಬೊಮ್ಮನಹಳ್ಳಿಯಿಂದ, ಹಾಗೆ ಲಕ್ಷ್ಮೀ ಸೇವಂತಿ ರಾಯಭಾಗದಿಂದ, ಹುಬ್ಬಳ್ಳಿಯ ಕೇಶವಪುರದ ಮಮತಾ ಮೇಘಾ ಧ್ರುವ ಅವರ ಸಂದೇಶ ಬಂದಿದೆ. ಕೌಸಲ್ಯ ಬನಶಂಕರಿಯಿಂದ ಅಮೃತ ರಮೇಶ್ ಅವರ ಸಂದೇಶ, ಹಾಗೆ ಭಾಗ್ಯ ಸುರೇಂದ್ರ ಹೂವಿನವಳೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಬಂಕಲ್ಗ ಗ್ರಾಮದಿಂದ ಸಂದೇಶವನ್ನು ಕಳಿಸಿದ್ದಾರೆ ವೆಂಕಟರೆಡ್ಡಿ ಅವರು. ನೀವು ಆಗ್ತಾರ ಗೀತೆಗಳಲ್ಲಿ ಚೆನ್ನಾಗಿದೆ ಅಂತ ಗಣಗಳೂರು.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 2:15. ಈ ಸಮಯ ವೀಕೆಂಡ್ ಸ್ಪೆಷಲ್ ಗೀತೆಗಳನ್ನು ಕೇಳುವಂತಹ ಸಮಯ. ವೀಕೆಂಡ್ ಸ್ಪೆಷಲ್ ಗೀತೆಯಲ್ಲಿ ಮೂಡಿ ಬರ್ತಾ ಇದೆ ಮೊದಲನೆಯ ಗೀತೆ. ಆಗಿ ಯಾವ ಗೀತೆ ಅಂತ ಅಂದರೆ, ಲ್ಯಾಂಡ್ ಲಾರ್ಡ್ ಚಿತ್ರದ ಗೀತೆ ಇದು. ವಿಜಯ್ ಪ್ರಕಾಶ್ ಮತ್ತು ಅನನ್ಯ ಭಟ್ ಅವರ ಗಾಯನ, ಯೋಗರಾಜ್ ಭಟ್ ಅವರ ರಚನೆ, ಅಜನೀಶ್ ಲೋಕನಾಥ್ ಅವರ ಸಂಗೀತ.

0: stare?
1: ವೀಕೆಂಡ್ ಸ್ಪೆಷಲ್ಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ.

ಮುಂದಿನ ಗೀತೆ ಎಸ್ ಜಾನಕಿಯವರು ನಮ್ಮ ಅಪ್ಪುಗೆ ವಾಯ್ಸನ್ನು ಕೊಟ್ಟಿದ್ದಂತಹ ಗೀತೆ. ಭೂಮಿಗೆ ಬಂದ ಭಗವಂತ ಚಿತ್ರದ್ದು. ಶಿವದಶಂಕರ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಜೊತೆಯಾಗಾಡಿದ್ದಾರೆ.

0: ಇದಾಗಿತ್ತು ವೀಕೆಂಡ್ ಸ್ಪೆಷಲ್ ಸಾಂಗ್ಗಳು. ಸ್ಟುಡಿಯೋ ಸಮಯ ಇನ್ನೇನು 2:30 ಆಗಲಿದೆ ಸ್ನೇಹಿತರೆ. 2:30 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳಿದ್ದೀರಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಗಾನ ಕೋಗಿಲೆ ಎಸ್ ಜಾನಕಿ ನಿಧನ, ಮೈಸೂರಿನಲ್ಲಿ ಇಂದು ಸಂಜೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅಂತ್ಯ ಸಂಸ್ಕಾರ, ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ನಿಧನಕ್ಕೆ ಗಣ್ಯರಿಂದ ಸಂತಾಪ, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ಯಶಸ್ವಿ, ಹಾಗೂ ಶಾಶ್ವತ ನಿವಾಸ ಪ್ರಮಾಣಪತ್ರ ನೀಡುವ ರಾಜ್ಯ ಸರ್ಕಾರದ ಆದೇಶ ರದ್ದಿಗೆ ಆಗ್ರಹ. ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ನಿಧನಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ಮೈಸೂರಿನ ಮಹಾರಾಜ ಕಾಲೇಜಿನ ಆವರಣದಲ್ಲಿ ಅನೇಕ ಗಣ್ಯರು ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಸಾಂಸ್ಕೃತಿಕ ನಗರಿ ಹಾಗೂ ಸಂಗೀತದ ಪರಂಪರೆಯ ತಾಣವಾದ ಮೈಸೂರಿನಲ್ಲೇ ಜಾನಕಮ್ಮನವರ ಅಂತ್ಯಕ್ರಿಯೆ ನೆರವೇರುತ್ತಿರುವುದು ನಮ್ಮ ಭಾಗ್ಯ ಎಂದು ಗಣ್ಯರು ಸ್ಮರಿಸಿದ್ದಾರೆ. ಭಾರತದ ಅಪ್ರತಿಮ ಗಾಯಕಿ, ಗಾನಕೋಗಿಲೆ ಎಂದೇ ಹೆಸರು ಪಡೆದಿರುವ ಎಸ್ ಜಾನಕಿ ಅವರು 50 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿ 17 ಭಾಷೆಗಳಲ್ಲಿ ಸುಮಾರು 48,000 ಅಧಿಕ ಹಾಡುಗಳಿಗೆ ಧ್ವನಿಯನ್ನು ನೀಡಿದ ಏಕೈಕ ಗಾಯಕಿ ಮತ್ತು ಹಲವಾರು ಪ್ರಶಸ್ತಿ ಪಡೆದ ಗಾಯಕಿ ಎಂದು ಸ್ಮರಿಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂತಾಪ ಸೂಚಿಸಿದ್ದಾರೆ.
2: ಗಾನಕೋಗಿಲೆ ಅಂತೇಳಿ ಹೆಸರು ಪಡೆದಂತ ಜಾನಕಿ ನಮ್ಮ ಜೊತೆ ಇಲ್ಲ. 50 ವರ್ಷಗಳ ಕಾಲ ನಮ್ಮ ಸಿನಿಮಾ ರಂಗಕ್ಕೆ ಎಲ್ಲ ಭಾಷೆಯಲ್ಲೂ ಕೂಡ ಅವರು ಸೇವೆಯನ್ನು ಮಾಡಿದ್ದಾರೆ.
1: ಪ್ರಖ್ಯಾತ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ನಿಧನ ಹಿನ್ನೆಲೆ ಅವರ ಅಂತ್ಯ ಸಂಸ್ಕಾರವು ಇಂದು ಸಂಜೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಲಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಅಂತಿಮ ಸಂಸ್ಕಾರದ ಕಾರ್ಯಗಳು ಜರುಗಲಿದ್ದು, ಪ್ರಸ್ತುತ ಮೈಸೂರು ಮಹಾರಾಜ ಕಾಲೇಜು ಮೈದಾನದಲ್ಲಿ ಪಾರ್ಥಿವ ಶರೀರದ ಸಾರ್ವಜನಿಕ ದರ್ಶನಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ. ಅಭಿಮಾನಿಗಳು ಗಣ್ಯರು ಅಂತಿಮ ದರ್ಶನ ಪಡೆದು ಗೌರವ ನಮನವನ್ನು ಸಲ್ಲಿಸುತ್ತಿದ್ದಾರೆ. ಇಂದು ಸಂಜೆ 5:45 ಒಳಗೆ ಎಲ್ಲಾ ಅಂತಿಮ ವಿಧಿವಿಧಾನಗಳನ್ನು ಪೂರ್ಣಗೊಳಿಸಲು ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಕುಟುಂಬಸ್ಥರು ಮಾಹಿತಿ ನೀಡಿದ್ದಾರೆ. ಅಂತ್ಯಕ್ರಿಯೆಯು ಮೈಸೂರಿನ ಬೋಗಾದಿ ಸಮೀಪದ ಕಣಿಯನ ಹುಂಡಿಯ ತೋಟದ ಮನೆಯಲ್ಲಿ ಜರುಗಲಿದೆ. ಅಂತಿಮ ದರ್ಶನದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷೆ ಜಯಮಾಲ, 1975 ಪ್ರೇಮದ ಕಾಣಿಕೆ ಚಿತ್ರದ ದಿನಗಳಿಂದಲೂ ತಮಗೆ ಜಾನಕಮ್ಮನವರ ಒಡನಾಟ ಇತ್ತೆಂದು ನೆನೆದರು.
3: ಜಾನಕಮ್ಮನವರು ಕೊಟ್ಟಂತಹ ಆ ಹಾಡುಗಳ ಮುಖಾಂತರ ನಾವೆಲ್ಲ ಇವತ್ತು ಜನರಿಗೆ ಪರಿಚಿತರಾಗಿದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತೇನೆ. ಹಾಗೆ ನಾನು ಈ ಸಂದರ್ಭದಲ್ಲಿ ಸರ್ಕಾರದಲ್ಲೂ ಕೂಡ ಒಂದು ಮಾತನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಮೈಸೂರಂದರೆ ಅವರು ಮೈಸೂರಿನ ಸೊಸೆ, ಮೈಸೂರಲ್ಲೇ ಬಾಳಬೇಕು, ಮೈಸೂರಿನಲ್ಲೇ ನಾನು ಇರಬೇಕು ಅಂದರು. ಅವರು ಇಲ್ಲೇ ತನ್ನ ಉಸಿರನ್ನು ಕೂಡ ಬಿಟ್ಟರು. ಈ ನಾಡಿನಲ್ಲಿ ಅವರು ಕೊಟ್ಟ ಕೊಡುಗೆಯನ್ನು ನಾವು ಯಾವತ್ತೂ ಯಾರೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂಗೀತದ ಒಂದು ಅಧ್ಯಯನ ಪೀಠವನ್ನು ತೆಗಿಬೇಕು ಅಂತ ನಾನು ಸರ್ಕಾರದಲ್ಲಿ ಬೇಡ್ಕೋತೇನೆ.
1: ಅಂತಿಮ ದರ್ಶನದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಗೀತ ನಿರ್ದೇಶಕ ಹಂಸಲೇಖ, 6 ದಶಕಗಳ ಕಾಲ ಸಂಗೀತ ಲೋಕಕ್ಕೆ ಅನನ್ಯ ಸೇವೆ ಸಲ್ಲಿಸಿದ ಜಾನಕಮ್ಮನವರದು ಪರಿಪೂರ್ಣ ಜೀವನವಾಗಿತ್ತು ಎಂದರು. ಜಾನಕಮ್ಮನವರ ಪ್ರಿಯ ಶಿಷ್ಯರು ಒಪ್ಪಿಗೆ ನೀಡಿದರೆ ಅವರ ಹೆಸರಿನಲ್ಲಿ ಮೈಸೂರಿನಲ್ಲಿ ಭವ್ಯ ಸಂಗೀತ ಮೆಮೋರಿಯಲ್ ನಿರ್ಮಾಣ ಮಾಡಲು ಸಂಗೀತಗಾರರ ಸಂಘ ನಿರ್ಧರಿಸಿದೆ. ಈ ಮಹತ್ ಕಾರ್ಯಕ್ಕೆ ಸರ್ಕಾರ ಕೈಜೋಡಿಸಬೇಕು ಎಂದು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಹಂಸಲೇಖ ವಿಶೇಷ ಮನವಿ ಸಲ್ಲಿಸಿದ್ದಾರೆ.
4: ಸುಮಾರು 5-6 ವರ್ಷಗಳಿಂದಲೇ ಜಾನಕಮ್ಮವರು ನನ್ನ ಕಡೆಯ ದಿನಗಳು ಕರುನಾಡಲ್ಲಿ ಆಗಬೇಕು, ಅದರಲ್ಲೂ ಮೈಸೂರಲ್ಲಿ ನಾನು ಇರಬೇಕು ಅಂತ ಅವರು ಆಸೆ ಪಟ್ಟಿದ್ದರು. ಪರಿಪೂರ್ಣ ಗಾಯನ, ಸಂಪೂರ್ಣ ಜೀವನ, 88 ವರ್ಷಗಳ ಒಳ್ಳೆಯ ಜೀವನವನ್ನು ಅವರು ಕಳೆದಿದ್ದಾರೆ. ಆಕೆಯ ನೆನಪನ್ನು ನಾವು ಒಂದು ಧ್ಯಾನ ಮಂಟಪದ ಮುಖಾಂತರ, ಸಂಗೀತ ಶಾಲೆಯ ಮುಖಾಂತರ

0: ಮುಂದಿನ ಪೀಳಿಗೆ ರವಾನಿಸೋದು ನಮ್ಮೆಲ್ಲ ಕರ್ತವ್ಯ.
1: ಸಂಗೀತ ಲೋಕದ ಧ್ರುವತಾರೆ, ದಂತಕತೆ, ಗಾನಕೋಗಿಲೆ ಎಸ್ ಜಾನಕಿ ಅವರು ವಿಧಿವಶರಾಗಿರುವುದು ತುಂಬಲಾರದ ನಷ್ಟವನ್ನು ತಂದಿದ್ದು ಅವರ ಆತ್ಮಕ್ಕೆ ಶಾಂತಿ ಕೋರುತ್ತೇವೆ ಎಂದು ಡಾಕ್ಟರ್ ಸಿಎನ್ ಮಂಜುನಾಥ್ ಹೇಳಿದ್ದಾರೆ.
2: ಸಂಗೀತ ಲೋಕದ ಧ್ರುವತಾರೆ, ದಂತಕತೆ, ಗಾನಕೋಗಿಲೆ ಎಸ್ ಜಾನಕಿ ಅವರು ವಿಧಿವಶ ಆಗಿರುವುದು ನಮಗೆಲ್ಲ ತುಂಬಲಾಗದ ದುಃಖವನ್ನ ತಂದಿದೆ. ನಾನು ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತೇನೆ. ಕೇವಲ ಅವರು ಚಲನಚಿತ್ರಗಳನ್ನ ಮಾತ್ರ ಹಾಡ್ತಾ ಇರಲಿಲ್ಲ, ಭಾವಗೀತೆಗಳು, ಭಕ್ತಿಗೀತೆಗಳು ಹಾಗೂ ಜಾನಪದ ಗೀತೆಗಳನ್ನ ಹಾಡುತ್ತಾ ಕೋಟ್ಯಾಂತರ ಜನರ ಮನಸ್ಸನ್ನ ಗೆದ್ದಿದ್ರು.
1: ಸಂಗೀತ ಲೋಕದ ದಂತಕತೆ ಗಾನಕೋಗಿಲೆ ಎಸ್ ಜಾನಕಿ ಅವರ ನಿಧನಕ್ಕೆ ಗಾಯಕ ವಿಜಯ ಪ್ರಕಾಶ್ ಸಂತಾಪ ಸೂಚಿಸಿದ್ದಾರೆ.
3: ಪ್ರತಿನಿತ್ಯ ಸಂಗೀತ ಹಾಡು ಅದರೊಂದಿಗೆ ಜೀವಿಸಿದ್ರು ಅಂತ ನಾನು ಭಾವಿಸ್ತೇನೆ. ಇನ್ನೊಂದು, ಅವರ ಹಾಡುಗಳನ್ನು ಇವತ್ತು ಕೂಡ ನೀವು ಕೇಳಿ ಅದರಲ್ಲಿ ಅದು ಯಾವುದೇ ಭಾವ ತುಂಬಿದ್ರು ಅದರಲ್ಲೊಂದು ಮಾಧುರ್ಯತೆ ಏನಿರುತ್ತೆ, ಆ ಮಾಧುರ್ಯತೆ ಅವರು ಕೇವಲ ಅವರ ಕಂಠದ್ದಲ್ಲ, ಅವರ ಹೃದಯದ ಮಾಧುರ್ಯತೆ ಅದು. ಅವರ ಹೃದಯ, ಅವರ ಮನಸ್ಸಿನ ಮಾಧುರ್ಯತೆಯನ್ನು ನಾವು ಆ ವ್ಯಕ್ತಿ ಇಲ್ಲದೆ ಹೋದರೂ ಕೂಡ ಆ ಕಂಠ, ಆ ಮಾಧುರ್ಯತೆ, ಆ ಹೃದಯ ನಮ್ಮೊಂದಿಗೆ ಶಾಶ್ವತವಾಗಿ ಇರುತ್ತೆ ಅಂತ ನಾನು ಭಾವಿಸ್ತೇನೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
4: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಕಕ್ಷಿದಾರರು, ವಕೀಲರು ಹಾಗೂ ಸಂಧಾನಕಾರರ ಸಮ್ಮುಖದಲ್ಲಿ ಪ್ರಕರಣವನ್ನು ಪರಸ್ಪರ ಒಪ್ಪಂದದ ಮೂಲಕ ಬಗೆಹರಿಸಲಾಯಿತು. ಪ್ರಸಕ್ತ ವರ್ಷದ 2ನೇ ರಾಷ್ಟೀಯ ಮೆಗಾ ಲೋಕ್ ಅದಾಲತ್ನ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ಶನಿವಾರ ಯಶಸ್ವಿಯಾಗಿ ನಡೆಸಲಾಗಿದ್ದು ರಾಜಿ ಸಂಧಾನದ ಮೂಲಕ ಒಟ್ಟು 7,237 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಕೋಲಾರ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಿನ್ನೆ ನಡೆದ ರಾಷ್ಟೀಯ ಲೋಕ ಅದಾಲತ್ನಲ್ಲಿ ಜಿಲ್ಲೆಯಾದ್ಯಂತ ಬಾಕಿ ಇದ್ದ ಸಿವಿಲ್, ಕ್ರಿಮಿನಲ್ ಹಾಗೂ ವಿಮಾ ಪರಿಹಾರ ಪ್ರಕರಣಗಳು ಸೇರಿದಂತೆ ಒಟ್ಟು 80,687 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಂಡಿದ್ದಾರೆ ಎಂದು ಕೋಲಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪ್ರಭು ಎನ್ ಬಡಿಗೇರ್ ತಿಳಿಸಿದ್ದಾರೆ. ನ್ಯಾಯಾಲಯದಲ್ಲಿ ಚಾಲ್ತಿಯಲ್ಲಿದ್ದ 4,908 ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ 75,779 ಪ್ರಕರಣಗಳು ಸೇರಿವೆ. ಇತ್ಯರ್ಥಗೊಂಡ ಈ ಪ್ರಕರಣಗಳ ಒಟ್ಟು ಪರಿಹಾರ ಮೊತ್ತ 41,74,46,405 ರೂಪಾಯಿಗಳಾಗಿವೆ ಎಂದು ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರೂ ಆಗಿರುವ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶ ಮರುಳ ಸಿದ್ದಾರಾಧ್ಯ ಎಚ್ಜೆ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಮರಿಯಪ್ಪ ಅವರ ನೇತೃತ್ವದಲ್ಲಿ ಲೋಕ್ ಅದಾಲತ್ ನಡೆಯಿತು. ದಾವಣಗೆರೆ ಜಿಲ್ಲೆಯ ನ್ಯಾಯಾಲಯಗಳಲ್ಲಿ ನಡೆದ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ 5,792 ಪ್ರಕರಣಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲಾಗಿದ್ದು ಒಟ್ಟು 13 ಕೋಟಿ ರೂಪಾಯಿಗೂ ಅಧಿಕ ಪರಿಹಾರ ಮೊತ್ತ ಪಾವತಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ವೇಲಾ ಡಿಕೆ ತಿಳಿಸಿದ್ದಾರೆ. ಶಾಶ್ವತ ನಿವಾಸ ಪ್ರಮಾಣಪತ್ರ ನೀಡುವ ಮೂಲಕ ರಾಜ್ಯ ಸರ್ಕಾರ ಅಕ್ರಮ ವಲಸಿಗರನ್ನು ಮನೆ ಮಕ್ಕಳನ್ನಾಗಿ ಮಾಡಲು ಮುಂದಾಗಿದೆ. ಇದರಿಂದ ದೇಶದ ಭದ್ರತೆಗೆ ಧಕ್ಕೆ ಬಂದಿದ್ದು ಕೂಡಲೇ ಈ ಆದೇಶ ರದ್ದು ಮಾಡಬೇಕು ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಮಂಡ್ಯ ನಗರದ ವಿಕಾಸಭವನದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಪೌರತ್ವದ ಅಧಿಕಾರವನ್ನೇ ಹೈಜಾಕ್ ಮಾಡಲು ಮುಂದಾಗಿದೆ. ಇದನ್ನು ನೀಡುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರವಿದ್ದು ಅದರದ್ದೇ ಆದ ನಿಯಮಗಳಿವೆ. ಆದರೆ ರಾಜ್ಯ ಸರ್ಕಾರ ಜೂನ್ 29ರಂದು ಶಾಶ್ವತ ನಿವಾಸ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದಂತೆ ಆದೇಶ ಹೊರಡಿಸಿದೆ. ಕೂಡಲೇ ಈ ಆದೇಶ ವಾಪಸ್ ಪಡೆಯಬೇಕು, ಇಲ್ಲವಾದರೆ ರಾಜ್ಯಪಾಲರನ್ನು ಭೇಟಿ ಮಾಡಿ ರದ್ದು ಮಾಡಲು ದೂರು ಸಲ್ಲಿಸುತ್ತೇವೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಾನಕೋಗಿಲೆ ಎಸ್ ಜಾನಕಿ ನಿಧನ. ಮೈಸೂರಿನಲ್ಲಿ ಇಂದು ಸಂಜೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅಂತ್ಯಸಂಸ್ಕಾರ. ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ನಿಧನಕ್ಕೆ ಗಣ್ಯರಿಂದ ಸಂತಾಪ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರಾಷ್ಟೀಯ ಲೋಕ್ ಅದಾಲತ್.

ಪೈಲಟ್ ಯಶಸ್ವಿ. ಹಾಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡುವ ರಾಜ್ಯ ಸರ್ಕಾರದ ಆದೇಶ ರದ್ದಿಗೆ ಆಗ್ರಹ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40 ಕ್ಕೆ.

0: 91.9 FM. ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ಯುತ್ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 2:41 ಈ ಸಮಯ

ಚಿತ್ರತಾನ ಕಾರ್ಯಕ್ರಮದ ಸಮಯ. ಚಿತ್ರತಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಚಿತ್ರತಾನ ಕಾರ್ಯಕ್ರಮದಲ್ಲಿ ಇಂದು ನಾವು ತೆಗೆದುಕೊಂಡಿರುವಂಥ ಸಿನಿಮಾ ಯಾವುದು ಅಂತ ಅಂದರೆ ಲಲಲ್ಲ ಗೊತ್ತಾಯ್ತಲ್ಲ ಎಷ್ಟು ಹಿತವಾದ ಗೀತೆಗಳಿರುವಂತಹ ಗೀತೆ, ಚಿತ್ರದ ಗೀತೆಗಳನ್ನ ಕೇಳ್ತ ಸಾಗಣ ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇರುವಂತಹ ಗೀತೆ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆಗಳನ್ನು ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ. ಸ್ನೇಹಿತರೆ, ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನಗಳಿರುವಂತಹ ಗೀತೆ, ಇಳಯರಾಜ ಅವರ ಸಂಗೀತ, ಇನ್ನು ಈ ಚಿತ್ರದಲ್ಲಿ ಅನಿಲ್ ಕಪೂರ್, ವಿಕ್ರಮ್, ಲಕ್ಷ್ಮಿ, ಕಿರಣ್, ವಿರಾಲಿ ಮತ್ತು ಇತರ ನಟರ ಅಭಿನಯ ಇದ್ದಂಥ ಒಂದು ಸಿನಿಮಾ, ಮಣಿರತ್ನಂ ಅವರ ಚೊಚ್ಚಲ ನಿರ್ದೇಶನದ ಸಿನಿಮಾದ ಗೀತೆ.

ಹೊಸ ಭಾಷೆಯಿದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ. ಹಾಲು ಜೇನು ಅಂದರೆ ಏನು ಅಂತ ಕೇಳಬೇಕು ಅಂದರೆ ಈ ಗೀತೆಯನ್ನು ಕೇಳಿ ಅವರ ಇಬ್ಬರ ಧ್ವನಿಯಲ್ಲಿ ಬರುತ್ತಲ್ಲ ಅವಾಗ ಗೊತ್ತಾಗುತ್ತೆ ಎಂಥ ಅದ್ಭುತವಾದ ಒಂದು ಇವುಗಳ ಗೀತೆಯನ್ನು ನಮಗಾಗಿ

ಕೊಟ್ಟರು. ಆ ಕೊಟ್ಟಂಥ ತಂಡಕ್ಕೆ ಇಳಯರಾಜವರು, ಮಣಿರತ್ನಮ್ಮವರು, ಆರ್ ಎನ್ ಜಯಗೋಪಾಲ್ ಅವರು ಇವರೆಲ್ಲರಿಗೂ ಒಂದು ದೊಡ್ಡ ದೊಡ್ಡ ನಮಸ್ಕಾರವನ್ನು ಹೇಳೋಣ. ಇಂಥ ಒಂದು ಪ್ರೀತಿಯ ಗೀತೆಯನ್ನು ನಮಗೆ ಕೊಟ್ಟಿದ್ದಕ್ಕೆ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಚಿತ್ರತಾಣ ಕಾರ್ಯಕ್ರಮದಲ್ಲಿಂದು ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀವಿ. ಮುಂದಿನ ಗೀತೆ

ಇದಾಗಿತ್ತು ಇಂದಿನ ಚಿತ್ರತಾನ ಕಾರ್ಯಕ್ರಮ. ಚಿತ್ರತಾನ ಕಾರ್ಯಕ್ರಮದಲ್ಲಿ ಇಂದು ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆಗಳನ್ನು ಕೇಳಿದ್ವಿ. ಸ್ನೇಹಿತರೆ, ಕಾರ್ಯಕ್ರಮವನ್ನು ಕೇಳಿದಂಥ, ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಸ್ನೇಹಿತರೆ, ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿಯವರ ಕುರಿತಾದ ವಿಶೇಷ ಕಾರ್ಯಕ್ರಮ ಇರುತ್ತೆ, ಮಿಸ್ ಮಾಡದೆ ಕೇಳಿ. ಸ್ಟುಡಿಯೋ ಸಮಯ 3 ಗಂಟೆ ಆಗಿದೆ. ಮುಂದಿನ ಕಾರ್ಯಕ್ರಮಗಳು ಹಿಂದಿಯಲ್ಲಿ, ನಂತರ 4 ಗಂಟೆಗೆ ಪರಿಮಳದಲ್ಲಿ ಎಸ್ ಜಾನಕಿಯವರ ಕುರಿತಾದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಭೇಟಿಯಾಗೋಣ.

ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ರಿಗೂ ಸ್ವಾಗತ ಕೋರ್ತಿರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಪರಿಮಳ ಕಾರ್ಯಕ್ರಮ ವಿಶೇಷವಾದ ಕಾರ್ಯಕ್ರಮಗಳೊಂದಿಗೆ ಸಾಗುವಂತಹ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡುವಂಥ ವಿಷಯ, ನಿನ್ನೆ ತಾನೇ ಇಹಲೋಕದ ಯಾತ್ರೆಯನ್ನು ಮುಗಿಸಿ ಹೊರಟಂಥ ದಕ್ಷಿಣ ಭಾರತದ ನೈಟಿಂಗಲ್, ನಮ್ಮೆಲ್ಲರ ನೆಚ್ಚಿನ ಗಾಯಕಿ ಎಸ್ ಜಾನಕಿ ಅವರ ಕುರಿತಾಗಿ ವಿಶೇಷ ಕಾರ್ಯಕ್ರಮ. ಏನು ವಿಶೇಷ ಅಂತ ಗೆಸ್ ಮಾಡ್ತೀರಿ ಈ ಒಂದು ಗೀತೆಯ ನಂತರ, ಆ ವಿಶೇಷತೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ.

0: ಎಸ್ ಜಾನಕಿ, ನಮ್ಮ ದಕ್ಷಿಣ ಭಾರತದ ನೈಟಿಂಗಲ್ ಅಂತ ಅನಿಸ್ಕೊಂಡಿರುವಂತಹ ಮಹಾನ್ ಯುಗದ ಗಾಯಕಿ, ಮಹಾನ್ ಗಾಯಕಿ, ಯುಗದ ಗಾಯಕಿ, ಶ್ರೇಷ್ಠ ಗಾಯಕಿ. ಅವರ ಅಗಲಿಕೆ ದೈಹಿಕವಾಗಿ ಆಗಿದೆ, ಆದರೆ ಅವರ ಪ್ರೆಸೆನ್ಸ್ ಈಗ ನಾವು ಒಮ್ಮೆ ನಿನ್ನನ್ನು ಕಣ್ತುಂಬ, ಹೇಗೆ ಆ ಗೀತೆಗಳನ್ನು ನಾವು ಕೇಳಿದಾಗೆಲ್ಲ ಕಣ್ತುಂಬಿ ಮನಸ್ಸು ತುಂಬಿಕೊಳ್ತೀವಿ ಅಲ್ಲಿವರೆಗಿರುತ್ತೆ. ಇನ್ನು ಅವರ ಕುರಿತು ಮಾತನಾಡೋದೇ ಒಂದು ಸುಕೃತ. ನಾವು ಆರ್ ಜಿಗಳು, ಅನೌನ್ಸರ್ಸ್, ಪ್ರತಿ ಸಲ ಒಂದು ಗೀತೆಯನ್ನು ಪ್ರಸಾರ ಮಾಡಿದಾಗ ನಾವು ಯಾರು ಗಾಯಕರು, ಗಾಯಕಿಯರು, ಸಂಗೀತ ನಿರ್ದೇಶಕರು ಎಲ್ಲ ಮಾಹಿತಿಗಳನ್ನು ಕೊಡ್ತೀವಿ. ಆಗ ಕಾನ್ಸ್ಟೆಂಟಾಗಿ ಬರುವಂಥ ಒಂದು ಹೆಸರು ಯಾವುದು ಹೇಳಿ? ಆ ಹೆಸರು ಯಾವಾಗೂ ಎಸ್ ಜಾನಕಿ ಆಗಿರುತ್ತೆ. ಅವರಿಲ್ಲದ ಕಾರ್ಯಕ್ರಮಗಳು ಯಾವುದಾದ್ರೂ ಇದೆಯಾ? ಅಂದಿನ ಕಾರ್ಯಕ್ರಮದಲ್ಲಿ ಅವರು ಹಾಡದ ಗೀತೆಯನ್ನು ನಾವು ಯಾವುದನ್ನಾದರೂ ಪ್ರಸಾರ ಮಾಡಿದ್ವಾ ಅಂತ ನೋಡೋದಾದರೆ ಆನ್ಸರ್ ಇಸ್ ನೋ ಆಗಿರುತ್ತೆ, 99.99%. ಅಂತಹ ಗಾಯಕಿ ಅವರು. ಅವರ ಕುರಿತು ಮಾತನಾಡೋದಕ್ಕೆ ಇವತ್ತು ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಆರ್ಜಿಗಳೆಲ್ಲ ಸಿದ್ಧವಾಗಿದ್ದಾರೆ. ನಮ್ಮ ಕೆಲವು ಆರ್ಜಿಗಳು ಇಂದು ಅವರ ಸಮಯವನ್ನು ಮಾಡಿಕೊಂಡು ನಮ್ಮ ಜೊತೆ ಮಾತನಾಡ್ತಾರೆ. ಅವರು ಎಸ್ ಜಾನಕಿ ಅವರ ಕುರಿತು ಅವರ ಅನುಭವಗಳನ್ನು ಹಂಚಿಕೊಳ್ತಾರೆ. ಮೊದಲನೇದಾಗಿ ಆರ್ ಜೆ ಹೇಮಾ ಹರೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಹಲೋ.
1: ಹಲೋ,
0: ಹಾಯ್ ಹೇಮಾ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಸಂತೋಷ್, ಆದ್ರೆ ಮನ್ಸು ಭಾರ ಆಗ್ಬಿಟ್ಟಿದೆ ಇದನ್ನ.
0: ನನ್ಗೆ ಖಂಡಿತ ಗೊತ್ತು ನಿಮ್ಮ ವಿಷಯದಲ್ಲಿ ಹೇಗೆ ಅಂತ, ಚೆನ್ನಾಗಿ ಗೊತ್ತು. ನೀವು ಒಬ್ಬ ಪರಮ ಭಕ್ತಿ ಅಂದ್ರೆ ತಪ್ಪಾಗ್ಲಾರ್ದು. ಅವರದೇ ಹಾಡುಗಳು ಯಾವಾಗೂ ಅವ್ರನ್ನ ಬಿಟ್ಟು ಹೊರಗೆ ಬಂದವರಲ್ಲ. ನೀವು ಹಾಡುವಂತ ಹಾಡುಗಳು ಎಲ್ಲವೂ ಎಷ್ಟು ಚಾನಕ್ಕೆ ಅವ್ರದೇ ಆಗಿರುತ್ತೆ.
1: ಆರಾಧಿಸ್ತೀನಿ ಗಾಯಕಿಯಾಗಿ ಅವ್ರನ್ನ.
0: ಮಾತಾಡಿ ಮಾತಾಡಿ, ಆರಾಧಿಸ್ತೀರಾ? ಹೇಗ ಅನ್ಸುತ್ತೆ ನಿಮ್ಗೆ? ಏನಾದ್ರೂ ಅವರನ್ನ ಮೀಟ್ ಮಾಡಿದ ಅನುಭವಗಳು ಏನಾದ್ರೂ ಇದೆಯಾ?
1: ಇದೆ. ಆಕ್ಚುಲಿ ಜಾನಕಿಯವ್ರ ಹಾಡ್ನ ನಾನು ಮುಂಚಿನಿಂದಲೂ ರೇಡಿಯೋನಲ್ಲಿ ಕೇಳ್ತಾ ಬೆಳೆದಂತವಳು. ಕೇಳ್ತಾ ಕೇಳ್ತಾ ನಾನೊಬ್ಳು ಹವ್ಯಾಸಿ ಗಾಯಕಿ, ಅಂದ್ರೆ ರೇಡಿಯೋ ಹಾಡುಗಳನ್ನ ಕೇಳ್ತಾ ಜೊತೆಲಿ ಹೇಳ್ತಾ ಇದ್ದಿದ್ದು ನನ್ನ ಅಭ್ಯಾಸ. ಹಾಗೆಲ್ಲ ನನಗೆ ಅವರು ಅಚ್ಚರಿ ಅಂತ ಹೇಳಿ ಅನ್ನಿಸ್ತಾ ಇತ್ತು, ಏನಪ್ಪ ಇವ್ರು ಹಿಂಗಾಡ್ತಾರೆ ಅಂತ ಹೇಳಿ. ಆಮೇಲೆ ಅದು ದೊಡ್ಡವಳಾಗ್ತಾ ಆಗ್ತಾ ಈ ಹಾಡು, ಆ ಭಾವನೆ, ಅದೆಲ್ಲ ಅಂದ್ರೆ ನಾವು ದೊಡ್ಡವರಾದ್ಮೇಲೆ ಆ ಭಾವ ಕೂಡ ಅರ್ಥ ಆಗತ್ತಲ್ವಾ ನಮ್ಗೆ. ಚಿಕ್ಕವರಲ್ಲಿ ಸುಮ್ನೆ ಹಾಡ್ಬಿಡ್ತಾ ಇದ್ವಿ, ಆಮೇಲೆ ಆ ಭಾವ ಎಲ್ಲ ಅರ್ಥ ಮಾಡ್ಕೊಳಕ್ ಶುರು ಆದ್ಮೇಲೆ ಅನ್ನಿಸ್ತು, ಹೇಗೆ ಇವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ ಈ ಭಾವಗಳೆಲ್ಲ, ಬರೀ ಹಾಡ್ ಕೇಳಿದ್ರೆ ಸಾಕು ಈ ತರದ್ದೇ ಭಾವ ಇದೆ, ಭಾಷೆ ಗೊತ್ತಿಲ್ಲದೆ ಇರೋರು ಸಹ ಅದನ್ನ ತಿಳ್ಕೊಂಡ್ ಬಿಡ್ಬಹುದು. ಅಷ್ಟು ಚೆನ್ನಾಗಿ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ ಆ ಭಾವ. ಒಂದು ರೊಮ್ಯಾನ್ಸ್ ಇರಬಹುದು ಅಥವಾ ಒಂದು ವ್ಯಂಗ್ಯ ಇರಬಹುದು ಅಥವಾ ಹೇಳ್ಬೇಕಾದಿಲ್ಲ ಅಲ್ವಾ, ಅಷ್ಟೊಂದೆಲ್ಲ ಹೇಳ್ಬೇಕಾದಿಲ್ಲ. ಹಾಗಾಗಿ ಯಾವಾಗ್ಲೂ ನನ್ಗೆ ಜಾನಕಿ ಅವರು ಅಂದ್ರೆ ಅಚ್ಚರಿ. ಹಾಗೆ ಅವ್ರಗಳ ಹಾಡುಗಳನ್ನ ಹಾಡೋದು ನಂಗೆ ಯಾವಾಗ್ಲೂ ಚಾಲೆಂಜ್. ಬೇರೆ ಗಾಯಕಿಯರ್ದು ಸ್ವಲ್ಪ ಒಂದ್ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಕಲಿತಾ ಇದ್ದೆ ಅನ್ನೋಂತ ಭಾವ ಇತ್ತು, ಬಟ್ ಎಸ್ ಜಾನಕಿ ಅವ್ರ ಹಾಡುಗಳು ಅಂತ ಹೇಳಿದ್ರೆ ನಂಗೆ ಯಾವಾಗ್ಲೂ ಕಷ್ಟ, ತುಂಬಾ ಪ್ರಾಕ್ಟೀಸ್ ಮಾಡಿ ಮಾಡಿ ಮಾಡಿ ಮಾಡಿ ಕಲಿಯುವಂಥದ್ದು. ಹೀಗೆ ಒಂದ್ಸಾರಿ ಅವ್ರನ್ನ ಭೇಟಿ ಮಾಡೋ ಅಂತ ಅವಕಾಶ ಆಯ್ತು, ನಾವೇ ಹೋದ್ವಿ ಮಹದೇವಪುರದಲ್ಲಿ. ಅವರು ಒಂದು ಫಾರ್ಮ್ ಹೌಸ್ ಅಲ್ಲಿ ಇದ್ರು. ಸೊ ಅವ್ರನ್ನ ನೋಡೋಕೆ ಅಂತ ಹೋದಾಗ ನಮ್ ನಿಜಕ್ಕೂ ಅವ್ರನ್ನ ನೋಡಿ ಅನ್ನಿಸ್ತು, ಇವರೇನಾ ಇಂಥ ಹಾಡ್ಗಳನ್ನೆಲ್ಲ ಹಾಡಿರೋದು ಅಂತ ಹೇಳಿ. ಯಾಕಂದ್ರೆ ಅಷ್ಟೊಂದು ಸರಳ ಜೀವಿ. ನಮ್ ಪಕ್ಕದ ಮನೆಯಲ್ಲಿ ಇರೋಂತ ಒಬ್ರು ಆಂಟಿ ಅಂತ ಹೇಳ್ತೀವಲ್ಲ ಆ ತರ, ಅಂತ ಮಹಾನ್ ಗಾಯಕಿ, ಆ ಲೆಜೆಂಡ್ರಿ ಸಿಂಗರು, ಆ ಸರಸ್ವತಿ ಪುತ್ರಿ, ಇವ್ರೇನ ಅಪ್ಪ ಇವ್ರ ಹಾಡೋದು ಅಂತ ಹೇಳಿ. ಎಂತ ಸಹೃದಯಿ, ಎಷ್ಟು ಸರಳತೆ ಅಂತ ಹೇಳಿದ್ರೆ, ನಮ್ಮನ್ನ ನಾವು ತವ್ರ ಮನೆಗೆ ಹೋಗಿರೋ ಹೆಣ್ಮಕ್ಳನ್ನ ಟ್ರೀಟ್ ಮಾಡ್ತಾರಲ್ಲ ಆ ತರ ಮಾಡಿದ್ರು. ಚೆನ್ನಾಗಿ ಮಾತಾಡಿ ನನ್ ಮಕ್ಕಳನ್ನೆಲ್ಲ ಮುದ್ದಾಡಿ ಕೊನೆಗೆ ಹೋಗ್ಬೇಕಾದ್ರೆ ತಾಂಬೂಲ ಎಲ್ಲ ಕೊಟ್ಟು ಕಳ್ಸಿದ್ರು. ಅಲ್ಲಿವರೆಗೂ ಒಬ್ಬ ಗಾಯಕಿಯಾಗಿ ಅವರನ್ನ ಇಷ್ಟಪಡ್ತಾ ಇದ್ದೆ, ಗಾಯಕಿ ಎಸ್ ಜಾನಕಿ ಅಂತ ಹೇಳಿ. ಈಗ ಒಬ್ಬ ವ್ಯಕ್ತಿತ್ವ ಆಗಿ ಕೂಡ ಅವರನ್ನ ನಾನು ತುಂಬಾ ಆರಾಧಿಸ್ತೀನಿ. ನನ್ಗೆ ಎಲ್ಲೋ ಒಂದ್ ಕಡೆ ಒಂದು ಎಷ್ಟು ತೀವ್ರದ ನೋವಾಯ್ತು ಅಂತ ಹೇಳಿದ್ರೆ, ನಮ್ ತಾಯಿ ಹೋದಾಗ ನನ್ಗೆ ಆ ತೀವ್ರತೆ ಎಷ್ಟಿತ್ತು, ಆ ತೀವ್ರತೆ ನಾನೊಂದು ಕೆಲವೊಂದು ಕ್ಷಣಗಳ ಕಾಲ ಅನುಭವಿಸ್ಬಿಟ್ಟೆ ಎಸ್ ಜಾನಕಿ ಅವ್ರು ಹೋದ್ರು ಅಂತ ಹೇಳಿ ಗೊತ್ತಾದ್ಮೇಲೆ. ಅಂದ್ರೆ ಯಾವಾಗ್ಲೂ ಅಷ್ಟೇ, ನಾವು ಈ ಕಲಾವಿದರು ಅಂತ ಹೇಳಿದ್ರೆ ಅದೇ ಅಲ್ವಾ, ಅಂದ್ರೆ ನಾವು ಅವ್ರನ್ನ ನೋಡಿರೋದಿಲ್ಲ, ಆದ್ರೂ ಕೂಡ ನಮ್ಮ ಮನಸ್ಸಲ್ಲಿ ಒಂದು ಆಪ್ಯಾಯಮಾನವಾದಂತ

0: ಭಾವ ಬೆಳ್ಕೊಂಡ್ಬಿಟ್ಟಿರುತ್ತೆ, ಇವ್ರು ನಮ್ಮವರು ಇವ್ರು ನಮ್ಮವರು ಅಂತ ಹೇಳಿ ಅಲ್ವಾ. ಎಲ್ಲಾ ಕಲಾವಿದರಿಗೂ ಅದು ಸಲ್ಲತ್ತೆ. ಅದರಲ್ಲಿ ಜಾನಕಿ ಅವರಂತೂ ನಾವು ಪ್ರತಿನಿತ್ಯ ಅವ್ರ ಹಾಡುಗಳನ್ನ ಕೇಳ್ತಾ ಇರೋದ್ರಿಂದ ಆ ಭಾವ ಇನ್ನೂ ಸ್ವಲ್ಪ ಹೆಚ್ಚಾಗ್ಬಿಟ್ಟಿದೆ ಅಂತ ಹೇಳಬಹುದು.
1: ನೋಡಿ,
0: ನಾವು ಆಕಾಶವಾಣಿನಲ್ಲಿ ಅನೌನ್ಸ್ ಕೊಡ್ಬೇಕಾದ್ರು ಅಷ್ಟೇ, ಯಾವ್ದಾದ್ರು ಹಾಡಿನ ಡೀಟೇಲ್ಸ್ ಕೊಡ್ಬೇಕಾದ್ರೆ ಪ್ರತಿದಿನ ಈ ಹಾಡನ್ನು ಹಾಡಿರುವ ಗಾಯಕಿ ಎಸ್ ಜಾನಕಿ ಅಂತ ಹೇಳ್ತೀವಿ ಅಲ್ವಾ.
1: ಹೌದೌದು, ಅವರು ಒಂಥರ ಹೇಗೆ ಅಂದ್ರೆ ನಮ್ಮ ಕರ್ನಾಟಕದ ಮಗಳೇ ಆಗ್ಬಿಟ್ಟಿದ್ದಾರೆ. ನಮ್ಮ ಪುಣ್ಯ, ಭಾರತದ ಇಬ್ಬರು ಶ್ರೇಷ್ಠ ಗಾಯಕ ಗಾಯಕಿಯರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು, ಅವರಿಬ್ರು ಸಹ ಕರ್ನಾಟಕದ ಮೇಲೆ ಇಟ್ಟಿರುವಂತಹ ಪ್ರೀತಿ ಇದೆಯಲ್ಲ, ಅದು ಯಾರು ಸಹ ಅದಕ್ಕೆ ಸಾಟಿ ಇಲ್ಲ.
0: ದೊಡ್ಡದು, ಹಾಗಾಗಿ ಅವರು ಯಾವಾಗ್ಲೂ ಅಷ್ಟೇ, ಇವಾಗ ಅವ್ರು ಕಲಾವಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ವ್ಯಕ್ತಿತ್ವದಿಂದ ಒಂಥರ ನಮ್ಮವರೇ ಆಗ್ಬಿಟ್ಟಿದ್ದಾರೆ.
1: ಹೌದು ಹೌದು, ನೋಡಿ
0: ಆಗ್ಬಿಟ್ಟಿದ್ದಾರೆ. ಅದರಲ್ಲೂ ಒಂದ್ ಹೆಜ್ಜೆ ಮುಂದ್ ಹೋಗಿ ಇವರು ನನ್ ಕನ್ನಡದ ಮಣ್ಣಲ್ಲೇ ಉಳಿಬೇಕು ಅಂತ ಹೇಳಿ ಅವ್ರ ಒಂದ್ ನಿರ್ಧಾರ ಇತ್ತಲ್ಲ ಅಲ್ವಾ, ಇನ್ನು ನಮ್ ಕಣ್ಣಂಚಲಿ ನೀರ್ ತರಿಸ್ಬಿಡತ್ತೆ.
1: ಹೌದು ನೋಡಿ, ಅದೆಲ್ಲ ಹೆಂಗ್ ಪ್ಲಾನ್ಡ್ ಆಗಿದೆ ಅಂತ ಅಂದ್ರೆ, ಅವ್ರಿಗೆ ಗೊತ್ತಿಲ್ಲದೆ ಕರ್ನಾಟಕಕ್ಕೆ ಬಂದು ಅಭಿಮಾನಿ ಮನೆಯಲ್ಲಿದ್ದು ಈ ಮಣ್ಣಿನಲ್ಲೇ ಅವರು ಒಂದಾಗುವಂತಹ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದಕ್ಕೆ
0: ಅವ್ರಿಗೆ ನಾವ್ ಯಾವಾಗ್ಲೂ ಹೇಳ್ಬೇಕು,

0: ಅಲ್ವಾ?
1: ಇನ್ನೊಂದ್ ನಾಲ್ಕು ಸಾಲುಗಳು ಎಷ್ಟು ಒಳ್ಳೆಯ ಗೀತೆಯನ್ನ ತೆಗೆದುಕೊಂಡ್ರಿ ನೀವು. ನಿನ್ನ
0: ಹೌದು, ಅವರ ಸವಿ ನೆನಪು ಸದಾ ನಮ್ಮ ಮನಸ್ಸಲ್ಲಿ ಇದ್ದೇ ಇರುತ್ತೆ, ಆರಾಧಿಸ್ತಾ ಇರ್ತೀವಿ ನಾವೆಲ್ರು ಕೂಡ. ಆಮೇಲೆ ಇನ್ನೊಂದು ಅದೇ ಭಾವಗಳು ಅಂತ ಹೇಳಿದಾಗ, ಯಾಕಂತ ಹೇಳಿದ್ರೆ ಅವ್ರ ಹಾಡಿನ ಮೂಲಕ ನಾನಂತೂ ನನ್ನ ಸಂತೋಷ ಅಂತ ಹೇಳಿದ್ರೆ ಎಸ್ ಜಾನಕಿ ಅವರು, ಪ್ರತಿ ಒಂದು ಭಾವದಲ್ಲೂ ಅವರು ನನ್ಗೆ ಕನೆಕ್ಟ್ ಆಗ್ತಾರ. ಪ್ರತಿ ಒಂದು ಭಾವದಲ್ಲೂ ಅವ್ರ ಗೀತೆ ಕೇಳಿದ ತಕ್ಷಣ ನನ್ನನ್ನೇ ಅಲ್ಲಿ ಆಟೋಮೆಟಿಕ್ ಆಗಿ ಕನೆಕ್ಟ್ ಆಗ್ಬಿಟ್ಟಿರುತ್ತೆ.
1: ನಿಮ್ಗೆ ಯಾವ್ದು ತುಂಬಾ ಫೇವರೇಟ್ ಆದಂತ ಗೀತೆ?

0: ಹೌದೌದು. ಯಾವುದು ನಿಮ್ಮ ಮೆಚ್ಚಿನ ಗೀತೆ ಅವರ ಗೀತೆಗಳಲ್ಲಿ?
1: ಜಾನಕಿ ಅವ್ರು ಹಾಡಿರೋ ಎಲ್ಲಾ ಹಾಡುಗಳು ನನ್ನ ಮೆಚ್ಚಿನ ಗೀತೆ.
0: ಎಲ್ಲ ಯಾವುದಕ್ಕೂ ಒಂದಕ್ಕೆ ಫುಲ್ ಮಾರ್ಕ್ಸ್ ಕೊಡ್ತಿಲ್ಲ ನೀವು? ಯಾವುದಕ್ಕೂ ಫುಲ್ ಮಾರ್ಕ್ಸ್ ಕೊಡ್ತಿಲ್ಲ ನೀವು, ಎಲ್ಲ ಗೀತೆಗಳು ಮೆಚ್ಚುಗೆ ಅಂತ ಹೇಳ್ತಾ ಇದ್ದೀರಾ.
1: ಹೌದು ಹೌದು ಹೌದು.
0: ಬಹಳ
1: ಭಕ್ತಿಯ ಹಾಡುಗಳು ಅಷ್ಟೇ, ಅದನ್ನ ಕೇಳ್ತಾ ಇದ್ರೆ ಎಲ್ಲೋ ಪರವಶತೆಯಲ್ಲಿ ಮುಳುಗ್ ಹೋಗ್ಬಿಡ್ತೀವಿ. ಇದೆಯಲ್ಲ ಭಕ್ತ ಸಿರಿಯಾಳ ನಮ್ದು.
0: ಹೌದು,
1: ಒಂದು ಸುಮ್ಮನೆ ಒಂದು ಎಕ್ಸಾಂಪಲ್ ಅಷ್ಟೇ, ಅಂದ್ರೆ ಸಾವಿರಾರು ಗೀತೆಗಳಿವೆ ಸಂತೋಷ್ ಅಲ್ವಾ.
0: ಹೌದು ಹೌದು.
1: ಎಸ್ ಜಾನಕಿ ಅವರು ಅಂದ್ರೆ ಅಂತ ವರ್ಸಟೈಲ್ ಸಿಂಗರ್. ಎಸ್ ಜಾನಕಿ ಅವ್ರಿಗೆ ಎಸ್ ಜಾನಕಿ ಅವರೇ ಸಾಟಿ ಅಂತ ಹೇಳ್ಬೋದು.
0: 17 ಭಾಷೆಯಲ್ಲಿ ಕೋಡಿಮೆ ಸಾಧಿಸೋದು ಅಂದ್ರೆ ತಮಾಷೆನಾ ಬಿಡಿ. ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ ನಮ್ ಪರಿಚಯ ಇದೆ, ಬಟ್ ಜಪಾನ್ ಲ್ಯಾಂಗ್ವೇಜ್ ಅಲ್ಲಿ ಮಲಯ ಎಲ್ಲ ಭಾಷೆಗಳಲ್ಲಿ ಅವರು ಸಿಂಹಳಿ ಏನ್ ತಮಾಷೆ ಮಾತೆ ಅಲ್ಲ ಬಿಡಿ. ಅಂತಹ ಸಾಧ್ಯ
1: ಖಂಡಿತ ಅಲ್ಲ. ಅದರಲ್ಲೂ ಅವರು ಮತ್ತೆ ಇನ್ನೊಂದು ನೋಡಿ, ಅವರು ಯಾವಾಗ್ಲೂ ಅವರು ಹಾಡುವಂತಹ ಕ್ರೆಡಿಟ್ನ ಅವ್ರ ಮೊಬೈಲ್ನಲ್ಲಿ ಅರ್ಪಿಸ್ತಾ ಇದ್ರು. ನಾನೆಲ್ಲ ಹಾಡೋದು ನನ್ನ ಒಳ್ಳಲ್ಲಿ ಇರುವಂತ ಕೃಷ್ಣ ಅಂತ ಹೇಳಿ
0: ನೋಡಿ ಅಲ್ವಾ. ಹೌದೌದು.
1: ನಾ ಎಲ್ಲಿ ಹೇಳ್ತಾರೆ ನಾ ಅಷ್ಟು ಕಷ್ಟಪಟ್ಟೆ ಇಷ್ಟು ಕಷ್ಟಪಟ್ಟೆ ಅಂತ ಹೇಳಿ, ಬಟ್ ಇವರು ಎಲ್ಲಾ ಒಂದು ಸಮರ್ಪಣೆಯನ್ನ ಅರ್ಪಿಸೋದು ಭಗವಂತನಿಗೆ.
0: ಈ ಹಳೆ ಗಾಯಕರೆಲ್ಲ ವಿಶೇಷವಾಗಿ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು, ಎಸ್ ಜಾನಕಿ ಅವರು, ಇವರೆಲ್ಲ ಇಷ್ಟ ಆಗೋದು ಅವ್ರ ಹ್ಯುಮಿಲಿಟಿಗೇನೆ, ಅವರ ವಿನಮ್ರ ಭಾವ. ಧನ್ಯವಾದ, ನಿಮ್ಮ ಸಮಯವನ್ನ ಮಾಡಿಕೊಂಡು ನೀವು ಮಾತನಾಡಿ.
1: ಥ್ಯಾಂಕ್ ಯು ಸಂತೋಷ್, ಎಸ್ ಜಾನಕಿ ಅವ್ರ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ರಿ. ಒಟ್ಟಿನಲ್ಲಿ ಹೇಳಿದ ಹಾಗೆ ಅವರು ಆಕಾಶದೀಪವನೀನು ನಿನ್ನ ಕಂಡಾಗ ಸಂತೋಷವೇನು, ನಕ್ಷತ್ರವಾಗಿ ಸದಾ ಆಕಾಶದಲ್ಲಿ ಮಿನುಕ್ತಾ ಇರ್ತಾರೆ, ಎಲ್ಲ ಸಿನಿಮಿಕರ ಹೃದಯದಲ್ಲಿ ಹಸಿರಾಗಿರ್ತಾರೆ ಅವರ ಹಾಡುಗಳ ಮೂಲಕ. ಅಂತ ಮಹಾನ್ ಚೇತನಕ್ಕೆ ಮತ್ತೊಮ್ಮೆ ನಮ್ಮ

0: ಆಕಾಶವಾಣಿ
1: ಪೂರ್ಣ ನಮನವನ್ನ ಅರ್ಪಿಸ್ತೀನಿ ಸಂತೋಷ್. ಧನ್ಯವಾದ.
0: ಎಲ್ಲ ಆರ್ಜಿಗಳ ಕಡೆಯಿಂದ, ಆಕಾಶವಾಣಿ ಕಡೆಯಿಂದ ಈ ನಮನವನ್ನ ಸಲ್ಲಿಸ್ತಾ ಸಾಗೋಣ. ಧನ್ಯವಾದ ನೀವು ಕರೆಯನ್ನ ಮಾಡಿದ್ದಕ್ಕೆ.
1: ಧನ್ಯವಾದ. ಥ್ಯಾಂಕ್ ಯು
0: ಸ್ನೇಹಿತರೆ. ಎಷ್ಟು ಅವರ ಬಗ್ಗೆ ಮಾತನಾಡಬೇಕು ಅಂದರೆ ದಿನಗಳು ಸಾಕಾಗಲ್ಲ ಅನ್ನುವಷ್ಟು ಮಾತನಾಡ್ತಾ ಇರ್ತಾರೆ ನಮ್ಮ ಸ್ನೇಹಿತರು. ನಾವು ವಿಶೇಷವಾಗಿ ಪ್ರತಿದಿನ ನೆನೆಸ್ಕೊಳ್ಳುವಂಥ, ಪ್ರತಿದಿನ ನಮ್ಮ ಬಾಯಲ್ಲಿ ಬರುವಂಥ ಮಾತಾಗಿರುತ್ತೆ ಈ ಎಸ್ ಜಾನಕಿನ ಹೆಸರಾಗ್ಬೋದು, ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ಮನ ಹೆಸರಾಗ್ಬೋದು. ಅದು ಚಿರಂತರವಾಗಿ ಶಾಶ್ವತವಾಗಿ ಉಳ್ಕೊಳ್ಳುವಂಥ ಹೆಸರುಗಳು. ಅವ್ರ ಬಗ್ಗೆ ಮಾತನಾಡುವಂಥ ಕೆಲಸದಲ್ಲಿ ನಾವಿದ್ದೀವಿ. ನಮ್ಮ ಆರ್ಜೆಗಳು, ಇತರೆ ಆರ್ಜೆಗಳು ಸಹ ಕರೆ ಮಾಡಿ ಮಾತನಾಡ್ತಾರೆ. ಒಂದು ಗೀತೆಯ ನಂತರ ನಮ್ಮ ಮಾತುಕತೆ ಮುಂದುವರಿಯುತ್ತೆ. ಹಾಗೆ ಸ್ನೇಹಿತರೆ, ನಿಮ್ಮ ಅನುಭವಗಳೇನಾದರೂ ಇದ್ದರೆ ದಯವಿಟ್ಟು ಅಂತಹ ಅನುಭವಗಳನ್ನು ಹಂಚ್ಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ? 9484102019.

0: ಪರಿಮಳ ಕಾರ್ಯಕ್ರಮದಲ್ಲಿ ಇಂದು ಗಾನಕೋಗಿಲೆ ಯಶ್ ಜಾನಕಿ ಅವರಿಗೆ ಗೌರವ ನಮನವನ್ನು ನಮ್ಮ ಆರ್ಚೆಗಳೆಲ್ಲ ಅರ್ಪಿಸ್ತಾ ಇದ್ದೀವಿ. ಮುಂದಿನ ಆರ್ಚೆ ಯಾರು ಮಾತಾಡ್ತಾರೆ ಅಂತ ಅಂದರೆ, ಹಲೋ
1: ಹಲೋ
0: ಸರ್, ನಮಸ್ತೆ.
1: ನಮಸ್ತೆ.
0: ನಿಮ್ಮ ಪರಿಚಯವನ್ನು ಮಾಡಿಕೊಂಡು ಮಾತಾಡೋದಕ್ಕೆ ಆರಂಭ ಮಾಡಿ ಸರ್. ನಿಮ್ಮ ಪರಿಚಯವನ್ನು ಮಾಡ್ಕೊಳ್ಳಿ, ನಿಮ್ಮ ಬಾಯಲ್ಲೇ ಹೇಳಿ ಅಂತ ನಾನು ನಿಮ್ಮ ಹೆಸರನ್ನು ಹೇಳಿಲ್ಲ.
1: ನಮಸ್ಕಾರ ಸಂತೋಷ್, ನಾನು ನಿಮ್ಮ ಬಾನುಲಿ ಗೆಳೆಯ ನಾಗೇಂದ್ರ.
0: ಹೌದು,
1: ಇವತ್ತು ಮಾತಾಡ್ತಾ ಇದ್ದೀನಿ. ಎಸ್ ಜಾನಕಿ ಅಮ್ಮನ ಬಗ್ಗೆ ಮಾತಾಡಬೇಕು ಅಂತ ನೀವು ಹೇಳಿದ್ರಿ.

0: ಹೌದು,
1: ಏನು ಅಂತ ಹೇಳೋದು, ಒಂದು ಭಗವದ್ಗೀತೆ ಅಥವಾ ಒಂದು ರಾಮಾಯಣ ಮಹಾಭಾರತ ಗ್ರಂಥ ಏನು ಅಂತ ಅಂದ್ರೆ, ಅದನ್ನ ಎಷ್ಟು ಜನಕ್ಕೆ ಅವ್ರನ್ನ ನೋಡಿ ಕಲ್ತ್ಕೋಬೇಕು. ಹಲೋ,
0: ಹಾ ಹೇಳಿ ಸರ್, ಹೇಳಿ, ಕೇಳಿಸ್ತಾ ಇದೆ.
1: ಎಷ್ಟು ಜನಕ್ಕೆ ಅವ್ರನ್ನ ನೋಡಿ ಕಲ್ತ್ಕೋಬೇಕು ಅಂತ ಅದನ್ನೆಲ್ಲ, ಅಷ್ಟು ಒಂಥರ ದೊಡ್ಡ ಆಲದ ಮರ ಅಂತಂದ್ರೆ ತಪ್ಪಾಗಲ್ಲ. ಚಿತ್ರರಂಗದಲ್ಲಿ ಒಂದು ವಿಶೇಷ ಗಾಯಕಿ ಅಂತ ಹೇಳೋದು ಸೂಕ್ತ ಅನ್ಸುತ್ತೆ ನನಗೆ. ಯಾಕಂದ್ರೆ ಅವರ ಒಂದು ವಿಚಾರದಲ್ಲಿ ನನ್ನ ಒಂದು ಅನುಭವ ಒಂದು ಹಂಚ್ಕೋಬೇಕು ಅಂತ ಅನ್ಕೊಂತೀನಿ. ನನಗೆ ಎಸ್ ಜಾನಕಿ ಅವರ ಹಾಡುಗಳು ಅಂದ್ರೆ ಮೊದ್ಲಿಂದನು ತುಂಬಾ ಇಷ್ಟ. ಯಾಕೆಂತಂದ್ರೆ ಅವರ, ಹಲೋ,
0: ಹಾ ಹೇಳಿ ಹೇಳಿ, ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ, ನೀವು ಮಾತಾಡಿ.
1: ಅವರು ನನ್ನ, ನಾನು ಮೂಲತಃ ಒಬ್ಬ ಗಾಯಕ, ಚಿಕ್ಕ ಹುಡುಗನಿಂದ ನಾನು ಹಾಡು ಹೇಳ್ತಾ ಇದ್ದೀನಿ. ಅವಾಗೆಲ್ಲ ನನ್ನ ವಾಯ್ಸು ಒಂಥರ ಹುಡುಗಿ ವಾಯ್ಸು ಅಥವಾ ಹೆಂಗಸರ ವಾಯ್ಸ್ ತರ ಇತ್ತು, ಇನ್ನು ಹೊಡೆದಿರ್ಲಿಲ್ವಲ್ಲ ವಾಯ್ಸು. ಹಾಗಾಗಿ ಅವಾಗ ನಾನು ಚೂಸ್ ಮಾಡ್ತಿದ್ದೆ ಎಸ್ ಜಾನಕಿ ಅವರ ಹಾಡುಗಳನ್ನ ಹೇಳೋದಕ್ಕೆ. ಅವರ ಹಾಡುಗಳನ್ನ, ಬಹಳಷ್ಟು ಹಾಡುಗಳನ್ನ ಹಾಡಿ ಕಾಂಪಿಟೇಷನ್ಗಳಲ್ಲಿ ಪ್ರೈಸ್ಗಳನ್ನ ಕೂಡ ಪಡೆದಿದ್ದೀನಿ ನಾನು. ಜೊತೆಗೆ ಅವ್ರನ್ನ ಒಂದು ಭೇಟಿ ಮಾಡೋ ಅಂತ ಅವಕಾಶ ನನಗೆ ಒಮ್ಮೆ ಬಂದಿತ್ತು. ಆದ್ರೆ ಏನೋ ದೇವರದ ಒಂದು ನಿರ್ಧಾರ ಏನು ಅಂತ ಗೊತ್ತಿಲ್ಲ, ಮೀಟ್ ಮಾಡಕ್ ಆಗ್ಲೇ ಇಲ್ಲ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಮುಂಚೆ ಒಂದು ಈ ಟಿವಿನಲ್ಲಿ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ರು, ಈ ಹಾಡು ಇದು ಎದೆ ತುಂಬಿ ಹಾಡುವೇನು ಅಂತ ಅವರೇ ಹಾಡ್ತಾ ಇದ್ರು ಫಸ್ಟ್. ಅವಾಗ ನಾನು ಕೋರಸ್ ಹಾಡನ್ನ ಅವ್ರ ಜೊತೆ ಹಾಡ್ಲಿಕ್ಕೆ ಹೋಗಿದ್ದೆ, ಇದಕ್ಕೆ ರಾಮೋಜಿ ರಾವ್ ಫಿಲ್ಮ್ ಸಿಟಿನಲ್ಲಿ ಶೂಟಿಂಗ್ ಮಾಡಿದ್ರು, ಅಲ್ಲಿಗೆ ಹೋಗಿದ್ದೆ. ಅವಾಗ ಎಸ್ ಜಾನಕಿ ಅವರು ಅಲ್ಲಿಗೆ ಬಂದಿದ್ರು ಅಂತ ಆ ವಿಷಯ ತಿಳಿತು. ಆದ್ರೆ ನಮ್ಮ ದುರಾದೃಷ್ಟನೇನೋ ಗೊತ್ತಿಲ್ಲ, ನಾವು ಎಲ್ಲ ಪ್ಲಾನ್ ಮಾಡಿ ಶೂಟಿಂಗ್ ಮುಗಿಸ್ಕೊಂಡು ಅಲ್ಲಿಗೆ ಹೋಗಿ ಅವ್ರನ್ನ ಭೇಟಿ ಮಾಡೋಣ ಅಂತ ಅನ್ನೋಷ್ಟರಲ್ಲಿ ಬೇರೆ ಯಾವ್ದೋ ಕೆಲ್ಸದ ನಿಮಿತ್ತ ಅವರು ಹೊರಟು ಬಿಟ್ಟಿದ್ರು. ಹಾಗಾಗಿ ಆ ಒಂದು ಚಾನ್ಸ್ ಮಿಸ್ ಆಯ್ತು. ಆದ್ರೆ ನನಗೊಂಥರ ಎಸ್ ಜಾನಕಿ ಅವರು ಆರಾಧ್ಯ ದೈವ ಅಂತಂದ್ರೆ ತಪ್ಪಾಗಲ್ಲ. ಒಂದು ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಇವರಿಬ್ರು ಹೆಸರು ಯಾವಾಗ್ಲೂ ಕನ್ನಡ ಚಿತ್ರರಂಗದಲ್ಲಿ ಮಂಚೂಣಿಯಲ್ಲಿರುತ್ತೆ. ಅವರ ಹಾಡಿದ ಹಾಡುಗಳು ಎಂದೆಂದಿಗೂ ಅಜರಾಮರ. ನನಗಂತೂ ಅತಿ ಮೆಚ್ಚಿನ ಹಾಡುಗಳು. ನಾನು ಫಸ್ಟ್ ಸ್ಟೇಜ್ ಮೇಲೆ ಕಾಂಪಿಟೇಷನ್ಗೆ ಅಂತ ಅತಿ ಹಾಡಿದ್ದೇನೆ ಅವ್ರ ಹಾಡು. ಯಾವ ಹಾಡು ಅಂತಂದ್ರೆ, ಪೂಜಿಸಲೆಂದೇ ಹೂಗಳ ತಂದೆ ದರು

0: ನಾಮ ಪೂಜಿಸಲೆಂದೇ ಹೂಗಳ ತಂದೆ. ಈ ಹಾಡಿಗೆ ನನಗೆ ಎರಡನೇ ಬಹುಮಾನ ಸಿಕ್ಕಿತ್ತು ಅವಾಗ, ನಾನಿನ್ನು ಎರಡನೇ ತರಗತಿಯಲ್ಲಿ ಓದ್ತಾ ಇದ್ದೆ ಅವಾಗ. ಇದೊಂದು ಮರೆಯಲಾಗದ ನೆನಪು ನನಗೆ. ಅದಾದ್ಮೇಲೆ ತುಂಬಾ ಬಹಳಷ್ಟು ಕಾಂಪಿಟೇಷನ್ಗಳಲ್ಲಿ ಅವರ ಹಾಡನ್ನ ಹಾಡಿ ನಾನು ಬಹುಮಾನ ಪಡೆದಿದ್ದೀನಿ. ಒಟ್ಟಿನಲ್ಲಿ ಹೇಳಬೇಕು ಅಂತಂದ್ರೆ, ಕನ್ನಡ ಅಥವಾ ಚಿತ್ರರಂಗದ ಒಂದು ಗಾಯನ ಕ್ಷೇತ್ರದಲ್ಲಿ ದಕ್ಷಿಣ ಭಾರತದ ದಂತಕತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಸುತ್ತೆ ನನಗೆ. ನಮ್ಮ ಒಂದು ಹೃದಯಪೂರ್ವಕ ಭಾರವಾದ ಹೃದಯದ ಒಂದು ಶ್ರದ್ಧಾಂಜಲಿ ಜಾನಕಿ ಅಮ್ಮಂಗೆ. ಎಂದೆಂದಿಗೂ ಅವರು ನಮ್ಮ ಮನಸ್ಸಿನಲ್ಲಿ ಹೆಸರಾಗಿರ್ತಾರೆ ಅನ್ನೋದು ನನ್ನ ಭಾವನೆ. ಧನ್ಯವಾದ.
1: ದೇವನಷ್ಟೇ ಬಿಟ್ಟು ಹೋಗಿದ್ದಾರೆ ಅವರು, ಶಾಶ್ವತವಾಗಿರ್ತಾರೆ. ಸೂರ್ಯಚಂದ್ರ ಇರೋವರೆಗೂ,
0: ಹೌದು,
1: ಸಂಗೀತ ಅನ್ನೋದು ಇರೋವರೆಗೂ ಅವರು ಶಾಶ್ವತವಾಗಿರ್ತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
0: ಥ್ಯಾಂಕ್ ಯು. ಧನ್ಯವಾದ ಸಂತೋಷ್.
1: ಸ್ನೇಹಿತರೆ, ಅವರ ಬಗ್ಗೆ ಮಾತುಗಳು ನೋಡಿ, ಕೆಲವೊಮ್ಮೆ ಎಷ್ಟೇ ಒಂದು ಅವಕಾಶಗಳಿದ್ದರೂ ಭೇಟಿ ಆಗಬಾರ್ದು ಅಂತ ಇದ್ದರೆ ಆ ಒಂದು ಅವಕಾಶ ಸಿಗೋದೇ ಇಲ್ಲ ಅಂತ ಒಂದು ಉದಾಹರಣೆಯನ್ನು ನಮ್ಮ ನಾಗೇಂದ್ರ ಸರ್ ಅವರು ಹೇಳಿದ್ರು. ಮತ್ತಷ್ಟು ನಮ್ಮ ಅರ್ಜಿಗಳು ಮಾತನಾಡಲಿದ್ದಾರೆ, ಅನೌನ್ಸರ್ಸ್ ಮಾತನಾಡಲಿದ್ದಾರೆ, ಅವೆಲ್ಲ ಗೀತೆಗಳನ್ನು ಅವರ ಮಾತುಗಳನ್ನು ಕೇಳೋರಂತೆ. ಹಾಗೆ ನಿಮ್ಮ ಅನುಭವಗಳನ್ನು ಹಂಚ್ಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ. ನಿಮ್ಮ ಸಂದೇಶಗಳು ಬರಲಿ, ಕೇಳ್ತಾ ಇರಿ. ಇನ್ನೂ ವಿಶೇಷವಾದ ವ್ಯಕ್ತಿಗಳೆಲ್ಲ ಮಾತನಾಡಲಿದ್ದಾರೆ, ಕೇಳ್ತಾ ಇರಿ. ನಮ್ಮ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ನಿಮ್ಮ ಹೂನಗೆ, ವಿನಮ್ರತೆ, ಒಡವೆ, ಮನುಕುಲಕ್ಕೆ ಭುವಿಗೆ ಮಾನ್ಯರು ನೀವು, ಸಂಗೀತದ ಘನತೆಗೆ ಕಳಶಪ್ರಾಯರು ನೀವು. ಧನ್ಯತ ಜೀವಕ್ಕೆ ಶರಣು, ಶಾಶ್ವತ ಗಾನಕ್ಕೆ ಶರಣು. ಎಸ್ ಜಾನಕಿಯವರ ಒಂದು ನಮನ ಕಾರ್ಯಕ್ರಮದಲ್ಲಿ ನಾವು ಅನೌನ್ಸರ್ಸ್ ಎಲ್ಲ ಅವರ ಕುರಿತು ಮಾತನಾಡ್ತಾ ಇದ್ದೀವಿ. ಸ್ನೇಹಿತರೆ, ನಮ್ಮ ಮುಂದಿನ ಮುಂದೆ ಮಾತನಾಡೋರು ವಿಶೇಷವಾದವರು ಯಾರು ಅಂತ ಅವರ ವಾಯ್ಸನ್ನು ಕೇಳಿ ನೀವೇ ಗೆಸ್ ಮಾಡಿ. ಹಲೋ
1: ಹಲೋ
0: ಸರ್, ನಮಸ್ತೆ.
1: ನಮಸ್ಕಾರ
0: ಶಿವರಾಮ್ ಸರ್, ವೆಲ್ಕಮ್ ಸರ್. ದಿನದ ನಂತರ ಬರ್ತಾ ಇದ್ದೀರಾ ಆನ್ ಏರ್. ನಿಮ್ಮ ಮಾತುಗಳು, ನಿಮ್ಮ ಒಡನಾಟ ನನಗೆ ಗೊತ್ತು. ನೀವು ಮತ್ತೆ ಜಾನಕಮ್ಮರ ಜೊತೆ ಒಂದು ಒಳ್ಳೆಯ ಉತ್ತಮವಾದ ಒಡನಾಟ ಇತ್ತು. ನಿಮ್ಮ ಅನುಭವಗಳನ್ನು ನಮ್ಮ ಕೇಳುಗರ ಹತ್ರ ಹಂಚ್ಕೊಳ್ಳಿ ಸರ್.
1: ಸಂತೋಷ್, ಈಗ ನಾನು
0: ಹೇಳಿ ಸರ್, ಹೇಳಿ.
1: ಸ್ವಲ್ಪ ಭಾವುಕನಾಗ್ತೀನಿ.
0: ಖಂಡಿತ ಗೊತ್ತಾಗುತ್ತೆ ಸರ್, ನಿಮ್ಮ ಬಾಂಧವ್ಯ ಅರ್ಥ.
1: ನನ್ನ ತಾಯಿ ವಿ ವಿದ್ವಾರತಿ.
0: ಹೌದು,
1: ಅನ್ನ ಕೊಟ್ಟಾಕೆ. ಅದನ್ನ ನಾನು ಕೇಳ್ತಾ ಇದ್ದೆ. ಹೇಮ ಹರೀಶ್ ಅದ್ಭುತವಾಗಿ ಮಾತಾಡಿದ್ರು. ಅದಾದ್ಮೇಲೆ ಈಗ ನಾಗೇಂದ್ರ ಅವರು ಕೂಡ ಬಹಳ ಚೆನ್ನಾಗಿ ಮಾತಾಡಿದ್ರು. ಅವ್ರಿಗೆ ಭೇಟಿಯಾಗೋ ಅವಕಾಶ ಸಿಗ್ಲಿಲ್ಲ ಅಂತೆ, ಜಾನಕಿ ಅವರನ್ನ ನೋಡೋ ಅವಕಾಶ ಸಿಗ್ಲಿಲ್ಲ ಅಂತ ಹೇಳಿದ್ರು. ಬಟ್ ನನಗೆ ಸಿಕ್ತು. ಈಗ ಅವ್ರ ಬಗ್ಗೆ ಏನ್ ಹೇಳ್ಬೇಕು, ಎಲ್ಲ ಕತೆ ಹೇಳ್ಕೊಂಡು ಇರಕ್ ಆಗೋದಿಲ್ಲ. ಅದ ಎಲ್ಲರ ಎಲ್ಲ ವಾಹಿನಿಗಳು, ಎಲ್ಲ ಪತ್ರಿಕೆಗಳೆಲ್ಲ ಬರುತ್ತೆ. ನನಗೆ ನಮ್ಮ ಹಿರಿಯ ಸಹೋದ್ಯೋಗಿಗಳಾದಂತ ಮಾಲತಿ ಶರ್ಮಾ ಮತ್ತೆ ಬಾಲಸುಬ್ರಹ್ಮಣ್ಯಂ, ನಾನು ಎಲ್ಲ ಸೇರಿ ಅವರನ್ನ ನಾವು ಆಕಾಶವಾಣಿ ಸ್ಟುಡಿಯೋಗೆ ಬರಮಾಡ್ಕೊಂಡ್ವಿ. ಹಲೋ,
0: ಹಾ ಹೇಳಿ ಸರ್, ಹೇಳಿ. ಕೇಳಿಸ್ತಾ ಇದೆ?
1: ಕೇಳಿಸ್ತಾ ಇದೆಯಾ?
0: ಹಾ ಸರ್.
1: ಆವಾಗ ಅವರು ನನಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ರು. ಎಂತ ಮಾಹಿತಿ ಅಂದ್ರೆ, ಅದು 5 ಗಂಟೆಗಳ ಕಾಲ ನಾವು ರೆಕಾರ್ಡ್ ಮಾಡಿರೋದು ಅವ್ರನ್ನ. ಇವತ್ತು ಕೂಡ ನಮ್ಮ ಆಕಾಶವಾಣಿ ಧ್ವನಿ ಭಂಡಾರದಲ್ಲಿ ಇದೆ ಅದು. ಅದೇ ಇದನ್ನ 5 ಗಂಟೆ ರೆಕಾರ್ಡ್ ಮಾಡಿದ್ವಲ್ಲ, ಅದರನ್ನ ಆರಿಸ್ಕೊಂಡು ನಾನು 10 ಒಂದು ಧಾರಾವಾಹಿ ಮಾಡಿದ್ದೀನಿ. ಅಂದ್ರೆ ಎಪಿಸೋಡ್ ಅಂತೀವಲ್ಲ, ಗಾಯಕಿ ಅಂದ್ರೆ ಎಸ್ ಜಾನಕಿ ಗಾನಯಾನ ಅನ್ನುವಂತ ಒಂದು 10 ಎಪಿಸೋಡ್ ಅನ್ನ ಅವ್ರು ಮಾಡಿದ್ದೀನಿ. ಅದರಲ್ಲಿ ಹಂಚ್ಕೊಂಡಾಗ ನನಗೆ ಹೇಳಿದ್ರು ಅವರು, ಏನು ಅಂದ್ರೆ ಮೊದಲು ರೆಕಾರ್ಡ್ ಆಗಿದ್ದು ಸಾಂಗ್ ತೆಲುಗಲ್ಲಾದ್ರೂ ಕೂಡ ತೆಲುಗಲ್ಲಿ ಅವರು ರೆಕಾರ್ಡ್ ಮಾಡಿದ್ದು ಯಾವುದು ಅಂತಂದ್ರೆ, ತೆಲುಗಲ್ಲಿ ಮೊದಲು ಯಾವುದೋ ಒಂದು ರೆಕಾರ್ಡ್ ಮಾಡಿದ್ರು, ಜ್ಞಾಪಕ ಇಲ್ಲ ನನಗೆ. ಎರಡನೇದು ತಮಿಳಲ್ಲಿ ವಿದಿನ್ ವಿಳಿಯಾಟ್ ಅನ್ನೋ ಒಂದು ಪಿಕ್ಚರ್ ನಲ್ಲಿ ಶೃಂಗಾರ ವೇಲನ್ ಅಂತ ಹೇಳಿ ಒಂದು ಹಾಡು, ನಾನ್ ಸ್ಟಾಪ್ ಹಾಡನ್ನ ಅದು ಬಹಳ ಕಷ್ಟಪಟ್ಟು ಹಾಡ್ತಾರೆ ಅವ್ರು ಹೇಳ್ಕೊಂಡ್ರು ನನ್ನ ಹತ್ರ. ಅದಾದ್ಮೇಲೆ ನಮ್ಮ ಕನ್ನಡಕ್ಕೆ ಅದೇ ವರ್ಷ ಅಂತ ಕಾಣಿಸುತ್ತೆ, 1957 ಇರ್ಬೇಕು. 1957 ರಾಯರ ಸೊಸೆ ಅಂತ ಚಿತ್ರಕ್ಕೆ ಹಾಡಕ್ಕೆ ಅವ್ರು ಬರ್ತಾರೆ, ತಾಳಲ್ಲೆಂತೂ ಶೋಕ ಅನ್ನುವಂತ ಹಾಡು. ಅದಾದ ನಂತರ ಅವ್ರೇನ್ ಮಾಡ್ತಾರೆ ಅಂದ್ರೆ ಶ್ರೀಕೃಷ್ಣ ಗಾರುಡಿ ಚಿತ್ರದಲ್ಲಿ ಭಲೆ ಭಲೆ ಗಾರುಡಿ ಅನ್ನುವಂತ ಒಂದು ಹಾಡನ್ನ ಕೂಡ ಹಾಡ್ತಾರೆ. ಹಾಡಿದ್ಮೇಲೆ ನನಗೆ ಅವರು ಸಿಕ್ಕಿ 5 ಗಂಟೆ ನಾನು ಮಾತಾಡಿಸಿದ್ನಲ್ಲ, ನಾನು ಮಾಲತಿ ಶರ್ಮಾ ಬಾಲಸುಬ್ರಹ್ಮಣ್ಯ ಎಲ್ಲ ಮಾತಾಡಿಸ್ತವಲ್ಲ ಈ 10 ಎಪಿಸೋಡ್ ನಲ್ಲಿ, ಅವ್ರು ಏನ್ ಹೇಳ್ಕೊಂಡ್ರು ಅಂದ್ರೆ ತಾಳಲೆಂತೂ ಶೋಕ ಹಾಡು ಶ್ರೀಕೃಷ್ಣ ಗಾರುಡಿ, ನನ್ನ ಹತ್ರ ಕಲೆಕ್ಷನ್ ಇಲ್ಲ, ನೀವು ತಂದು ಕೊಡ್ತೀರಾ ಅಂತ ನನ್ಗೆ ಫೋನ್ ಮಾಡಿ ಹೇಳಿದ್ರು. ಯಾರ ಮೂಲಕ ಅಂತ ಗೊತ್ತಾ ನಿಮ್ಗೆ? ಇವರು ಜೀವಿ ಹತ್ರ ಇದ್ರಲ್ಲ,
0: ಹೌದು,
1: ಅವರ ಸಹೋದರಿ ಹೇಮಾ ಪ್ರಸಾದ್ ಅಂತ ಹೇಳಿ, ಅವ್ರ ಮೂಲಕ ನನಗೆ ಫೋನ್ ಮಾಡಿ ಹೇಳಿದ್ರು. ನಾನು ಅದನ್ನ ಆಕಾಶವಾಣಿಯಿಂದ ರೆಕಾರ್ಡ್ ಮಾಡಿಕೊಂಡು ಈ ಮೈಸೂರು ಬ್ಯಾಂಕ್ ಹತ್ರ ಇರೋ ಶಿಕ್ಷಕರ ಭವನದಲ್ಲಿ ಅವ್ರದ್ದೊಂದು ಪ್ರೋಗ್ರಾಮ್ ಇತ್ತು. ಆ ಪ್ರೋಗ್ರಾಮ್ ಅಲ್ಲಿ ನನಗೆ ಬಿಡ್ತಾ ಇಲ್ಲ ಪೊಲೀಸ್ನವರು, ಹಾಗೂ ಹೀಗೂ ಎಲ್ಲ ಹೇಳ್ಕೊಂಡು ಪೊಲೀಸ್ ಅವ್ರನ್ನ ಸಮಾಧಾನ ಮಾಡಿ ಈ ಅಮ್ಮವ್ರಿಗೆ ಜಾನಕಿ ಅಮ್ಮವ್ರಿಗೆ ಈ ಸಿಡಿ ಕೊಡ್ಬೇಕು ಅಂತ ಹೇಳಿ ನಾನು ಅವರನ್ನ ಹೋಗಿ ತಲುಪಿ ಆ ಸಿಡಿಯನ್ನ ಮುಟ್ಟಿಸ್ತೇನೆ ನಾನು. ಮತ್ತೆ ಅವ್ರು ಎಷ್ಟು ಸಿಂಪಲ್ ಅಂದ್ರೆ, ನಿಮಗೆ ಗೊತ್ತಿರೋ ಹಾಗೆ ಎಲ್ಲರೂ ಹೇಳಿದಾರೆ, ಅವ್ರ ಡ್ರೆಸ್ ಬಗ್ಗೆ ನಾನು ಹೇಳ್ಬೇಕಾಗಿಲ್ಲ. ಯಾವಾಗ್ಲೂ ಶ್ವೇತವರ್ಣದ ಇದು, ಆಮೇಲೆ ಹಣೆಯಲ್ಲಿ ದೊಡ್ಡದಾದ ಒಂದು ಕುಂಕುಮ, ಬಳೆ ಹಾಕ್ತಿರ್ಲಿಲ್ಲ, ಮತ್ತೊಂದು ಹಾಕ್ತಿರ್ಲಿಲ್ಲ, ಏನೂ ಇರ್ಲಿಲ್ಲ. ಆಮೇಲೆ ಅಷ್ಟು ದೊಡ್ಡ ಗಾಯಕಿ, ಒಂದು 20 ಭಾಷೆಗಳಲ್ಲಿ, ಕನ್ನಡದಲ್ಲಿ ಒಂದು 16-17 ಭಾಷೆ ಇರ್ಬೋದು, ಬೇರೆ ಬೇರೆ ದೇಶದ ಭಾಷೆಗಳು,
0: ಹೌದು,
1: ಅಲ್ಲೇ ಒಂದು 3-4 ದೇಶದ ಭಾಷೆಗಳ ಹಾಡಿದ್ದಾರೆ. ಟೋಟಲ್ 60,000 ಹೆಚ್ಚಿನ ಹಾಡು, ಭಕ್ತಿ ಭಾವ ಸಿನಿಮಾ ಇದೆಲ್ಲ ಹಾಡಿದ್ರು ಕೂಡ ಅಂತ ಗಾಯಕಿ ಬಂದು ಯಾವ್ದೇ ಫೈವ್ ಸ್ಟಾರ್ ಹೋಟ್ಲಲ್ಲಿ ಉಳ್ಕೋತಾ ಇರ್ಲಿಲ್ಲ, ಉಳ್ಕೊಳ್ತಾ ಇದ್ದಿದ್ ಎಲ್ಲಿ ಗೊತ್ತಾ? ಅವರು
0: ಎಲ್ಲಿ?
1: ದೇವಿ ಅತ್ರಿಯವರ ಸಹೋದರಿ ಶ್ರೀಮತಿ ಹೇಮಾ ಪ್ರಸಾದ್ ಏನಿದ್ದಾರೆ ಅವ್ರ ಮನೇಲಿ ಉಳ್ಕೋತಾ ಇದ್ದದ್ ಬೆಂಗಳೂರಲ್ಲಿ. ಆವಾಗ ಕರೆ ಮಾಡ್ತಾ ಇದ್ರು, ನಾನು ಹೋಗಿ ಅವ್ರನ್ನ ಭೇಟಿ ಆಗ್ತಿದ್ದೆ. ಅಷ್ಟು ಒಂದು ಸರಳ ಸ್ವಭಾವದ ಲೆಜೆಂಡರಿ ಸಿಂಗರ್ ಎಸ್ ಜಾನಕಿ. ಇವತ್ತು ನಮ್ ಜೊತೆ ಅವರು ಇಲ್ಲದೇ ಇರ್ಬೋದು, ಭೌತಿಕವಾಗಿ ಇಲ್ಲದೆ ಇರ್ಬೋದು, ಬಟ್ ಅವ್ರ ಹಾಡುಗಳ ಮೂಲಕ ಅವರು ಅಮರರಾಗಿದ್ದಾರೆ. ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ರೆ, ನನ್ನ ಶ್ರೀಮತಿ ಕೆ ಗೀತಾ, ಗೀತಾ ಶಿವರಾಮ್ ಅಂತ ಅನ್ಕೊಳ್ಳಿ, 5 ಗಂಟೆಗಳ ಕಾಲ ಕೂತ್ಕೊಳ್ದೆ ನಿಂತ್ಕೊಂಡಿದ್ರು ಅವ್ರ ಮಾತುಗಳನ್ನ ಕೇಳೋದಕ್ಕೆ. ಅವ್ರ ಜೊತೆಗೆ ನಮ್ಮ ಸಹೋದ್ಯೋಗಿಗಳು, ನಮ್ಮ ಆಫೀಸ್ ಅಲ್ಲಿ ಕೆಲಸ ಮಾಡೋರು ಇವರೆಲ್ಲರೂ ಕೂಡ. ಆವಾಗ ಎಷ್ಟು ಆತ್ಮೀಯರಾಗಿದ್ರು ಅಂದ್ರೆ, ನಾನು ಅವ್ರನ್ನ ತಪ್ಕೊಂಡು, ನನ್ನ ಹೆಂಡತಿ ಅವ್ರನ್ನ ತಪ್ಕೊಂಡು ಫೋಟೋ ಹಿಡ್ಸ್ಕೊಂಡ್ವಿ. ನೀರ್ ಬಿಟ್ರೆ ಅವ್ರು ಏನು 5 ಗಂಟೆಗಳ ಕಾಲದಲ್ಲಿ ಏನು ಸೇವನೆ ಮಾಡ್ಲಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ, ನನಗೆ ನೆಪಕ ಇರೋ ಹಾಗೆ. ಅಷ್ಟು ಸರಳ ಸ್ವಭಾವದ ಒಂದು ಹಿನ್ನೆಲೆ ಗಾಯಕಿ. ದೇಶವೇ ಇವತ್ತು ಕಂಬನಿ ಮಿಡಿತಾ ಇದೆ. ಅವರು ಇನ್ನು ಕೂಡ ಇನ್ನು ಭೌತಿಕವಾಗಿ ಕೂಡ ಅವರು ನಮ್ಮನ್ನ ಇನ್ನು ಬಿಟ್ಟು ಹೋಗಿಲ್ಲ, ಮೈಸೂರಲ್ಲಿ ಇನ್ನು ಇದಾರೆ ಅಂತ ಅನ್ಕೊಂಡಿದ್ದೀನಿ. ನಾನು ನಮ್ಮ ಧ್ವನಿ ವಾಹಿನಿಯನ್ನ ಅಂದ್ರೆ ನಮ್ಮ ವಾಹಿನಿ ವಿವಿಧ ಭಾರತಿಯನ್ನ ಕೇಳ್ತಾ ಇದ್ದೀನಿ. ನಾನು ಯಾವುದೇ ಬೇರೆ ಮಾಧ್ಯಮವನ್ನ ನಾನು ಕೇಳ್ತಾ ಇಲ್ಲ. ಹಾಗಾಗಿ ಅವ್ರ ಜೊತೆಯ ನೆನಪನ್ನ ನಾನೊಬ್ನೇ ತುಂಬಾ ಮಾತಾಡ್ಬಹುದು, ಹೇಳ್ಬಹುದು. ನೋಡಿ, ಗುಂಟೂರಲ್ಲಿ ಹುಟ್ಟಿ ಅವರು ಚೆನ್ನೈಗೆ ಬಂದು ಕನ್ನಡ ತಮಿಳು ಸೇರಿದಂತೆ ಎಷ್ಟು ಭಾಷೆಗಳಲ್ಲಿ ಎಷ್ಟು ಹಾಡಾಡಿದ್ರು ಅಂದ್ರೆ ಇಡೀ ದೇಶ ಕಂಬನಿ ಮಿಡಿತಾ ಇದೆ. ಇವತ್ತು ಯಾರ ಮನೆಯಲ್ಲೂ ಕೂಡ ಬೇರೆ ಏನೋ ನೋಡ್ತಾ ಇಲ್ಲ, ಯಾವ ಒಂದು ಎಂಟರ್ಟೈನ್ಮೆಂಟ್ ಅಂತೀವಲ್ಲ ಮನರಂಜನೆ ಕೂಡ ಇಲ್ಲ. ಯಾರು ಜಾನಕಿ ಅಮ್ಮನ್ಗೆ ಹೇಗೆ ಒಂದು ಸಂಸ್ಕಾರ ಮಾಡ್ತಾರೆ, ಎಲ್ಲಿ ನಡೆಯುತ್ತೆ, ಅದು ಯಾವ ಜಾಗದಲ್ಲಿ ನಡೆಯುತ್ತೆ ಅನ್ನೋದನ್ನ ಜನ ಕಾತುರದಿಂದ ಎಲ್ಲಾ ವಾಹಿನಿಯ ಮುಂದೆ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ. ನಾನು ಕೂಡ ಕಾಯ್ತಾ ಇದ್ದೀನಿ. ಇನ್ನು ಎಷ್ಟು ಬೇರೆಯವ್ರಿಗೆ ಮಾತಾಡಕ್ ಅವಕಾಶ ಕೊಡ್ತೀನಿ ಸಂತೋಷ್. ಮತ್ತೊಮ್ಮೆ ಹೇಳ್ತೀನಿ ಯಾರು ಮಾತಾಡ್ತಿರೋದು ಅಂತ ನಾನು ತಿಳಿಸ್ತೀನಿ.
0: ಗೊತ್ತಾಗಿದೆ ಸರ್, ಎಲ್ಲರಿಗೂ ಗೊತ್ತಾಗಿದೆ.
1: ನಿವೃತ್ತ ನಿರೂಪಕ ಉದ್ಘೋಷಕ ಹಿರಿಯ ಉದ್ಘೋಷ

0: ಎಂ ಶಿವರಾಮ್.
1: ನಮ್ಮ ಎಂ ಶಿವರಾಮ್ ಸರ್, ಥ್ಯಾಂಕ್ ಯು ಸರ್.
0: ಒಂದೇ ಒಂದು ಸರ್, ನನಗೆ ತುಂಬಾ ಇಷ್ಟವಾದ ಹಾಡು
1: ಸರ್,
0: ಯಾವ್ದು ಗೊತ್ತಾ? ಈಗ ಹಾಕ್ಲಿಲ್ಲ ಅಂದ್ರೂ ಆಮೇಲೆ ಹಾಕಿದ್ದೀವಿ,
1: ಹೇಳಿ.
0: ರತ್ನಮಂಜರಿ ಚಿತ್ರ ಅಂತ ಅನ್ಕೋತೀನಿ ನಾನು.
1: ಸರ್,
0: ಗಿಲ್ ಗಿಲ್ ಗಿಲ್ಲಕ್ಕ ಕಾಲು ಗಿಲ್ಲ ಜನಕ್ಕ ಅಂದ್ರೆ ಇಡೀ ಒಂದು ಸಮಾರಂಭದಲ್ಲಿ ಕೂತಿರೋರು ಅಸೀನರಾಗಿರೋರೆಲ್ಲ ಎದ್ದು ಕುಣಿಯುವಂತ ಹಾಡೋದು, ನನಗೆ ಬಹಳ ಇಷ್ಟವಾದ ಹಾಡೋದು. ಅವರ ಫಂಕ್ಷನ್ ಬೆಂಗಳೂರಿಗೆ ಬಂದಾಗ ಎಸ್ ಪಿ ಬಿ ಜೊತೆ, ಪಿ ಬಿ ಜೊತೆ, ಎಲ್ಲರ ಜೊತೆನ ನಾನು ಅವರ ಒಂದು ಇದನ್ನ ಏನು ಹಾಡುಗಳನ್ನ ಕೇಳದೆ ತಪ್ಪಿಸ್ಕೊಂಡಿಲ್ಲ. ಟೌನ್ ಹಾಲ್ ಅಲ್ಲಿ ಈ ಹಾಡನ್ನ ನಾನು ಕೇಳಿದ್ರೆ ತುಂಬಾ ಇಷ್ಟ ಆಯ್ತು ನಂದು. ಬರೀ ಎಸ್ ಜಾನಕಿಯವರದೇ ಹಾಡುಗಳಿತ್ತು ಅಂದ್ರೆ ಇತರ ಗಾಯಕರೊಂದಿಗೆ ಬಹಳ ಚೆನ್ನಾಗಿತ್ತು. ನೀವು ನನಗೆ ಕರೆ ಮಾಡಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ, ನಮ್ಮ ವಿವಿಧ ಭಾರತಿ ವಾಹಿನಿಗೂ, ನಮ್ಮ ಎಲ್ಲ ಶ್ರೋತೃ ಮಿತ್ರರು ಮತ್ತೆ ನಮ್ಮ ಸಹೋದ್ಯೋಗಿಗಳು, ಹೆಸರು ಹೇಳ್ತಾ ಕೂತ್ಕೊಳ್ಳಕ್ ಆಗುದಿಲ್ಲ, ಯಥೇಚ್ಛವಾಗಿ ಹೇಳಬೇಕು ಅಂತಂದ್ರೆ ನನ್ನ ಮಾಲತಿ ಶರ್ಮಾ ಅವರಿಗೆ ಧನ್ಯವಾದಗಳು. ನಮಸ್ಕಾರ.
1: ತುಂಬಾ ಹೃದಯ ಧನ್ಯವಾದ ಸರ್, ನೀವು ಫ್ರೀ ಮಾಡಿಕೊಂಡು ಕರೆಯನ್ನ ಮಾಡಿದ್ದಕ್ಕೆ ಧನ್ಯವಾದ ಸರ್. ಸ್ನೇಹಿತರೆ ನೋಡಿ, ಅವರ ಬಗ್ಗೆ ನಾವು ಮಾತನಾಡ್ತೀವಿ ಅಂತ ಅಂದರೆ ದಿನಗಳು ಸಾಲೋದಿಲ್ಲ. ಒಮ್ಮೆ ನಮ್ಮ ಸ್ನೇಹಿತರ ಸಂದೇಶಗಳನ್ನ ನೋಡೋಣ. ತುಂಬ ಒಳ್ಳೆಯ ಸಂದೇಶಗಳು ಹಂಚಿಕೊಂಡಿದ್ದಾರೆ ನಮ್ಮ ಸ್ನೇಹಿತರು. ಅವರ ಸಂದೇಶಗಳನ್ನ ಒಮ್ಮೆ ನೋಡಿ ಮುಂದಿನ ಕರೆಯನ್ನು ತೆಗೆದುಕೊಳ್ತೀನಿ ನಾನು ಒಂದು ಗೀತೆಯ ನಂತರ. ಹನುಮಂತ ಹೊನ್ನಮಣಿ ಕುಲ್ಲಹಳ್ಳಿ ರಬಕವಿ ಬನಹಟ್ಟಿಯಿಂದ ಕೇಳುತ್ತಿದ್ದ ರೇಡಿಯೋನಲ್ಲಿ ಕೇಳುತ್ತಿದ್ದ ಹಾಡುಗಳು ನಾವು ಕೂಡ ಜಾನಕಮ್ಮನವರ ಅಭಿಮಾನಿಗಳಾದ್ವಿ, ನಮ್ಮ ತಂದೆ ಕೇಳ್ತಾ ಇದ್ರು ಅಂತ ಹೇಳ್ತಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ, ಅವರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಇವರು, ಅರ್ಚನಾ ಅವರು ಬೆಂಗಳೂರಿನಿಂದ. ಅಮ್ಮ ಜಾನಕಿ ಸಾಕ್ಷಾತ್ ಕೃಷ್ಣನನ್ನೇ ಕಂಠದಲ್ಲಿ ಕೂರಿಸಿಕೊಂಡು ಕೊಳಲಿನ ಗಾನದಂತೆ ಮುಳುಗುತ್ತಿದ್ದ ನಿಮ್ಮ ಕಂಠಸಿರಿ ಇಂದು ಮೌನವಾಯಿತೇಕೆ? ನೀವು ಇನ್ನೂ ಇಲ್ಲ ಎಂಬುದನ್ನು ಅರಗಿಸಿಕೊಳ್ಳಲು ನನ್ನ ಕೈಯಿಂದ ಸಾಧ್ಯವಾಗುತ್ತಿಲ್ಲ ಅಮ್ಮ. ಮೊಬೈಲ್ ಸೋಷಿಯಲ್ ಮೀಡಿಯಾಗಳು ಇಲ್ಲದ ಆ ಕಾಲದಲ್ಲೇ ನೀವು ಬೆಂಗಳೂರಿಗೆ ಬಂದಿದ್ದನ್ನು ತಿಳಿದು ನಿಮ್ಮನ್ನು ಹುಡುಕಿಕೊಂಡು ಬಂದು ಭೇಟಿಯಾಗಿದ್ದೆ. ಅಂದು ಅಂದರೆ ಭಿನ್ನವಾಗಿ 16 ವರ್ಷಗಳ ಹಿಂದೆ ನಿಮ್ಮಿಂದ ಪಡೆದ ಆ ಆಟೋಗ್ರಾಫ್ ಹಸ್ತಾಕ್ಷರ ಇಂದಿಗೂ ನನ್ನ ಬಳಿ ಅತ್ಯಂತ ಜಾಗರೂಕತೆಯಿಂದ ಭದ್ರವಾಗಿದೆ. ನೀವು ನೀಡಿದ ಆ ಫೋನ್ ನಂಬರ್ಗೆ ಆಗಾಗ ಕರೆ ಮಾಡಿ ನನ್ನ ಪರೀಕ್ಷೆಗಳಿಗೆ ನಿಮ್ಮಿಂದ ಶುಭ ಹಾರೈಕೆಗಳನ್ನು ಪಡೆಯುತ್ತಿದ್ದೆ. ಆ ದಿನಗಳೆಲ್ಲ ನನಗೆ ನಿನ್ನೆ ಮೊನ್ನೆಯಷ್ಟೇ ನಡೆದಂತೆ ಭಾಸವಾಗುತ್ತಿದೆ. ಆದರೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗುವ ಅದೃಷ್ಟ ಮಾತ್ರ ನನಗೆ ಸಿಗಲೇ ಇಲ್ಲ ಅಮ್ಮ. ಇಂದು ನೀವು ನಮ್ಮೊಂದಿಗಿಲ್ಲ ಎಂಬ ಕೈ ಸತ್ಯವನ್ನು ಒಪ್ಪಿಕೊಳ್ಳಲು ನನ್ನ ಮನಸ್ಸು ಸಿದ್ಧವಿಲ್ಲ, ಎಂದಿಗೂ ಒಪ್ಪುವುದು ಇಲ್ಲ. ನೀವು ಮತ್ತು ನಿಮ್ಮ ಗಾನದ ಸಿರಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಎಂದೆಂದಿಗೂ ಚಿರಸ್ಥಾಯಿಯಾಗಿ ಇರಲಿದ್ದೀರಿ ಅಮ್ಮ. ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇನಂತ ಅವರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಧನ್ಯವಾದ. ಹಾಗೆ ಉಮೇಶ್ ಅವರು ಸಿರಿಗೆರೆಯಿಂದ ಖಾಸಗಿ ವಾಹಿನಿಯೊಂದರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಮೊದಲಿಗೆ ಆರಂಭವಾದ ವಿಶೇಷ ಕಾರ್ಯಕ್ರಮಕ್ಕೆ ಎಸ್ ಜಾನಕಿ ಅವರು ಮದ್ರಾಸ್ನಿಂದ ಆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಅವರು ಆಗಮಿಸ್ತಿದ್ದಂಥ ಸಂದರ್ಭದಲ್ಲಿ ನಾವು ಅವರನ್ನು ಉದಯ ಒಂದು ಖಾಸಗಿ ವಾಹಿನಿಯಲ್ಲಿ ಸ್ವಾಗತಿಸುತ್ತಿರುವಂಥ ಸಂದರ್ಭದಲ್ಲಿ ನಾನು ಜನಜಂಗುಳಿಯ ಮುಂದೆ ನಿಂತು, ಮೇಡಮ್ ನಾನು ನಿಮ್ಮ ಬಿಗ್ ಫ್ಯಾನ್ ಫಾರ್ ಯುವರ್ ಸಿಂಗಿಂಗ್, ಐ ಆಮ್ ಫ್ರಮ್ ಕರ್ನಾಟಕ ಅಂತ ಹೇಳಿದೆ ಜೋರಾಗಿ. ಆಗ ನಾನು ಮದ್ರಾಸ್ನಲ್ಲಿ ನೆಲೆಸಿದ್ರು ನನಗೆ ಕನ್ನಡ ಚೆನ್ನಾಗಿ ಬರುತ್ತೆ ಎಂದು ಪ್ರೀತಿಯಿಂದ ನನ್ನ ಕಡೆ ಕೈ ಬೀಸಿ ಧನ್ಯವಾದ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ಇವರು ಒಳ್ಳೆಯ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಮತ್ತಷ್ಟು ಮೆಚ್ಚುಗೆಯ ಸಂದೇಶಗಳು ಬರ್ತಾ ಇದೆ. ನಿಮ್ಮೆಲ್ಲರ ಮೆಚ್ಚುಗೆ ಸಂದೇಶಗಳಿಗೆ ಧನ್ಯವಾದ. ನಮ್ಮ ಇತರೆ ಆರ್ ಜೆಗಳು ಸಹ ಮಾತನಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಕೇಳಿ ಸ್ನೇಹಿತರೆ.

0: ಪರಿಮಳ ಕಾರ್ಯಕ್ರಮದಲ್ಲಿಂದು ಎಸ್ ಜಾನಕಿಯವರಿಗೆ, ಡೆಕ್ಕನ್ನ ದಕ್ಷಿಣ ಭಾರತದ ನೈಟಿಂಗಲ್ ಗಾನಕ್ಕೋಗಿಲೆಯವರಿಗೆ ನಮ್ಮ ಗೌರವ ನಮನವನ್ನು ಆರ್ ಜೆಗಳ ಮೂಲಕ ತಲುಪಿಸ್ತಾ ಇದ್ದೀವಿ. ಆಕಾಶವಾಣಿಯ ಮೂಲಕ ನಮ್ಮೆಲ್ಲ ಆರ್ ಜೆಗಳು ತಲುಪಿಸ್ತಾ ಇದ್ದೀವಿ. ಇನ್ನು ನಮ್ಮ ಜೊತೆ ಈಗ ಬಂದು ಜಾಯ್ನ್ ಆಗಿದ್ದಾರೆ.
1: ಎಲ್ಲರಿಗೂ ನಮಸ್ಕಾರ.
0: ಯಾರು ಅಂತ ಗೆಸ್ ಮಾಡ್ತಾ ಇರಿ, ಅವರ ಹೆಸರನ್ನು ಅವ್ರಿಗೆ ಹೇಳಲಿಲ್ಲ. ನಮ್ಮ ಸ್ನೇಹಿತರಿಗೆಲ್ಲ ಗೊತ್ತಾಗಿರುತ್ತೆ ಯಾರು ಬಂದಿದ್ದಾರೆ ನನ್ನ ಜೊತೆ ಈಗ ಅಂತ. ಹಾಗೆ ಲೈನಲ್ಲಿ ಇರುವಂಥ ನಮ್ಮ ಇತರೆ ಆರ್ ಜಿಗಳ ಜೊತೆ ಸಹ ಮಾತನಾಡೋಣ, ನಮ್ಮ ಸ್ನೇಹಿತರ ಜೊತೆ. ಹಲೋ
2: ಹಲೋ
0: ಹಲೋ
2: ಹಲೋ
0: ನಮಸ್ತೆ.
2: ಹಲೋ
0: ಸುಬ್ರಹ್ಮಣ್ಯ ಅವರೇ.
2: ನಮಸ್ತೆ ಸಂತೋಷ್.
0: ನಿಮ್ಮ ಇವತ್ತು ಏನಕ್ಕೆ ಮಾತಾಡ್ತಿದ್ಯೋ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಈ ಒಂದು ದಿನ ಬರಬಾರ್ದಿತ್ತು, ಆದರೆ ಒಮ್ಮೊಮ್ಮೆ ಬರುತ್ತೆ ಆ ದಿನಗಳು.
2: ಹೌದು.
0: ಸೊ ನಿಮ್ಮ ಅನುಭವ
2: ಏನು ಸಂತೋಷ್ ಅವರೇ? ಪ್ರತಿನಿತ್ಯ ನಾವು ಜಾನಕಿ ಅವರ ಹೆಸರನ್ನ ಹೇಳ್ತಾನೆ ಇರ್ತೀವಿ. ಎಲ್ಲೋ ಒಂದ್ ಕಡೆ ಎಲ್ಲವನ್ನು ಕಳೆದುಕೊಳ್ಳದಂತ ಒಂದು ಭಾವ, ಎಲ್ಲ ಮುಗದೆ ಹೋಗ್ಬಿಡುತ್ತೇನೋ ಇನ್ನು ಅಂತ ಹೇಳಿ ಅನ್ನಿಸ್ಬಿಡುತ್ತೆ. ಒಂಥರ ನಿರ್ಲಿಪ್ತತೆ, ನಿರ್ಭಾವುಕತೆ ಉಂಟಾಗೋಗ್ಬಿಡುತ್ತೆ. ಏನೋ ನಿನ್ನೆ ಸಂಜೆ 7:30 ನಾನು ಆಫೀಸಿಂದ ಬಂದಾಗ ಟಿವಿ ಕಡೆ ನೋಡಿದ ಕೂಡ್ಲೆ ಏನೋ ಒಂಥರ ಆಘಾತ ಆಗೋಯ್ತು. ಏನೋ ಒಂಥರ ಒಂದು ಶೂನ್ಯ ಭಾವ, ಮುಗ್ದೋಗ್ಬಿಡ್ತಾ ಅಂತೇಳಿ ಇಷ್ಟೇನಾ ಅಂತೇಳಿ ಅಂತಕ್ಕಂತ ಒಂದು ಭಾವನೆ ಶುರುವಾಗೋಗ್ಬಿಡುತ್ತೆ. ಅಲ್ಲಿಂದ ಇಲ್ಲಿವರೆಗೂ ನೋಡಿ 4:45 ಇಷ್ಟೊತ್ತಿಗೆ ಭಗವಂತನಲ್ಲಿ ಲೀನ ಆಗೋಗ್ಬಿಟ್ಟಿರ್ತಾರೆ ಅಂತೇಳಿ ಅನ್ಸತ್ತೆ. ಏನೋ ಏನೋ ಅವರನ್ನ ಪಡ್ಕೊಂಡಂತ ನೋಡ್ದಂತ ನಾವು ಧನ್ಯರೋ ಅಥವಾ ಅವರು ನಮ್ಮನ್ನ ಬಿಟ್ಟು ಹೋದಾಗ ನಾವಿದೀವಲ್ಲ ನಾವು ದುರದೃಷ್ಟವಂತರೋ ಅಂತೇಳಿ ನಮ್ಗೆ ಈ ಎರಡು ಒಂದು ಇದ್ರಲ್ಲಿ ಏನು ಅಂತ ಗೊತ್ತಾಗಲ್ಲ.
0: ಹೌದು,
2: ಈ ಒಂದು ಸ್ಥಿತಿ ನಮ್ಮದು.
0: ನಿಮ್ಗೆ ಯಾವ ಅನುಭವ ಏನಾದ್ರೂ ಭೇಟಿ ಆಗಿದ್ರ?
2: ಸುಮಾರು ಒಂದ್ 3-3.5 ವರ್ಷದಿಂದ ಒಮ್ಮೆ ಭೇಟಿ ಆಗಿದ್ದೆ. ಇನ್ನೊಂದ್ ಏನು ಅಂತ ಹೇಳಿದ್ರೆ ವಿಶೇಷ ಅಂತ ಹೇಳಿದ್ರೆ ನೋಡಿ, ಎಸ್ ಜಾನಕಿ ಅವರು ಹುಟ್ಟಿದ್ದು ಚೈತ್ರ ಮಾಸದಲ್ಲೇ ಆಯ್ತಾ. ಎಸ್ ಜಾನಕಿ ಅವರು ಹುಟ್ಕೋಗಿಲೆ ಹಾಡೋ ಸಮಯದಲ್ಲೇ ಎಸ್ ಜಾನಕಿ ಅವರು ಹುಟ್ಟಿದ್ರು.
0: ಎಂತ ಮಾತಾಡಿದ್ರೆ! ಹೌದು ಹೌದು,
2: ಹುಟ್ಟಿದ್ದು ಚೈತ್ರ ಮಾಸದಲ್ಲೇ, ಚೈತ್ರ ಮಾಸಕ್ಕೆ ಹೋಗಿಲ್ಲ. ಅವತ್ತು ನನಗೆ ರೇಡಿಯೋದಲ್ಲಿ ಅವರ ಒಂದು ಜನ್ಮದಿನದಲ್ಲಿ ಒಂದು ಕಾರ್ಯಕ್ರಮ ಮಾಡೋ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಆ ಸಿಕ್ಕಿದಾಗ ನನಗೆ ಅವರ ಯಾವುದೋ ಒಂದು ಸಂದರ್ಶನದಲ್ಲಿ ಹೇಮಾವತಿ ಚಿತ್ರದ ಶಿವಶಿವ ಎನ್ನದ ನಾಲಿಗೆಯಕ್ಕೆ ಆ ಹಾಡು ಅವರ ಜೀವನದ ಅತ್ಯಂತ ಕಠಿಣವಾದ ಹಾಡು ಅಂತೇಳಿ ಅವರೇ ಹೇಳ್ಕೊಂಡಿದ್ರು. ಆಮೇಲೆ ಒಂದು ಈ ಸುಮಾರು 3-3.5 ವರ್ಷ ಹಿಂದೆ ಅವರನ್ನ ಒಮ್ಮೆ ಭೇಟಿ ಮಾಡಿದಾಗ ಒಂದು 3-4 ನಿಮಿಷಗಳ ಭೇಟಿ, ಆ ಭೇಟಿನಲ್ಲಿ ಈ ಹಾಡನ್ನ ನಾನು ಅವರಿಗೆ ಜ್ಞಾಪಿಸ್ದೆ. ಈ ಹಾಡಿನ ಬಗ್ಗೆ ಏನ್ ಹೇಳ್ತೀರಾ ಅಂದೆ. ಇಟ್ಕೆ ಬೇಡ ಕಣಪ್ಪ, ಜ್ಞಾಪಿಸ್ಬೇಡ, ನಾನ್ ಬೆವ್ತೋಗ್ಬಿಡ್ತೀನಿ ಅಂತ ಹೇಳಿ ಹೇಳಿದ್ರು. ಈ ಹಾಡನ್ನ ಜ್ಞಾಪಿಸ್ಬೇಡ, ನಾನ್ ಬೆವ್ತೋಗ್ಬಿಡ್ತೀನಿ ಅಂತ ಹೇಳಿದ್ರು. ಅಂತ ಕಠಿಣವಾದ ಹಾಡದು ನನಗೆ ಆ ಸಂದರ್ಶನದಲ್ಲಿ ನೋಡಿದಾಗ ಅನ್ನಿಸ್ತು. ಅವರೇ ಹೇಳ್ಕೊಂಡಿದ್ರು, ನಾನು ಮತ್ತೆ ಜ್ಞಾಪಿಸಿದಾಗ ಬೇಡ ಬೇಡ ಆ ಹಾಡು ನನ್ನ ಕಠಿಣವಾದ ಹಾಡು ನನ್ನ ಜೀವನದ ಸಂಗೀತದ ಪಯಣದಲ್ಲಿ ಅಂತ ಹೇಳಿ ಹೇಳಿದ್ರು. ಹಾಗೆ ನಿನ್ನೆಯಿಂದ ಒಂಥರ ಒಂದು ಶೂನ್ಯ ಭಾವ ಇಡೀ ನಮ್ಮೊಂದಿಗೆ ಮಾತ್ರ ಅಲ್ಲ ಇಡೀ ದೇಶದಲ್ಲೇ ಆ ಒಂದು ಶೂನ್ಯ ಭಾವ ಆವರಿಸ್ಕೊಂಡ್ಬಿಟ್ಟಿದೆ. ಏನು ಅಂತ ಗೊತ್ತಿಲ್ಲ. ಏನೋ ಪಡ್ಕೊಂಡ ನಾವು ಪುಣ್ಯವಂತರೋ ಅಥವಾ ಅವರು ನಮ್ಮೊಂದ್ ಬಿಟ್ಟೋದಾಗ ಇರೋ ನಾವು ದುರದೃಷ್ಟವಂತರ ಹೋಗ್ಬಿಟ್ವಾ ಅಂತ ಹೇಳಿ ಅನ್ನಿಸ್ಬಿಡತ್ತೆ. ಏನೋ ಹೇಳ್ದಂಗೆ ಅದೇ ತಾಯಿಯ ತಂದೆ ತಾಯಿನ ಕಳ್ಕೊಂಡು ಮಕ್ಳಿಗೆ ಆಗತ್ತಲ್ಲ ಆ ಭಾವ. ಎಲ್ಲೋ ಒಂದ್ ಕಡೆ ಏನೋ ಈ ಮಧ್ಯಾಹ್ನ ಟಿವಿ ನೋಡ್ತಾ ಇರ್ಬೇಕಾದ್ರೆ ಆ ಒಂದು ದೇಹವನ್ನ ನೋಡಿದಾಗ ಎಲ್ಲೋ ಕಣ್ಣಂಚಲ್ಲ ಒಂಚೂರು ನೀರ್ ಬರುತ್ತೆ, ಮುಗಿದೋಗ್ಬಿಡ್ತು.
0: ನಮ್ಮ ಅರಿವಿಗೆ ಬಾರದೆ ಆಗುವಂತ ಕೆಲಸಗಳು
2: ಏನೋ ಗೊತ್ತಿಲ್ಲ. ಏನೋ ಹೌದು,
0: ನಾವು ಆರ್ಜೆಗಳು ಪುಣ್ಯವಂತರ ವಿಷಯದಲ್ಲಿ ಅವರ ಹೆಸರನ್ನ ನಾವು ಆಗಾಗ ಹೇಳ್ತೇನೆ ಇರ್ತೀವಿ.
2: ಟ್ರೂ ಟ್ರೂ
0: ಅಲ್ವಾ? ಮತ್ತೆ ಯಾರಿದ್ದಾರೆ ಈಗ ನಿಮ್ಮ ಜೊತೆ ಲೈನ್ ನಲ್ಲಿ?
2: ಮನಸ ಇದ್ದಾರೆ. ಮನಸ
0: ಹಲೋ.
3: ನಮಸ್ತೆ.
0: ಹಾ ಮನಸ್ ಅವರೇ, ನಮಸ್ತೆ ಮನಸ ಅವರೇ. ನಿಮ್ಮ ಎರಡು ಮಾತು
3: ಆರ್ಜೆ ಪುಣ್ಯವಂತರು ಅಂತ ಹೇಳಿದ್ರಲ್ಲ, ಖಂಡಿತವಾಗ್ಲೂ. ಯಾಕಂದ್ರೆ ಸಂದರ್ಭದಲ್ಲಿ ನಂಗೆ ನಮ್ಮ ಹಿರಿಯ ಸಹೋದ್ಯೋಗಿ ರವಿಶಂಕರ್ ಸರ್ ನೆನಪಾಗ್ತಾ ಇದಾರೆ. ಯಾಕಂದ್ರೆ ನಾವ್ ಯಾವಾಗ್ಲೂ ಏನ್ ಮಾಡ್ತೀವಿ, ಎಸ್ ಪಿ ಬಿ ಹಾಗೂ ಎಸ್ ಜಾನಕಿ ಈ ಡ್ಯುಯೆಟ್ ಎಲ್ಲ ಇದ್ರೆ ನಮ್ಗೆ ಹೇಗೆ ಅದು ಕಾಣಿಸುತ್ತೆ ಹಾಗೆ ಹೇಳ್ತಾ ಇರ್ತೀವಿ, ಎಸ್ ಪಿ ಬಿ ಮತ್ತು ಎಸ್ ಜಾನಕಿ ಅವರು ಹಾಡಿರುವಂತಹ ಗೀತೆ ಅಂತ. ನಾನು ಈ ತರ ಏನು ಆದ್ಯ ಹಿಂಗ್ ಶುರು ಮಾಡಿದಾಗ ಮೊದಲನೇ ಬಾರಿಗೆ ಆತರ ಹೇಳ್ದಾಗ ರವಿಶಂಕರ್ ಸರ್ ನನಗೆ ಕರೆ ಮಾಡಿ ಹೇಳಿದ್ರು, ಎಸ್ ಜಾನಕಿ ಅವರು ಹಿರಿಯರು ಹಾಗಾಗಿ ಮೊದ್ಲು ಅವ್ರ ಹೆಸರನ್ನ ಹೇಳಿ ಆಮೇಲೆ ಎಸ್ ಪಿ ಬಿ ಅವ್ರ ಹೆಸರು ಹೇಳಿದ್ರು ಏನು ತೊಂದ್ರೆ ಇಲ್ಲ ಅಂತ. ನನಗೆ ಅವತ್ತು ನಮ್ಮ ನೋಡಿ ನಮ್ಮ ಮನಸ್ಥಿತಿಗಳು ಹೇಗಿದೆ ಅಂದ್ರೆ ಯಾವಾಗ್ಲೂ ಫಸ್ಟ್ ಮೇಲ್ ಹೆಸರು ಹೇಳಿ ಆಮೇಲೆ ಯಾವಾಗ್ಲೂ ಫಿಮೇಲ್ ಹೆಸರನ್ನ ಹೇಳ್ತಾ ಇರ್ತೀವಿ. ಹಾಗಾಗಿ ಅವ್ರ ಅದ್ ಹೇಳಿದ ತಕ್ಷಣ ನಂಗೆ ಒಂಥರ ಹೌದಲ್ಲ, ನಮ್ಗೆ ಗೊತ್ತಿಲ್ಲದೆ ಎಷ್ಟೊಂದ್ಸಲ ಈ ತರದೆಲ್ಲ ನಾವು ಅಳವಡಿಸ್ಕೊಂಡಿರ್ತೀವಿ ಜೀವನದಲ್ಲಿ. ಅವ್ರಿಗೆ ನಾವ್ ಎಷ್ಟು ಪ್ರಾಮುಖ್ಯತೆಯನ್ನ ಕೊಡ್ಬೇಕು ಅನ್ನೋದನ್ನ ನಾನು ತಿಳ್ಕೊಂಡೆ. ಆಮೇಲೆ ಎಸ್ಎನ್ಕೆ ಅಂತ ಹೇಳಿದ್ರೆ ಅದು ಅಂದ್ರೆ ನಾವ್ ಅವ್ರ ಬಗ್ಗೆ ಮಾತಾಡಕ್ಕೆ ತುಂಬಾ ಚಿಕ್ಕವರು ಅಂತಾನೆ ಅನ್ಸುತ್ತೆ ನಂಗೆ. ಇವಾಗ ಯೂಶಲಿ ಎಲ್ರು ಏನಂದ್ರೆ ತುಂಬಾ ಎಕ್ಸ್ಪ್ರೆಷನ್ ತೋರಿಸೋದು ಮತ್ತೆ ತುಂಬಾ ಚೆನ್ನಾಗಿ ಭಾವನೆಗಳು ಕೊಟ್ಟು ಅಥವಾ ಸ್ಟೇಜ್ ಮೇಲೆ ಹಾಡ್ಬೇಕಾದ್ರೆ ಏನಾದ್ರೂ ಆಕ್ಷನ್ ಮಾಡೋದು ಮತ್ತೊಂದು ಮಾಡಿದ್ರೆ ತುಂಬಾ ಅಟ್ರಾಕ್ಟ್ ಆಗುತ್ತೆ ಜನಕ್ಕೆ ಅಂತೆಲ್ಲ ಹೇಳಿದಾಗತ್ತೆ. ಆದ್ರೆ ನನ್ಗೆ ಎಸ್ ಜಾನಕಿ ಅವ್ರು ಹಂಗ್ ಲೈವ್ ಆಗಿ ಹಾಡೋದನ್ನ ನೋಡೋದೇ ತುಂಬಾ ಖುಷಿ. ಯಾಕೆ ಅಂದ್ರೆ ಆ ತರ ಏನೋ ಎಕ್ಸ್ಪ್ರೆಷನ್ ಏನೋ ಏನು ಕಾಣಲ್ಲ, ಆದ್ರೆ ಭಾವನೆಯಲ್ಲಿ ಆ ಭಾವ ಎಷ್ಟು ಚೆನ್ನಾಗಿ ಬರ್ತಿರುತ್ತೆ ಅಂದ್ರೆ ನಾನು ಅದ್ರಲ್ಲೂ ಈ ಒಲವೇ ಮೌನವೇ ಇದೆಯಲ್ಲ ಆ ಹಾಡನ್ನ ಒಂದ್ಸಲ ಅವ್ರು ಲೈವ್ ಆಗಿ ಹಾಡಿರೋದನ್ನ ನಾನು ವಿಡಿಯೋ ರೆಕಾರ್ಡಿಂಗ್ ಸುಮಾರ್ ಸಲ ನೋಡ್ಬಿಟ್ಟಿದೀನಿ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಆ ಭಾವನೆ ಕೊಡ್ತಾರೆ.
2: ಮನಸ ಏನಂದ್ರೆ ಒಬ್ಬ ಗೀತ ರಚನೆಕಾರರು ಎಲ್ಲೋ ಬಿದ್ದಿದ್ದ ಪದಗಳಿಗೆ ಒಂಚೂರು ಭಾವನೆಗಳನ್ನ ತುಂಬಿ ಅದನ್ನ ಜೋಡಿಸ್ತಾರೆ. ಆ ಜೋಡಿಸಿರೋ ಭಾವನೆಗಳು ತುಂಬಿರೋ ಪದಗಳಿಗೆ ಜೀವವನ್ನ ಕೊಡ್ತಾರೆ ಈ ಹಾಡುಗಾರರು. ಆ ಜೀವ ತುಂಬಿರೋ ಹಾಡುಗಳು ನಮ್ಮೊಳಗಡೆ ಹೋಗಿ ನಮ್ಮಲ್ಲಿರೋ ಭಾವನೆಗಳಿಗೆ ಮತ್ತಷ್ಟು ಜೀವ ಕೊಡುತ್ತೆ.
0: ನೀವು ಇದು ಹೇಳಿದ್ರಲ್ಲ ಮನಸ್ಸ ಮಾತು ಸತ್ಯ. ಯಾಕಂದ್ರೆ ಎಕ್ಸ್ಪ್ರೆಷನ್ ಅವರು ಕಂಠದಲ್ಲೇ ಇರ್ತಾಯ್ತು, ಎಕ್ಸ್ಪ್ರೆಷನ್ ಮುಖದಲ್ಲಿ ಅವ್ರು ತೋರಿಸ್ತಾನೆ ಇರ್ಲಿಲ್ಲ, ಸಿಂಪಲ್ ಆಗಿ ಹೇಳ್ಬಿಡ್ತಾ ಇದ್ರು.
3: ಮುಖದಲ್ಲಾಗ್ಲಿ ಅಥವಾ ಏನಾದ್ರು ಕಷ್ಟಪಟ್ಟಿದ್ದಾಗ್ಲಿ ಅವ್ರು ಯಾವ ಹಾಡನ್ನಾದ್ರೂ ಒಂಥರ ಕಷ್ಟಪಟ್ಟು ಮುಖ ತಿರ್ಚಿ ಅಥವಾ ಕೈ ಕಾಲೆಲ್ಲ ಜೋರಾಗಿ ಆಡ್ಸಿ ಈ ತರ ಯಾವ್ದು ಹಾಡಿದ್ದೇ ಇಲ್ಲ.
2: 1958ರಲ್ಲಿ ಅವರಿಗೆ ಆಕಾಶವಾಣಿ ಸಂಗೀತ ಸ್ಪರ್ಧೆಯಲ್ಲೆಲ್ಲ ಪ್ರಶಸ್ತಿ ಸಿಕ್ಕಿದ್ದು ಆಕಾಶವಾಣಿಯಿಂದ ನೆಂಟು ಅವಾಗಿಂದಲೇ ಶುರು ಆಗ್ಬಿಡ್ತು.
0: ಗಾಯಕರ ಹಳೆ ಗಾಯಕರು ಎಲ್ಲರಿಗೂ ಒಳ್ಳೆ ನೆನಪನ್ನ ಕೊಟ್ಟಿದ್ದಾರೆ ನಮಗೆ. ಹೇಳಿ ಹೇಳಿ ಮನಸ್ಸ.
3: ಅನ್ನೋ ದುಃಖಕ್ಕಿಂತ ನನಗೆ ಅವರ ಒಂದು ಸಾರ್ಥಕವಾದ ಬದುಕು ನನಗೆ ತುಂಬಾ ಖುಷಿ ಅನಿಸ್ತದೆ. ಏನಂದ್ರೆ ಯಾರಿಗ್ ಸಿಗತ್ತೆ ಈ ತರದ ಒಂದು ಅವಕಾಶ, ತನ್ನ ಇಷ್ಟದ ವೃತ್ತಿಯಲ್ಲಿ ತನ್ನ ಇಷ್ಟದ ಕೆಲಸದಲ್ಲಿ 60 ವರ್ಷ ಆ ಕೆಲಸದಲ್ಲಿ ಇರೋದು 60 ವರ್ಷ ಎಷ್ಟೋ ಜನಕ್ಕೆ ಆ ತರದ ಬದುಕೋ ಅವಕಾಶಗಳೇ ಇಲ್ಲ.
0: 60 ವರ್ಷ
3: ಗಾನಯಾನದಲ್ಲಿ ಒಂದು ಸಾರ್ಥಕ ಬದುಕನ್ನ ಬದುಕಿದ್ದಾರೆ ಅದೊಂದು. ಮತ್ತಿನ್ನೊಂದು ನನಗೆ ತುಂಬಾ ನಾನು ಯಾವಾಗ್ಲೂ ನಂಬೋದೇನಂದ್ರೆ ಪ್ರತಿಭೆಗಿಂತ ವ್ಯಕ್ತಿತ್ವ ತುಂಬಾ ದೊಡ್ಡದು, ಅದೇ ಮುಖ್ಯ. ಎಷ್ಟೊಂದು ಜನಕ್ಕೆ ತುಂಬಾ ಪ್ರತಿಭೆ ಇದ್ರು ಅವ್ರ ವ್ಯಕ್ತಿತ್ವದ ಕಾರಣದಿಂದ ಅವರು
0: ಚಿಕ್ಕವರಾಗ್ಬಿಟ್ಟಿರ್ತಾರೆ. ಇದೇ ಕಾರಣಕ್ಕೆ ಸತ್ಯ ಅದು.
3: ಹೌದು, ಎಸ್ ಜಾನಕಿ ಅವ್ರದ್ದು ಏನಂದ್ರೆ ಅವ್ರ ವ್ಯಕ್ತಿತ್ವದಿಂದ ಅವ್ರ ಸರಳ ಒಂದು ವ್ಯಕ್ತಿತ್ವ ಇದೆಯಲ್ಲ ಅದರಿಂದಾಗಿ ಅವರು ಇನ್ನೂ ತುಂಬಾ ದೊಡ್ಡವರು. ಪ್ರತಿಭೆ ಇರ್ಲಿ, ಪ್ರತಿಭೆ ಅಷ್ಟು ಇದ್ರು ಅದ ತುಂಬಿದ ಕೊಡ ತುಳುಕಲ್ಲ ಅನ್ನೋ ಹಾಗೆ ಅಷ್ಟು ಚಂದದ ಒಂದು ವ್ಯಕ್ತಿತ್ವ ಇಟ್ಕೊಂಡಿದ್ರಲ್ಲ ಅದಕ್ಕೆ ನಾವೆಲ್ಲ ಒಂದು ದೊಡ್ಡ ನಮಸ್ಕಾರ.
2: ಮತ್ತೆ
3: ನಾವು ತುಂಬಾ ಖುಷಿಯಿಂದ ಅವರನ್ನ ಒಳ್ಳೆಯ ಒಂದು ಅವ್ರಿಗೆ ಒಂದು ಇದು ಸಿಕ್ಕಿದೆ ಅಂತ ತಿಳ್ಕೊಂಡ್ಬೇಕು, ಒಳ್ಳೆಯ ಬದುಕು ಸಿಕ್ಕಿದೆ. ಹಾಗಾಗಿ ಅವರನ್ನ ಖುಷಿಯಿಂದ ಬೀಳ್ಕೊಡುಗೆ ಕೊಡ್ಬೇಕು ಅನ್ನೋದು ನನ್ನ ಒಂದು.
2: ನೋಡೋಣ ಏನಂದ್ರೆ ಭಗವಂತನಲ್ಲಿ ಮತ್ ಕೇಳ್ಕೊಳ್ಳೋಣ, ಮತ್ತೇನಾದ್ರು ಕಳಿಸ್ತೀಯಪ್ಪ ಇಲ್ವಾ ಅಂತ ಹೇಳಿ, ಅಥವಾ ಅವನೇ ಇಟ್ಕೊಂಡ್ಬಿಡ್ತಾನ.
0: ಇಲ್ಲ, ನನ್ನ ಪ್ರಕಾರ ಕೆಲವೆಲ್ಲ ಮಾಸ್ಟರ್ ಪೀಸ್ ಸುಬ್ರಹ್ಮಣ್ಯ ಅವರೇ. ಅಂತ ಜನಗಳು ಕೆಲವರಷ್ಟೇ ಹುಟ್ಟೋದಕ್ಕೆ ಸಾಧ್ಯ. ಅವರು ಕೇವಲ ಒಬ್ಬರೇ ರಾಜ್ಕುಮಾರ್, ಒಬ್ಬರೇ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಒಬ್ಬರೇ ರಾಜ್ಕುಮಾರ್, ಒಬ್ಬರೇ
2: ನಾವು ಕೋರ್ಕೋಬಹುದು ಅಷ್ಟೇ, ಕಳಿಸ್ಕೊಡು ಮತ್ತೆ ಕಳಿಸ್ಲಾರ.
0: ಹೌದು, ಬಹಳ ಧನ್ಯವಾದ ನಿಮ್ಮ ಸಮಯ. ಶಿಲ್ಪಾ, ಹಲೋ.
4: ನಮಸ್ಕಾರ ಸಂತೋಷ್.
0: ನಮಸ್ತೆ ಶಿಲ್ಪಾ, ಹೇಗಿದ್ದೀರಾ?
4: ನಮಸ್ಕಾರ, ನಾನು ಶಿಲ್ಪಾ ಸತ್ಯನಾರಾಯಣ. ಮೊದಲಿಗೆ ತುಂಬಾ ಧನ್ಯವಾದ.

0: ಅಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಿದ್ದನ್ನ ನಾನು ಕೇಳಿ ಕೇಳಿ ನಾನು ಮಾಡ್ಬೇಕು ಇದು. ಒಂದು ದಿನ ನಾನು ಹೋಗಿ ವಿವಿಧ ಭಾರತಿಯಲ್ಲಿ ಅವ್ರ ಹೆಸರನ್ನ ಹೇಳ್ಬೇಕು, ಅಲ್ಲಿಂದ ಆ ಪ್ರೇರಣೆ ಶುರು ಆಗಿದ್ದು ನನಗೆ.
1: ನೋಡಿ ಹಾಗೆ ಪ್ರೇರಣೆಗಳಾಗುತ್ತೆ,
0: ಎಷ್ಟೊಂದು ವಿಷಯಗಳಲ್ಲಿ ಹೆಮ್ಮೆಯಿಂದ ತುಂಬಾ ಮಾತಾಡ್ತಾ ಇದ್ರು ನಮ್ಮ ತಾಯಿ ಅವ್ರ ಬಗ್ಗೆ. ಹಾಗೆ ನಾನು ಅವ್ರ ಬಗ್ಗೆ ಹೆಚ್ಚು ಹೆಚ್ಚು ಆಸಕ್ತಿ ತಗೊಂಡು ಓದ್ದೆ, ತಿಳ್ಕೊಂಡೆ, ಇಂಟರ್ವ್ಯೂಗಳೆಲ್ಲ ನೋಡಿದೆ. ನಾನೇ ಒಂದು ದಿನ ಅವರ ಹುಟ್ಟುಹಬ್ಬದ ವಿಶೇಷ ಕಾರ್ಯಕ್ರಮ ಮಾಡಿದ್ದೆ ವಿವಿಧ ಭಾರತಿಯಲ್ಲಿ. ಅವಾಗ ಈ ಒಂದು ಇವರು ಸುಬ್ರಹ್ಮಣ್ಯ ಅವರು ಮಾತಾಡಿದ್ರು, ಅವರ ಶಿವ ಶಿವ ಎನ್ನದ ನಾಲಿಗೆ ಏಕೆ ಹಾಡು. ಆ ಹಾಡಿನ ಇನ್ನೊಂದು ವಿಶೇಷ ಏನು ಅಂದ್ರೆ, ಸುಬ್ಬು ಅವರು ಎಲ್ ವೈದ್ಯನಾಥನ್ ಅವ್ರು ಹೇಳಿದ್ರಂತೆ, ಒಂದು ಬಿಟ್ ಆ ಹಾಡಲ್ಲಿ ಬರೋ ಒಂದು ಬಿಟ್ಟನ್ನ ನಾನು ವೈಲಿನ್ ಬಳಸಿ ಅದನ್ನ ಹಾಡೋ ತರ ನಾನು ಡಿಸೈನ್ ಮಾಡಿದೀನಿ. ಆದ್ರೆ ಅದನ್ನ ನಾನು ಜಾನಕಿ ಅಮ್ಮ ಅವ್ರ ಹತ್ರ ಹಾಡಿಸ್ತೀನಿ, ಯಾಕೆಂದ್ರೆ ಆ ತಾಯಿ ಗಾಯಕಿ ಮಾತ್ರ ಅಲ್ಲ, ಅವರೇ ಒಂದು ವಾದ್ಯ, ಅವರೇ ಒಂದು ಸಂಗೀತ ವಾದ್ಯ. ಸರಸ್ವತಿನೇ ಇರೋ ನಾಲ್ಗೆಗೆ ನಾವು ಅಷ್ಟು ಒಳ್ಳೆ ಒಂದು ಬಿಟ್ನ ನಾವು ಸಂಗೀತ ವಾದ್ಯದ ಮೂಲಕ ಅಲ್ಲ, ಅವರ ವಾಯ್ಸ್ ನ ಮೂಲಕ ನಾವು ಅದನ್ನ ತರ್ಸೋಣ, ಪ್ರಪಂಚಕ್ಕೆ ತಿಳಿಬೇಕು ಅವರ ಪ್ರತಿಭೆ ಅಂತ ಹೇಳಿದ್ರಂತೆ. ಹಾಗೆ ಅದು ಅಷ್ಟು ಒಂಥರ ಮೈ ನವಿರೇರಿಸೋ ಅಂತ ಹಾಡು ಅದು, ಆ ಬಿಟ್ಟು ನೀವು ಕೇಳಿದ್ರೆ ಆ ಹಾಡಲ್ಲಿ. ಹಾಗೆ ನನ್ಗೆ ಒಂದು ಇವರು ಮಾನಸ ಹೇಳಿದ್ರು, ಅವ್ರು ಎಷ್ಟು ಹಿರಿಯರು ಅಂದ್ರೆ ಅವ್ರ ಹೆಸರನ್ನ ಮೊದಲು ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತ.
1: ಖಂಡಿತ ನಿಜ, ನನಗೂ ಸರಿ ಅನ್ನಿಸ್ತು, ಎಷ್ಟು ಒಳ್ಳೆ ಮಾತು ಹೇಳಿದ್ದಾರೆ ರವಿಶಂಕರ್ ಸರ್ ಅವರು.
0: ಅದೇ ನಾವು ಎಷ್ಟು ಸಲಿ ಒಂದು ಒಂದು ಗಂಟೆ ಅಥವಾ ಒಂದೂವರೆ ಗಂಟೆ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಮೇಲ್ ಸಿಂಗರ್ಸ್ ದು ಸೋಲೋ ಸಾಂಗ್ಸ್ ತುಂಬಾ ಸಿಗತ್ತೆ ನಮ್ಗೆ, ಆದ್ರೆ ಜಾನಕಿ ಅಮ್ಮ ಅವ್ರದ್ದು ನಾವು ಗಂಟೆ ಗಟ್ಲೆ ಬರೀ ಸೋಲೋ ಸಾಂಗ್ಸ್ ದೇನೆ ಒಂದು ಕಾರ್ಯಕ್ರಮ ಮಾಡ್ಬೋದು.
1: ನೋಡಿ ಈಗ ಎಷ್ಟು ಸಾಂಗ್ಸ್ ಸುಮ್ನೆ ಹುಡುಕುದ್ರೆ ಅಬ್ಬ ಬರ್ತಾನೆ ಇರುತ್ತೆ ಸಾಂಗ್ಗಳು, ಅಷ್ಟು ಹಾಡನ್ನ ಹಾಡ್ಬಿಟ್ಟಿದ್ದಾರೆ.
2: ಆಲಾಪನೆ ಆರಾಧನೆ ಅಂತ ನಾನ್ ಒಂದು ಮಾಡ್ತಿದ್ದೆ, ಆಗ ನಾವು ಒಂದಷ್ಟು ಆಲಾಪನೆಗಳನ್ನ ಹುಡುಕ್ಬಿಟ್ಟು ಹಾಕಿ ಅದನ್ನ ಪ್ರಸಾರ ಮಾಡಿ ಆಲಾಪನೆ
1: ಎಲ್ಲ ಅವ್ರದೇ ಎಸ್ ಜಾನಕಿ ಅವ್ರದೇ ಇತ್ತು ಅವಾಗ.
0: ಹೌದು,
2: ತುಂಬಾ ಬಹುತೇಕ ಹಾಡುಗಳು ಆಲಾಪನೆ ಇರೋದ್ ಸಿಗ್ತಾ ಇದ್ದಿದ್ದೆ ಎಸ್ ಜಾನಕಿ ಅವ್ರದು. ಮತ್ತೆ ಅವರ ಪಿಚ್ ಏನಿದೆಯಲ್ಲ ಅದ್ ಇವತ್ತಿಗೂ ಈ ಸಂಗೀತ ವಲಯದಲ್ಲಿ ಎಲ್ರು ಹೈ ಪಿಚ್ ಅಂದ್ರೆ ಓ ಎಸ್ ಜಾನಕಿ ಅವ್ರ ಪಿಚ್ಚಾ ಅನ್ನೋ ರೀತಿಯಲ್ಲಿ ಅವರ ಪಿಚ್ಗೆ ಯಾರು ಕೂಡ ಸರಿಸಾಟಿ ಇಲ್ಲ ಅನ್ನೋ ತರದ ಪಿಚ್ ಅವ್ರದ್ದು, ಅಷ್ಟು ಹೈ ಪಿಚ್. ಅದಕ್ಕೆ ಎಸ್ ಜಾನಕಿ ಅವ್ರ ಹಾಡೋದ್ ಯಾಕೆ ಕಷ್ಟ ಯಾಕೆ ಕಷ್ಟ ಅಂತಾರೆ ಅಂದ್ರೆ ಅವರ ಪಿಚ್ ಎಲ್ರಿಗೂ ಬರೋದಿಲ್ಲ. ಅದಕ್ಕೆ ಯಾಕೆ ನೆನ್ಪಾಯ್ತಂದ್ರೆ ಶಿಲ್ಪಾ ಅವ್ರು ಹೇಳಿದ್ರಲ್ಲ ಅವರೇ ಒಂದು ಸಂಗೀತ ವಾದ್ಯ ಅಂತ, ಅದೊಂದು
1: ಕರೆಕ್ಟ್
2: ಸರಿಯಾದ ಒಂದು
1: ಹೇಳಿ. ನಮ್ ಜೊತೆ
3: ಹೇಮಾವತಿ ಚಿತ್ರದ ಗೀತೆನ ಕೇಳಿ ಪ್ರಯತ್ನ ಮಾಡಿ ತುಂಬಾ.
1: ಈಗಾಲೇ ನಮ್ ಜೊತೆ ಇನ್ನ ಸಮಯ ಕಡಿಮೆ ಇದೆ, ಶ್ರೀಗೌರಿ ಅವರು ಬಂದು ಜಾಯ್ನ್ ಆಗಿದ್ದಾರೆ, ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಶ್ರೀಗೌರಿ ಅವರೇ ನಿಮ್ಮ ಮಾತುಗಳು.
4: ನಮಸ್ತೆ ಸಂತೋಷ್. ಆಗ್ಲೇ ಎಲ್ಲರೂ ಮಾತಾಡಿದ್ದಾರೆ, ಎಸ್ ಜಾನಕಿ ಅವ್ರ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡವರಂತೂ ಖಂಡಿತ ನಾವಲ್ಲ.
1: ಬಟ್ ಒಂದು ಯೋಗ ಇದೆ ನಮ್ಗೆ, ಮಾತಾಡುವಂತ ಯೋಗ ಇಲ್ಲ, ಆಕಾಶವಾಣಿಯಲ್ಲಿ ಮೈಕ್ ಮುಂದೆ ಕೂತಿರೋದ್ರಿಂದ ನಮ್ಗೆ ಯೋಗ ಇದೆ.
4: ನೋಡಿ ಈ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಹೇಗೆ ಹೇಳ್ತೀವೋ ಹಾಗೆ ನಾವುಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ, ಚಿ ಉದಯ ಶಂಕರ್ ಅಂತ ಆ ಪುಣ್ಯ ನಮ್ಗೆ ಇವ್ರ ಹೆಸರು ಹೇಳಿ ಬಂದಿದೆ ಅಂದ್ರೂ ತಪ್ಪಾಗೋದಿಲ್ಲ. ಆಮೇಲೆ ಅದೇ ಯೋಚನೆ ಮಾಡ್ತಾ ಇದೆ, ಇವರು 88 ವರ್ಷ ಬದುಕಿದ್ದಾರೆ ಈ ತಾಯಿ. ನಾವ್ ನೆನೆಸ್ಕೊಂಡ್ರು ಒಂದು 88 ವರ್ಷ ಒಬ್ರು ಬದುಕಿದ್ದಾರೆ ಅಂದ್ರೆ 32,000 ದಿನಗಳು. ಇವ್ರು ಹಾಡಿರೋ ಸಂಖ್ಯೆ 48,000
1: ನೋಡಿ,
4: ಅಂದ್ರೆ ನಮ್ಗೆ ಕಲ್ಪನೆ
1: ಮಾಡ್ಕೊಂಡ್ರೆ
4: ಹಾಡುಗಳನ್ನು
1: ಲೈವ್ ಆರ್ಕೆಸ್ಟ್ರಾದಲ್ಲಿ ಅಷ್ಟೊಂದು ಹಾಡುಗಳನ್ನು ಅವ್ರು ಹಾಡ್ತಾ ಇದ್ರು ಅಂದ್ರೆ
4: ಸಾಧನೆ ಖಂಡಿತ ಅಲ್ಲ. ಅಷ್ಟು ಹಾಡಿದ್ರು ಅವ್ರ ಸ್ವಭಾವ ಅವ್ರನ್ನ ಡೈರೆಕ್ಟ್ ನೇರವಾಗಿ ನೋಡಿರೋರು ಹೇಳಿದ್ದಾರೆ
1: ಎಲ್ಲರೂ, ಎಲ್ಲರ ಅನುಭವನು ಅದೇ. ನನ್ನ ಸ್ನೇಹಿತೆಯು ಅದೇ ಮಾತು ಹೇಳ್ತಾ ಇದ್ರು, ಆಕೆ ಹೋಗಿ ತುಂಬಾ ಸಲ ಮೀಟ್ ಮಾಡಿದ್ದಾಳೆ. ಪ್ರತಿ ಸಲ ಮೀಟ್ ಮಾಡಿದಾಗೂ ಸರ್ ಪ್ರತಿ ಸಲ ಮೀಟ್ ಮಾಡಿದಾಗು ಅವರು ಯಾವಾಗೂ ಅಷ್ಟೇನೆ ಮನೆ ಮಗು ತರ ನೋಡ್ ಕಳ್ಸಿದ್ದಾರೆ. ಯಾರು ಗೊತ್ತಿಲ್ದಿರೋ ಹುಡುಗಿ ಆಕೆ, ಬಟ್ ಸ್ಟಿಲ್ ಅವ್ರನ್ನ ಅವಳನ್ನ ತುಂಬಾ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡಿದ್ದಾರೆ.
4: ಅದೇ ಹೇಮ ಅವ್ರು ಹೇಳಿದ್ರಲ್ಲ ಇವ್ರೇನ ಇಷ್ಟ ಹಾಡಿರೋದು, ಅಷ್ಟು ತುಂಬಿದ ಕೂಡ ತುಳ್ಕಲ್ಲ ಅಂತೀವಲ್ಲ.
1: ಮಕ್ಕಳನ್ನ ತಮ್ಮ ಮಕ್ಕಳ ತರನೇ ಬೇರೆಯವ್ರ ಮಕ್ಕಳನ್ನ ಹೇಳಿದ್ರು. ಅವ್ರಿಗೆ ಬೆಂಗಳೂರು ನಮ್ಮ ಕರ್ನಾಟಕದಲ್ಲೇ ಮೈಸೂರಲ್ಲೇ ಇರ್ಬೇಕು ಅನ್ನೋ ಆಸೆ ಇತ್ತು. ಅವರೆಲ್ಲ ದೈವಾಂಶ ಸಂಭೂತರು ಅಥವಾ ಬ್ಲೆಸ್ಡ್ ಸೋಲ್ಗಳು ಅಂತ ಅನ್ಬಹುದು ಯೂನಿವರ್ಸ್ ಅಲ್ಲಿ. ಅವರ ಕನಸು ಇಲ್ಲೇ ನೆರವೇರಿದೆ ನೋಡಿ.
4: ಖಂಡಿತ ಖಂಡಿತ. ಆಮೇಲೆ ಇದು ಅಷ್ಟೇ, ಏನಂತಾರೆ ಆ ಭಾವನೆ, ಅದು ಭಕ್ತಿ ಇರ್ಲಿ, ಪ್ರೇಮ ಇರ್ಲಿ, ವಿರಹ ಇರ್ಲಿ, ಕೋಪ ಇರ್ಲಿ, ನಿಮ್ಮ ಹತ್ರ ಅದನ್ನೇ ಒಂದ್ ದಿನ ನಾನು ಹೇಳಿದೀನಿ, ಚಳಿ ಚಳಿ ತಾಳೆನು ಈ ಚಳಿಯ ಚಕ್ರವ್ಯೂಹ ಹಾಡಲ್ಲಿ ಅವರ ಭಾವ ತೀವ್ರತೆ ಎಷ್ಟು ತೋರಿಸಿದ್ದಾರೆ ಅಂದ್ರೆ, ಅಂಬಿಕಾ

0: ಅವ್ರಿಗೂ ಕಷ್ಟ ಆಗಿದೆ ಆ ಲೆವೆಲ್ ಆಕ್ಟಿಂಗ್ ಮಾಡಕ್ಕೆ, ಆ ಲೆವೆಲ್ ಆಕ್ಟಿಂಗ್ ಮಾಡಕ್ಕೆ ಅವ್ರಿಗೂ ಕಷ್ಟ ಆಗಿದೆ. ಆಮೇಲೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮೀರ್ಸ್ ಬಿಟ್ಟಿದ್ದಾರೆ ಅಂದ್ರೂ ತಪ್ಪಾಗೋದಿಲ್ಲ. ಈ ಹಾಡಲ್ಲಿ
1: ಎಸ್ ಪಿ ಬಿಯವರು ಅದೇ ಹೇಳರು, ಪಾಪ ಯಶ್ ಜಾನಕಿ ಅವರು ಎಸ್ ಪಿ ಬಿಯವ್ರನ್ನ ಒಂದು ಚಿಕ್ಕ ಮಗು ತುಂಟ ಮಗು ಅನ್ನತರನೇ ನೋಡ್ತಾ ಇದ್ರು.
0: ಹೌದು,
1: ಅಂತ ಒಳ್ಳೆ ಬಾಂಧವ್ಯ. ಆಗಿನ ಗಾಯಕ್ರಮದ ಎಷ್ಟು ಚೆನ್ನಾಗಿತ್ತು ನೋಡಿ ಸಂಬಂಧ,
0: ಕರುಳ ಸಂಬಂಧ ಅಲ್ಲ.
1: ಏನಾದ್ರೂ ಅನುಭವ ಇದೆಯಾ?
0: ಇಲ್ಲ, ನಾನು ಅವ್ರನ್ನ ನೇರವಾಗಿ ಭೇಟಿ ಆಗಿಲ್ಲ. ಆದ್ರೆ ನಾನು ಹೇಳ್ತೀನಲ್ಲ, ಅವ್ರ ಸುದ್ದಿ ಬಂದಾಗಿಂದ ನಮ್ಮನೇಲಿ ನಾವು ಟಿವಿ ಆನೇ ಮಾಡಿಲ್ಲ. ಯಾಕಂದ್ರೆ ನನಗೆ ಅವ್ರನ್ನ ಆ ರೀತಿ ನೋಡಕ್ ಇಷ್ಟ ಆಗಲ್ಲ, ಬೇಜಾರಾಗುತ್ತೆ ನನಗೆ. ಹಾಗಾಗಿ ನನ್ನ ಪ್ರಕಾರ ಅವ್ರು ಇನ್ನೂ ಇದ್ದಾರೆ, ನಮ್ಮ ಜೊತೆ ಯಾವಾಗ್ಲೂ ಇರ್ತಾರೆ. ಅವ್ರ ಹಾಡುಗಳು ಚಿತ್ರರಂಗ ಇರೋವರೆಗೂ ಅವ್ರು ಇದ್ದೇ.
1: ಖಂಡಿತ, ನಾನು ಅದೇ ಹೇಳಿದೆ, ಆ ಚಂದ್ರ ಅರ್ಕ ಅದು. ಸೂರ್ಯ ಚಂದ್ರ ಇರೋವರೆಗೂ, ಸಂಗೀತ ಇರೋವರೆಗೂ, ಆಕಾಶವಾಣಿ ಇರೋವರೆಗೂ
0: ಖಂಡಿತ
1: ಅವರ ಮಾತುಗಳೆಲ್ಲ ಇದ್ದೇ ಇರುತ್ತೆ, ಅವರ ಗೀತೆಗಳಿದ್ದೇ ಇರುತ್ತೆ. ಜೊತೆಗೆ ನಾವ್ ಯಾಕೆ ಅವರನ್ನ ಅಷ್ಟು ಪ್ರೀತಿಸ್ತಾ ಇದೀವಿ ಅಂದ್ರೆ ಅವರ ವ್ಯಕ್ತಿತ್ವಗಳಿಗೆ.
0: ಖಂಡಿತ,
2: ಧನ್ಯವಾದಗಳು ಸಂತೋಷ್.
1: ಖಂಡಿತ, ನಿಮ್ಗೆಲ್ಲರಿಗೂ ಸಹ ಧನ್ಯವಾದ. ಕಾರ್ಯಕ್ರಮದಲ್ಲಿ ನಿಮ್ಮ ಸಮಯವನ್ನ ಮಾಡ್ಕೊಂಡು ನೀವು ಜೊತೆ ಇದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಹಾಗೆ ನಮ್ಮೆಲ್ಲ ಕೇಳುಗರ ಮೆಚ್ಚುಗೆಯ ಸಂದೇಶಗಳ ಒಂದು ಮಳೆ ಹರಿದಿದೆ. ನಿಮ್ಮೆಲ್ಲರ ಸಮಯಕ್ಕೆ ಸಂದೇಶಗಳಿಗೂ ಧನ್ಯವಾದ. ಧನ್ಯವಾದ ಮಾನಸ.
2: ಅಮ್ಮ ಹೋಗಿ ಬರ್ಲಿ ಅಂತ ಹೇಳಿ
1: ಅಷ್ಟೇ, ನಾವು ಅದೇ ಹೇಳಿದ್ದು, ಹೋಗಿ ಬನ್ನಿ. ಯಾಕಂದ್ರೆ ತುಂಬಾ ಸುಂದರವಾದ ಒಂದು ಸೋಲ್ ಅದು. ಆತ್ಮ ಎಲ್ಲಿದ್ರು ಪುಣ್ಯನೇ, ಅದು ಸ್ವರ್ಗಕ್ಕೆ ಹೋದ್ರೆ ಸ್ವರ್ಗ ಪುಣ್ಯ ಮಾಡಿತ್ತು, ನರ್ಕಕ್ಕೆ ಹೋದ್ರೆ ನರ್ಕ ಪುಣ್ಯ ಮಾಡಿತ್ತು, ಅಥವಾ ಇನ್ಯಾವುದೋ ಒಂದು ಲೋಕಕ್ಕೆ ಹೋದ್ರೆ ಬ್ಲೆಸ್ಡ್ ಅಂತ ಹೇಳ್ಬೋದು.
2: ದೇವರು ವಾಪಸ್ ಕಳಿಸಲ್ಲ, ವಾಪಸ್ ಅವ್ನು ಇಟ್ಕೊಂಡ್ಬಿಡ್ತಾನೆ. ಎಲ್ಲೋ ಮರ್ತ್ ಕಳಿಸ್ಬಿಟ್ಟಿ,
1: ಅವ್ರ ಎಲ್ಲಿರ್ತಾರೆ ಆ ಜಾಗ ಬ್ಲೆಸ್ ಆಗಿರುತ್ತೆ ಅಷ್ಟೇ. ಮನಸ್ಸ ಧನ್ಯವಾದ. ಶಿಲ್ಪಾ ಧನ್ಯವಾದ. ಓಕೆ.

ಸದಕಾಲ ಉಳಿಯುವಂತಹ ಒಂದು ಚಿರಾತ್ಮದ ಕುರಿತು ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡಿದ್ವಿ ಸ್ನೇಹಿತರೆ. ಇದಾಗಿತ್ತು ಇಂದಿನ ಪರಿಮಳ ಕಾರ್ಯಕ್ರಮ. ಕಾರ್ಯಕ್ರಮ ನಿಮಗೆಲ್ಲ ಮೆಚ್ಚುಗೆ ಆಗಿದೆ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ. ಮತ್ತೊಮ್ಮೆ ಅವರಿಗೆ, ಎಸ್ ಜಾನಕಿ ಅವರಿಗೆ, ನಮ್ಮ ಆಕಾಶವಾಣಿಯ ಎಲ್ಲ ಶ್ರೋತೃಗಳ ಪರವಾಗಿ, ಆರ್ಜೆಗಳ ಪರವಾಗಿ, ಒಂದು ಸ್ಟಾಫಿನ ಎಲ್ಲರ ಪರವಾಗಿ ಒಂದು ತುಂಬು ಹೃದಯದ ಒಂದು ಬೀಳ್ಕೊಡುಗೆ. ಬೆಳಗ್ಗೆಯಿಂದ ಇಲ್ಲಿವರೆಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಪ್ರಸ್ತುತಪಡಿಸಿದಂಥ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಮೆಚ್ಚುಗೆ ಆಗಿದೆ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ. ಸಮಾನತೆಯ, ಸಂಪ್ರೀತಿಯ, ಸಂತೃಪ್ತಿಯ ಜೀವನ ನಿಮ್ಮದಾಗಲಿ. ಆಂಬ್ಯುಲೆನ್ಸ್ಗೆ ದಾರಿ ಬಿಡಿ, ಜೀವ ರಕ್ಷಣೆಗೆ ಸಹಾಯ ಮಾಡಿ.

0: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶದ ಸಮಾಜ ಸುಧಾರಕರ ಶ್ರೇಷ್ಠ ಕೊಡುಗೆ ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿಂದು ಸ್ವಾತಂತ್ರ್ಯ ಹೋರಾಟಗಾರರ ಮನ್ನತು ಪದ್ಮನಾಭನ್ ಪ್ರತಿಮೆ ಅನಾವರಣಗೊಳಿಸಿ ಅವರು ಮಾತನಾಡಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ ಶುಕ್ರವಾರದವರೆಗೆ ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲೆಂಡ್ಗೆ ಉನ್ನತ ಮಟ್ಟದ ಭಾರತೀಯ ವ್ಯಾಪಾರ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ಈ ಭೇಟಿಯು ಯುರೋಪ್ನೊಂದಿಗೆ ಭಾರತದ ಆರ್ಥಿಕ ಪಾಲುದಾರಿಕೆಯನ್ನು ಬಲಪಡಿಸುವ ಗುರಿ ಹೊಂದಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಪರಸ್ಪರ ಸಂರಕ್ಷಣೆ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ಸಸಿ ನೆಡುವುದು ಅತ್ಯಗತ್ಯ ಎಂದು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ವೃಕ್ಷಮಿತ್ರ ಕಾರ್ಯಕ್ರಮ ಮತ್ತು ಪರಿಸರ ಸಂರಕ್ಷಣಾ ಸಂಕಲ್ಪ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿದರು. ಪ್ರಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ಅಂತ್ಯ ಸಂಸ್ಕಾರವು ಮೈಸೂರಿನ ಹೆಚ್ಡಿಕೋಟೆ ತಾಲೂಕಿನ ಕಣಿಯನಹುಂಡಿಯ ತೋಟದ ಮನೆಯಲ್ಲಿ ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಸಕಲ ಸರ್ಕಾರಿ ಗೌರವದೊಂದಿಗೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಜರುಗಲಿದ್ದು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ದೇಶವು ಸಂಗೀತದ ಶ್ರೇಷ್ಠ ಧ್ರುವತಾರಿಯನ್ನು ಕಳೆದುಕೊಂಡಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ನಿಧನಕ್ಕೆ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಎಸ್ ಜಾನಕಿ ಅವರ ಕಂಠಸಿರಿಯು ಹಿಂದಿ, ಒಡಿಯಾ, ತುಳು, ಉರ್ದು, ಪಂಜಾಬಿ, ಬೆಂಗಾಲಿ ಸೇರಿದಂತೆ ಸುಮಾರು 20 ಭಾರತೀಯ ಭಾಷೆಗಳಲ್ಲಿ ಮೂಡಿಬಂದಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯ ಬಿರುಸಿನಿಂದ ಸಾಗಿದೆ. ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇದುವರೆಗೆ 14,36,920 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ತಿಳಿಸಿದ್ದಾರೆ. ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ಹಾಗೂ ಮಹಿಳೆಯರ ಡಬಲ್ಸ್ ವಿಭಾಗಗಳ ಫೈನಲ್ ಪಂದ್ಯಗಳು ಇಂದು ನಡೆಯಲಿವೆ. ಭಾರತೀಯ ಕಾಲಮಾನ ಸಂಜೆ 5:30 ಮಹಿಳೆಯರ ಡಬಲ್ಸ್ ಫೈನಲ್ ಆರಂಭವಾಗಲಿದೆ. ಚೀನಾದ ಗುವೋ ಹ್ಯಾನ್ಯು ಮತ್ತು ಫ್ರಾನ್ಸ್ನ ಕ್ರಿಸ್ಟಿನಾ ಮ್ಲೆಡೆನೋವಿಕ್ ಜೋಡಿಯು ಕೆನಡಾದ ಗ್ಯಾಬ್ರಿಯೆಲಾ ಡಬ್ರೋವ್ಸ್ಕಿ ಮತ್ತು ಬ್ರೆಜಿಲ್ನ ಲೂಯಿಸಾ ಸ್ಟೆಫಾನಿ ಜೋಡಿಯನ್ನು ಎದುರಿಸಲಿದೆ. ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಶುಭ ಸಂಜೆ ನಿಮ್ಮೆಲ್ಲರಿಗೂ. ಬನ್ನಿ, ಇವತ್ತು ಮತ್ತು ನಾಳೆ ನಮ್ಮ ನಿಲಯದಿಂದ ನಿಮಗಾಗಿ ಯಾವೆಲ್ಲ ಕಾರ್ಯಕ್ರಮಗಳು ಕಾಯ್ತಾ ಇದೆ ಅಂತ ನೋಡೋಣ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೇಫ್ ಡ್ರೈವ್ ಪ್ರಾರಂಭ ಆಗುತ್ತೆ, 8 ಗಂಟೆವರೆಗೂ ಇರುತ್ತೆ. ಮೊದಲನೇದಾಗಿ ಹಳೆಯ ಚಿತ್ರಗೀತೆಗಳನ್ನು ಕೇಳೋಣ. 5:15 ಪ್ರಾಯೋಜಿತ ಕಾರ್ಯಕ್ರಮ ಇರುತ್ತೆ, ಸ್ಪೈಸ್ ಪ್ರಾಯೋಜಕರು, ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ. 5:40 ನ್ಯಾಯವಾಣಿ, 6:02 ಗಾನ ಭಜಾನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:22 ಕಗ್ಗದ ಸಿರಿ. ಬೆಳ್ಳಿ ಬದುಕು ಕಾರ್ಯಕ್ರಮ 8:02 ಇರುತ್ತೆ 9:00. 9:15 ಹಿಂದಿಯ ಮಧುರ ಚಿತ್ರಗೀತೆಗಳು. 10:02 ಪ್ರೇಮ ನಿನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇನ್ನು ನಾಳೆ ಅಂದರೆ ಸೋಮವಾರ 13 ಜುಲೈ ಬೆಳಗ್ಗೆ ಐದು ನಿಮಿಷಕ್ಕೆ ಭಕ್ತಿಗೀತೆಗಳ ನಾದೋಪಾಸನೆ ಇರುತ್ತೆ. ಇದಾದ ನಂತರ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇರುತ್ತೆ. ಇದರಲ್ಲಿ ಕನ್ನಡ ರತ್ನ ಭಂಡಾರ ಭಾವಗೀತೆಗಳು. ನಂತರ ಎಂಟು ಗಂಟೆ ಒಂಬತ್ತು ಗಂಟೆವರೆಗೂ ಈ ಕಾರ್ಯಕ್ರಮ ಇರುತ್ತೆ. ಒಂಬತ್ತು ಗಂಟೆಯಿಂದ 10 ಗಂಟೆವರೆಗೂ ಇಂದಿನ ವಿಶೇಷ. 10:02 ಹಳೆಯ ಚಿತ್ರಗೀತೆಗಳು. 11:02 ಬ್ಯಾಕ್ ಟು ಬ್ಯಾಕ್ ಹಿಟ್ ಸಾಂಗ್ಸ್ ಇರುತ್ತೆ. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು. ನಾಳೆ 1:20 ಇಮೇಲ್ ಆಧಾರಿತ ಮತ್ತು ಪತ್ರ ಆಧಾರಿತ ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತೀವಿ. 2:15 ಸ್ಪಂದನ, ಇಮೇಲ್ ಆಧಾರಿತ ಕಾರ್ಯಕ್ರಮ ಇದು. 2:40 ಒಂದೇ ಚಿತ್ರದ ಗೀತೆಗಳು ಚಿತ್ರತಾಣದಲ್ಲಿ. ಪರಿಮಳ ಕಾರ್ಯಕ್ರಮ ನಾಳೆ ಸಂಜೆ 4:00 to 5:00. 5:02 to 8:00 ಸೇಫ್ ಡ್ರೈವ್ ಇರುತ್ತೆ. ಮೊದಲನೇದಾಗಿ ಹಳೆಯ ಚಿತ್ರಗೀತೆಗಳನ್ನು ಕೇಳಬಹುದು. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. 6:02 ಗಾನ ಭಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರನ ಕೇಳಬಹುದು. 7:22 ಕಗ್ಗದ ಸಿರಿ ಭಾವಚಿತ್ರ ಪ್ರಸಾರ ಆಗುತ್ತೆ ನಾಳೆ ಸಂಜೆ, ನಾಳೆ ರಾತ್ರಿ 8:02 to 9:00. ಹಿಂದಿ ಚಿತ್ರಗೀತೆಗಳು, ಹಿಂದಿ ಮೆಲೋಡೀಸ್ 9:15 to 10:00 ಇರುತ್ತೆ. ಪ್ರೇಮ ನಿನಾದ ಪ್ರೇಮ ಗೀತೆಗಳ ಕಾರ್ಯಕ್ರಮ 10:02 to 11:00 ಇರುತ್ತೆ. ಇದಾಗಿತ್ತು ಇಂದು ಮತ್ತು ನಾಳೆ ನಮ್ಮ ನಿಲಯದಿಂದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೋಸ್ಕರ ಮೂಡಿ ಬರಲಿರುವ ಕಾರ್ಯಕ್ರಮಗಳ ಒಂದು ಮುನ್ನೋಟ.

ಸಮಯ ಆಗಲಿ 5:08 ಆಗಿದೆ. ಬನ್ನಿ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಾರಂಭಿಸೋಣ. ನಿಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಂದಿನ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆ ಇರ್ತೀನಿ ನಾನು, ಶ್ರೀಗೌರಿ.

ನಂಜುಂಡ ನಕ್ಕಾಗ ಚಿತ್ರದ ಹಾಡಿದಾಗಿತ್ತು. ಎಚ್ ಪಿ ಗೀತಾ ಅವರು ಹಾಡಿದ್ರು. ವರದರಾಜು ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಹಾಡಿಗಿತ್ತು. ಮುಂದಿನ ಗೀತೆ ರವಿಚಂದ್ರ ಚಿತ್ರದ್ದು, ಉಪೇಂದ್ರ ಕುಮಾರ್ ಅವರ ಸಂಗೀತ.

0: ಸಮಯ 5:15 ಆಗಿದೆ. ಈಗ ಕೇಳೋಣ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್.
1: ಹಲೋ ಹಲೋ ಅಂಡ್ ವೆಲ್ಕಮ್ ಟು ಸ್ಪೈಸ್ ದ ವಾಯ್ಸ್ ಆಫ್ ಹೋಪ್ ವಿತ್ ಮೀ ಆರ್ ಜೆ ಚೇತನ್. ಟುಡೇ ವಿ ಎಕ್ಸ್ಪ್ಲೋರ್ ಸಮ್ ಸ್ಟ್ರಾಟಜೀಸ್ ಅಂಡ್ ದಿ ಇಂಪ್ಯಾಕ್ಟ್ ಆಫ್ ಸ್ಟ್ರೆಸ್ ಆನ್ ಫ್ಯಾಮಿಲಿ ಡೈನಾಮಿಕ್ಸ್. ನೌ ಐ ನೋ ದಟ್

ಸಿ ಫ್ರೈಡೇ ಸಾಟರ್ಡೇ ಆಯ್ತು. ಉಷ್ ಚಿತ್ರದ ಹಾಡಿದಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಮಂಜುಳಾ ಗುರುರಾಜ್ ಅವರು ಹಾಡಿದರು. ಉಪೇಂದ್ರ ಅವರು ಈ ಹಾಡನ್ನು ಬರೆದಿದ್ರೆ ಸಾಧು ಕೋಕಿಲ ಅವರು ಇದಕ್ಕೆ ಸಂಗೀತನ ಕೊಟ್ಟಿದ್ರು. ಬನ್ನಿ ಮುಂದಿನ ಹಾಡನ್ನು ಕೇಳೋಣ. ಚಿತ್ರ ಅವರು ಹಾಡಿದ್ದಾರೆ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಹಾಡಿಗಿದೆ. ಈ ಚಿತ್ರದ ಹೆಸರು ಲಾಕ್ ಅಪ್ ಡೆತ್.

0: ಸಿಂಧೂರ ತಿಲಕ ಚಿತ್ರದ ಹಾಡನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ರು. ಉಪೇಂದ್ರ ಕುಮಾರ್ ಅವರ ಸಂಗೀತ, ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ ಈ ಹಾಡಿಗಿತ್ತು. ಸಮಯ 5:40 ಆಗಿದೆ. ಈಗ ಬನ್ನಿ ಕೇಳೋಣ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.

0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಬನ್ನಿ ಮುಂದಿನ ಗೀತೆ

ಮಹಾಕ್ಷತ್ರಿಯ ಚಿತ್ರದ ಹಾಡಿದಾಗಿತ್ತು. ಹಂಸಲೇಖ ಅವರ ಸಾಹಿತ್ಯ ಸಂಗೀತದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರು ಈ ಹಾಡನ್ನು ಹಾಡಿದರು. ಹಳೆಯ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. 6 ಗಂಟೆವರೆಗೂ ಪ್ರಸಾರ ಆಗುತ್ತೆ. ಇದಾದ ನಂತರ ಎಸ್ ಜಾನಕಿ ಅವರ ಕುರಿತಾದ ಗಾನ ಭಜನಾ ಕಾರ್ಯಕ್ರಮ ಇರುತ್ತೆ. ಹಾಗಾಗಿ ಕೇಳೋದನ್ನು ಮರಿಬೇಡಿ. ಬನ್ನಿ ಈಗ ಚಿತ್ರ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಇನ್ನೊಂದು ಹಾಡು, ಅದೇ ಕಾಂಬಿನೇಷನ್ನು, ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಇದೆ. ಮಣ್ಣಿನ ದೋಣಿ ಚಿತ್ರದ ಗೀತೆ ನಿಮ್ಮೆಲ್ಲರಿಗಾಗಿ.

ಈ ಹಾಡಿನೊಂದಿಗೆ ಇಂದಿನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿತಾ ಇದೆ. ಬಹಳಷ್ಟು ಮಂದಿ ನಮ್ಮ ಕೇಳುಗರು ಸಂದೇಶನ ಕಳಿಸಿದ್ದೀರಾ. ಆ ಹಾಡುಗಳು ಇಷ್ಟ ಆಗಿದೆ, ಆದರೆ ಮುಖದಲ್ಲಿ ನಗು ಇದ್ದ ಜಾನಕಿ ಅಮ್ಮ ನೆನಪಾಗ್ತಾರೆ ಅಂತ ಕೆಲವು ನಮ್ಮ ಕೇಳುಗರು ಸಂದೇಶ ಕಳಿಸಿದರೆ, ಇನ್ನೂ ಕೆಲವು ಮಂದಿ ನಮಗೆ ಹಾಡುಗಳು ಇಷ್ಟ ಆಯಿತು ಅಂತ ಹೇಳಿದ್ದೀರಾ. ಸಂದೇಶ ಕಳಿಸಿದಂತಹ ಹಾಗೆ ಕಾರ್ಯಕ್ರಮನ ಕೇಳಿಸ್ಕೊಂಡಂತಹ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶಾದ್ಯಂತ 668 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಆರೋಗ್ಯ ರಕ್ಷಣಾ ಯೋಜನೆಗಳಿಗೆ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಮಂಗಳವಾರ ಚಾಲನೆ ನೀಡಲಿದ್ದಾರೆ. ನಿರ್ಮಾಣ ವಲಯದಲ್ಲಿ ಪರಿಸರ ಸ್ನೇಹಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಬೇಕಾದ ಅಗತ್ಯವನ್ನು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಖಾತೆ ಸಚಿವ ಮನೋಹರ್ ಲಾಲ್ ಖಟ್ಟರ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಕೇಂದ್ರ ಲೋಕೋಪಯೋಗಿ ಇಲಾಖೆಯ 172ನೇ ಸಂಸ್ಥಾಪನಾ ದಿನ ಉದ್ದೇಶಿಸಿ ಮಾತನಾಡಿದ ಅವರು, ಯಾವುದೇ ಕಾರಣಕ್ಕೂ ಕಟ್ಟಡದ ಬಾಳಿಕೆ ಸದೃಢತೆಯಲ್ಲಿ ರಾಜಿ ಸರಿಯಲ್ಲ ಎಂದರು. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಸೈಯದ್ ಯಾಸಿನ್ ಅನಾರೋಗ್ಯದಿಂದ ಇಂದು ನಿಧನರಾದರು. ಅವರಿಗೆ 74 ವರ್ಷ ವಯಸ್ಸಾಗಿತ್ತು. ಅವರು ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದಿಂದ 6 ಬಾರಿ ಸ್ಪರ್ಧಿಸಿದ್ದು 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಅಂತ್ಯಕ್ರಿಯೆ ನಾಳೆ ನಡೆಯಲಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ಅಂತ್ಯ ಸಂಸ್ಕಾರವು ಮೈಸೂರಿನ ಹೆಚ್ಡಿಕೋಟೆ ತಾಲೂಕಿನ ಕಣಿಯನಹುಂಡಿಯ ತೋಟದ ಮನೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರುತ್ತಿದೆ. ಚಾಮರಾಜನಗರದ ಗುಂಡ್ಲುಪೇಟೆಯಲ್ಲಿ ಕನ್ನಡ ಪರ ಸಂಘಟನೆಗಳು ಮೌನಾಚರಣೆ ಮೂಲಕ ಎಸ್ ಜಾನಕಿ ಅವರ ನಿಧನಕ್ಕೆ ಶ್ರದ್ಧಾಂಜಲಿ

ಸಲ್ಲಿಸಿವೆ. ಬೆಳಗಾವಿಯಲ್ಲಿ 3 ದಿನ ನಡೆದ ರಾಷ್ಟೀಯ ಸ್ವಯಂ ಸೇವಕ ಸಂಘ ಅಖಿಲ ಭಾರತೀಯ ಪ್ರಾಂತ ಪ್ರಚಾರ ವಾರ್ಷಿಕ ಸಭೆ ಇಂದು ಮುಕ್ತಾಯವಾಗಿದೆ. ಸಭೆಯಲ್ಲಿ ಪ್ರಸ್ತುತದ ಜನಗಣತಿ, ಮಾದಕ ವಸ್ತು ಸೇವನೆ ಮೊದಲಾದ ಸಮಸ್ಯೆಗಳ ಬಗ್ಗೆ ಚರ್ಚಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನ್ಯಾಯಾಲಯದಲ್ಲಿ ನಿನ್ನೆ ನಡೆದ ಲೋಕ್ ಅದಾಲತ್ನಲ್ಲಿ 1980 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದು ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿಲ್ಪಾ ತಿಳಿಸಿದ್ದಾರೆ. ಲಂಡನ್ನಲ್ಲಿ ನಡೆಯುತ್ತಿರುವ ಭಾರತ ಇಂಗ್ಲೆಂಡ್ ನಡುವಿನ ಮಹಿಳೆಯರ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ 3ನೇ ದಿನವಾದ ಇಂದು ಭಾರತ 2ನೇ ಇನ್ನಿಂಗ್ಸ್ನಲ್ಲಿ 4 ವಿಕೆಟ್ನಷ್ಟಕ್ಕೆ 250 ರನ್ ಗಳಿಸಿ ಆಡುತ್ತಿದೆ. ಭಾರತ 365 ರನ್ಗಳ ಮುನ್ನಡೆಯಲ್ಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಸಮಯ 6:05 ಆಗಿದೆ. ಗಾನ ಭಜನಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ದಕ್ಷಿಣ ಭಾರತದ ಸಂಗೀತ ಲೋಕದಲ್ಲಿ ಜಾನಕಮ್ಮನ ಹೆಸರೇ ಒಂದು ದಂತಕಥೆ. ದೈವಿಕ ಕಳೆ ಇತ್ತು ಅವ್ರ ಮುಖದಲ್ಲಿ, ಸಾತ್ವಿಕ ವ್ಯಕ್ತಿತ್ವ. ಮತ್ತು ಅವರ ಧ್ವನಿಯಿಂದಲೇ ಕೋಟ್ಯಾಂತರ ಅಭಿಮಾನಿಗಳ ಮನೆಗೆದ್ದಂತಹ ಮಹಾನ್ ನಾಯಕಿ. ಸಂಗೀತ ಕೇವಲ ವೃತ್ತಿಯಲ್ಲ, ಅದು ಅವ್ರಿಗೆ ಒಂದು ಭಕ್ತಿಯ ತಪಸ್ಸಾಗಿತ್ತು. ಆ ಕಾರಣಕ್ಕೆ ಅವರು ಅಭಿಮಾನಿಗಳ ಪಾಲಿಗೆ ಗಾನ ಸರಸ್ವತಿ ಅಂತ ಅನ್ಸ್ಕೊಂಡಿದ್ರು. ಜಾನಕಮ್ಮನ ಹಾಡುಗಳಲ್ಲಿ ಪ್ರತಿಬಿಂಬಗೊಳ್ತಾ ಇದ್ದಿದ್ದು ನಮ್ಮ ಬಾಲ್ಯದ ಸವಿ ನೆನಪುಗಳು, ಪ್ರೇಮದ ತವಕಗಳು, ಮತ್ತು ನಮ್ಮ ಕಷ್ಟಕಾಲದ ಸಾಂತ್ವನಗಳು. ಆ ಸುಮಧುರ ಸ್ವರದಲ್ಲಿ ಆ ನೆನಪುಗಳಷ್ಟೇ, ಇನ್ನು ಬೇಕಾದಷ್ಟಿದೆ. ನಾನು ಯಾವಾಗಲೂ ಹೇಳ್ತೀನಿ, ಇವರೆಲ್ಲ ಹಾಡೋದಕ್ಕಂತಲೇ ಹುಟ್ಟಿದ್ರೇನೋ. ಕಲಾ ಸರಸ್ವತಿ ಎಲ್ಲರನ್ನು ಕೈಬೀಸಿ ಕರೆಯುತ್ತೆ, ಆದರೆ ಕೆಲವರನ್ನು ಮಾತ್ರ ಆರಿಸ್ಕೊಳ್ಳುತ್ತೆ. ಅಂಥವರಲ್ಲಿ ಎಸ್ ಜಾನಕಿಯವರು ಮೊದಲನೇ ಸ್ಥಾನದಲ್ಲಿದ್ದಾರೆ ಅಂದರೆ ತಪ್ಪಾಗಲ್ಲ. ಕೋಟ್ಯಾಂತರ ಅಭಿಮಾನಿಗಳಿಗೆ ಇವತ್ತು ಕಾಡ್ತಾ ಇರೋವಂಥ ಒಂದು ಪ್ರಶ್ನೆ, ನಾವೆಲ್ಲರೂ ಎಸ್ ಜಾನಕಿಯವ್ರನ್ನ ಕೇಳ್ತಾ ಇರೋದು ಇದನ್ನೇ,

ನಾವೆಲ್ಲರೂ ಕಣ್ತುಂಬ ಅವರನ್ನು ನೋಡೋ ಆಸೆ ಇಟ್ಕೊಂಡಿದ್ದೀವಿ. ಅವರೆಲ್ಲಿದ್ದಾರೆ? ಅವರೇನಾದರೂ ನಮ್ಮ ಏನಂತಾರೆ ಸೂಕ್ಷ್ಮ ಶರೀರ ಅಂತ ಪರಿಣಿತರು ಹೇಳ್ತಾರೆ, ಅದರ ಬಗ್ಗೆ ಎಲ್ಲ ನಾವು ನನಗಷ್ಟು ಗೊತ್ತಿಲ್ಲ. ಅವರೆಲ್ಲಿದ್ದಾರೋ, ಹೇಗಿದ್ದಾರೋ, ನಮ್ಮನ್ನೆಲ್ಲ ಅವ್ರು ನೋಡ್ತಾ ಇದ್ರೆ, ಈ ಪ್ರಶ್ನೆನ ಅವ್ರು ಕೇಳಿಸ್ಕೊಂಡಿದ್ರೆ ಬಹುಶಃ ಅವರ ಉತ್ತರ ಇದು ಇರಬಹುದೇನೋ.

ಈ ಮಾತಂತೂ ಖಂಡಿತ ಸತ್ಯ. ಯಾಕಂದ್ರೆ ಅವ್ರು ನಮ್ನ ಬಿಟ್ಟು ಹೋಗಕ್ ಸಾಧ್ಯನೇ ಇಲ್ಲ. ನಮ್ಮ ಚಿಕ್ಕ ವಯಸ್ಸಿಂದ ಕೇಳ್ಕೊಂಬಂದಿರೋ ಹೆಸರು, ಅವ್ರು ಯಾರೋ ಬೇರೆಯವರು ಅಂತ ನಮ್ಗೆ ಅನ್ಸೋದೇ ಇದೆ. ನಮ್ಮ ಕುಟುಂಬದ ಸದಸ್ಯರೇ ಅಂತಲೇ ನಮ್ಗೆ ಅನಿಸುತ್ತೆ. ನಾವು ಅವ್ರನ್ನ ನೋಡದೇ ಇರಬಹುದು, ಪ್ರತ್ಯಕ್ಷವಾಗಿ ನೋಡದೇ ಇರಬಹುದು, ಸಿನಿಮಾಗಳಲ್ಲದರಲ್ಲೆಲ್ಲ ನೋಡಿರ್ತೀವಿ, ಅಂದರೆ ದಿನಪತ್ರಿಕೆಗಳಲ್ಲಿ ವಾರ್ತೆಗಳಲ್ಲಿ ನೋಡಿರ್ತೀವಿ. ಆದರೆ ಅವ್ರು ಯಾರೋ ದೂರದವರು ಅಂತ ನಮ್ಗೆ ಅನ್ಸೋದೇ ಇದೆ. ಅವ್ರ ಹಾಡುಗಳನ್ನು ಕೇಳಿಕೊಂಡು ಬೆಳೆದಿರೋರು ನಾವೆಲ್ಲ, ಹಾಗಾಗಿ ಅವ್ರು ಎಲ್ಲೂ ಹೋಗೋದೂ ಇಲ್ಲ, ನಮ್ಮ ಜೊತೆಗೆ ಇರ್ತಾರೆ. ಬನ್ನಿ, ಎಸ್ ಜಾನಕಿಯವರನ್ನ ನೆನಪಿಸ್ಕೊಳ್ತಾ ಇಂದಿನ ಗಾನ ಭಜನಾ ಕಾರ್ಯಕ್ರಮದ ಪಯಣದಲ್ಲಿ ಸಾಗೋಣ. ಸ್ವಲ್ಪ ಮಾತು ಹೆಚ್ಚು ಗೀತೆಗಳು ನಿಮಗಾಗಿ ಎಸ್ ಜಾನಕಿಯವರ ನೆನಪಿನಲ್ಲಿ. ಇದು ಈ ಹಾಡು.

ಈಗ ನೀವು ಕೇಳಿದಂತಹ ಹಾಡು ಮಿಸ್ ಲೀಲಾವತಿ ಚಿತ್ರದು. ನೋಡು ಬಾ ನೋಡು ಬಾ ನಮ್ಮೂರ ಅಂತ ನಮ್ಮೂರಿಗೆ ಸ್ವಾಗತ ಕೋರ್ತಾ ಇದ್ರು ಎಸ್ ಜಾನಕಿ ಅವರು. ವಿಜಯ ನರಸಿಂಹ ಅವರ ಸಾಹಿತ್ಯ, ಆರ್ ಸುದರ್ಶನಂ ಅವರ ಸಂಗೀತ ಈ ಹಾಡಿಗಿತ್ತು. ಎಸ್ ಜಾನಕಿ ಅವರು ಹಿನ್ನೆಲೆ ಗಾಯನದ ಏನಂತಾರೆ, ಸಾಟಿಲ್ಲದ ಪ್ರತಿಭೆ. ರಾಜ್ ಅವರ 13ನೇ ಚಿತ್ರ ಶ್ರೀ ಕೃಷ್ಣ ಗಾರುಡಿಯ ಭಲೆ ಭಲೆ ಗಾರುಡಿ ಗೀತೆಯ ಮೂಲಕ ಕನ್ನಡ ಚಿತ್ರಗಳಿಗೆ ಅವರು ಹಾಡನ್ನು ಹಾಡೋಕ್ಕೆ ಪ್ರಾರಂಭಿಸ್ತಾರೆ. ಆದರೆ ಮೊದಲು ಬಿಡುಗಡೆಯಾಗಿದ್ದು ಇವರ ನಂತರ ಹಾಡಿದಂತಹ ರಾಯರ ಸೊಸೆ ಈ ಚಿತ್ರ. ವಿಶೇಷ ಅಂದರೆ ಇವೆರಡೂ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಚಿತ್ರಗಳು. ಎಸ್ ಜಾನಕಿ 1938 ಏಪ್ರಿಲ್ 23ರಂದು ಆಂಧ್ರಪ್ರದೇಶದ ಗುಂಟೂರಿನಲ್ಲಿ ಜನಿಸ್ತಾರೆ. ಮಾತೃಭಾಷೆ ತೆಲುಗು, ತಂದೆ ಶ್ರೀ ರಾಮಮೂರ್ತಿ ಅಂತ ಅವರ ಹೆಸರು, ತಾಯಿ ಸತ್ಯವತಿ. ಇವರ 7 ಮಂದಿ ಮಕ್ಕಳಲ್ಲಿ ನಮ್ಮ ಜಾನಕಿಯವರು ಕೊನೆಯವರು. ತಂದೆ ಶಾಲಾ ಮಾಸ್ತರ್ ಆಗಿರ್ತಾರೆ, ಹಾಗೆ ಆಯುರ್ವೇದದಲ್ಲಿ ಪಾಂಡಿತ್ಯನ ಹೊಂದಿರ್ತಾರೆ, ಜೊತೆಗೆ ಅಲ್ಪ ಸ್ವಲ್ಪ ಶಾಸ್ತ್ರೀಯ ಸಂಗೀತ ಕೂಡ ಗೊತ್ತಿರುತ್ತೆ. ತಾಯಿ ಸತ್ಯವತಿ ಅವ್ರಿಗೆ ಉತ್ತಮ ಶಾರೀರ ಇರುತ್ತೆ, ದೇವರ ನಾಮಗಳನ್ನು ಹಾಡೋದ್ರಲ್ಲಿ ಪರಿಣಿತರಾಗಿರ್ತಾರೆ. ಇದರಿಂದ ಈ ಸಂಗೀತ ಅನ್ನೋದು ಎಸ್ ಜಾನಕಿಯವ್ರಿಗೆ ರಕ್ತಗತವಾಗಿ ಬಂದಿತ್ತು.

ಒಂದೇ ಗುರಿ ಚಿತ್ರದ ಹಾಡಿನ ತುಣುಕಿದಾಗಿತ್ತು. ಚಿವುದೇಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ ನಮ್ಮ ಎಸ್ ಜಾನಕಿ ಅವರು ಹಾಡಿದರು. ನಮ್ಮ ಅಂತ ಹೇಳ್ಕೊಳ್ಳೋಕ್ಕೆ ಎಷ್ಟು ಖುಷಿಯಾಗುತ್ತೆ, ನಮ್ಮ ಎಸ್ ಜಾನಕಿ, ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಈ ರೀತಿ ಬನ್ನಿ, ನಾ ಎಸ್ ಜಾನಕಿ ಅವ್ರ ಬಗ್ಗೆ ಮಾತಾಡ್ತಾಯಿದ್ದಾಗಲೇ ಆಗಲೇ ಹೇಳಿದೆ, ಅವ್ರ ತಾಯಿಗೆ ಬಹಳ ಉತ್ತಮವಾದ ಶರೀರ ಇತ್ತು. ಅವರು ದೇವರ ನಾಮಗಳನ್ನು ಹಾಡ್ತಾಯಿದ್ರು, ಹಾಗಾಗಿ ಈ ಹಾಡು ಅನ್ನೋದು ಅವ್ರಿಗೆ ರಕ್ತಗತವಾಗಿ ಬಂದಿತ್ತು ಅಂತ. ಜೊತೆಗೆ ಅವ್ರ ಅಕ್ಕನಿಗೆ ನಡೀತಾ ಇದ್ದ ಸಂಗೀತ ಪಾಠ, ಅಂದರೆ ಸಂಗೀತ ಪಾಠ ನಡೀತಾ ಇತ್ತಂತೆ ಅವ್ರ ಅಕ್ಕನಿಗೆ. ಇದನ್ನು ಕೇಳ್ತಾ ಕೇಳ್ತಾ ಅವ್ರಿಗೊಂದು ರೀತಿಯ ಸ್ಫೂರ್ತಿಯ ಸೆಲೆ ಆಯಿತು. 3 ವರ್ಷದ ಬಾಲಕಿಯಾಗಿದ್ದಾಗಲೇ ಅವರು ಹಾಡೋದಕ್ಕೆ ಪ್ರಾರಂಭಿಸಿದ್ರು. ಹಾಡಿನ ಇಡೀ ಸಾಹಿತ್ಯ ಅವ್ರ ನೆನಪಿನಲ್ಲಿ ಇರ್ತಾ ಇತ್ತಂತೆ. ಅವ್ರ ತಂದೆ ಕರೀಂನಗರದ ಸಿರಿಸಿಳ್ಳ ಅನ್ನೋ ಕಡೆ ಅವ್ರಿಗೆ ವರ್ಗ ಆಗುತ್ತೆ. ಅಲ್ಲಿಗೆ ಹೋದ ಕುಟುಂಬ ಬಹಳ ವರ್ಷ ಅಲ್ಲೇ ನೆಲೆಸ್ತಂತೆ. ಅಕ್ಕಪಕ್ಕದ ಮನೆಯವ್ರಿಗೆ ಪುಟ್ಟ ಗಾಯಕಿ ಇವ್ರ ಮೇಲೆ, ಎಸ್ ಜಾನಕಿ ಅವ್ರ ಮೇಲೆ ವಿಪರೀತ ಪ್ರೀತಿ ಅಂತೆ. ಹಾಗಾಗಿ ಅವರನ್ನು ಕರೆದು ಹಾಡಿನ ಮೇಲೆ ಹಾಡನ್ನು ಹಾಡಿಸಿ ಹಾಡಿಸಿ ಚಪ್ಪಾಳೆ ತಟ್ಟಿ ಸಂಭ್ರಮಿಸ್ತಾ ಇದ್ರಂತೆ. ಹೀಗಾಗಿ ಎಸ್ ಜಾನಕಿ ಅವ್ರಿಗೆ ಓದಿನತ್ತ ಹೆಚ್ಚಾಗಿ ಗಮನ ಹೋಗಲಿಲ್ಲವಂತೆ.

ಎಸ್ ಜಾನಕಿಯವರು ಗಾನ ಭಜನ ನಡೀತಾ ಇದೆ ಕಾರ್ಯಕ್ರಮ. ನಂದಾ ದೀಪಾ ಚಿತ್ರದ ಹಾಡನ್ನು ಕೇಳಿದ್ರಿ. ಸೋರಟ್ ಅಶ್ವಥ್ ಅವರು ಬರೆದಿದ್ರು, ಎಂ ವೆಂಕಟರಾಜು ಅವರು ಸಂಗೀತ ನೀಡಿದರು. ಆಗಲೇ ಹೇಳಿದೆ, ಅಕ್ಕಪಕ್ಕದ ಮನೆಯವರು ಕರೆಸಿ ಮುದ್ದು ಗಾಯಕಿ ಕೈದಿ ಹಾಡಿನ ಮೇಲೆ ಹಾಡು ಹಾಡಿಸಿ ಚಪ್ಪಾಳೆ ಮೇಲೆ ಚಪ್ಪಾಳೆ ತಟ್ಟಿ ಮುದ್ದು ಮಾಡಿ ಕಳಿಸ್ತಾ ಇದ್ರು. ಇದರಿಂದೆಲ್ಲ ಪ್ರೋತ್ಸಾಹ ಸಿಕ್ತು ಜಾನಕಿಯವ್ರಿಗೆ. ಆಮೇಲೆ ಇವ್ರಿಗೆ 10 ವರ್ಷ ಆದಾಗ ರಾಜಮಂಡ್ರಿಯಲ್ಲಿ ಖ್ಯಾತ ನಾದಸ್ವರ ಪ್ರವೀಣ ಪಯ್ಯಡಿ ಸ್ವಾಮಿ ಅಂತಿದ್ರಂತೆ, ಅವರಿಂದ ಶಾಸ್ತ್ರೀಯ ಸಂಗೀತ ಪಾಠ ಆಗುತ್ತೆ. ಆ ವಯಸ್ಸಿನಲ್ಲಿ ಇವ್ರಿಗೆ ಲತಾ ಮಂಗೇಶ್ಕರ್ ಮಹಾನ್ ಆದರ್ಶ, ಅವ್ರ ಥರ ನಾನು ಹಾಡಬೇಕು ಅಂತ ಇವ್ರ ಮನಸ್ಸಿಗೆ ಬಂತಂತೆ. ತೆಲುಗು ಮತ್ತು ಹಿಂದಿ ಹಾಡುಗಳನ್ನು ಅದ್ಭುತವಾಗಿ ಹಾಡ್ತಾ ಸ್ಪರ್ಧೆಗಳಲ್ಲಿ ಬಹುಮಾನ ಗಳಿಸ್ತಾ ಇದ್ರು. ಒಮ್ಮೆ ಹೈದರಾಬಾದ್ ಆಕಾಶವಾಣಿ ಸಂಗೀತ ಸ್ಪರ್ಧೆಯಲ್ಲಿ ಗೆದ್ದು ಅಂದಿನ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರಿಂದ ಬಹುಮಾನ ಕೂಡ ತಗೊಂಡಿದ್ರು. ಸೋದರ ಮಾವ ವಿ ಚಂದ್ರಶೇಖರ್ ಅವರ ಏಕಪಾತ್ರ ಅಭಿನಯ, ಬಹುವಿಧ ವೇಷಗಳ ಕಾರ್ಯಕ್ರಮಗಳ ನಡುವೆ ಹಾಡ್ತಾ ಇದ್ರು, ಎಲ್ಲರ ಗಮನ ಸೆಳಿತಾ ಇದ್ರು. ಇವರ ಸೋದರ ಮಾವನ ಪುತ್ರ ಸಂಗೀತ ಪ್ರೇಮಿ ರಾಮ್ ಪ್ರಸಾದ್, ಅವರು ಸಹ ಸಂಗೀತ ಪ್ರೇಮಿ, ಅವರನ್ನ ವಿವಾಹ ಆಗ್ತಾರೆ. ಇನ್ನೊಂದು ವಿಷಯ ಗೊತ್ತಾ ನಿಮಗೆ, ರಾಮ್ ಪ್ರಸಾದ್ ಅವರು ಇವರ ಕಂಠ ಸಿರಿಯನ್ನು ನೋಡ್ಬಿಟ್ಟು, ಇದು ಮಾಮೂಲಿ ಧ್ವನಿ ಅಲ್ಲ, ಇದು ಸಿನಿಮಾಗಳಿಗೆ ಮಾತ್ರ ಹೊಂದಿಕೊಳ್ಳುವಂತಹ ಧ್ವನಿ ಇದು, ಹಾಗಾಗಿ ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಬೇಕು, ಇದು ಬಹಳ ದೊಡ್ಡ ಮಟ್ಟದ ಪ್ರತಿಭೆ ಇದು ಅಂತ ಅವರು ಅದನ್ನು ಗುರುತಿಸಿ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾರೆ ಎಸ್ ಜಾನಕಿ ಅವ್ರಿಗೆ. ಹಾಗಾಗಿ ಗಂಡ ಮಾವನ ಪ್ರೋತ್ಸಾಹ ಬೆಂಬಲದಿಂದ ಅಂದಿನ ಹೆಸರಾಂತ AVM ಸ್ಟುಡಿಯೋದಲ್ಲಿ ಸ್ಟಾಫ್ ಆರ್ಟಿಸ್ಟ್ ಆಗಿ ಸೇರ್ತಾರೆ. ಅವತ್ತು ಅಲ್ಲಿ ಇವರನ್ನು ಧ್ವನಿ ಪರೀಕ್ಷೆ ಮಾಡಿ ಆಯ್ಕೆ ಮಾಡಿದವರು ಅಲ್ಲಿನ ಸಂಗೀತ ವಿಭಾಗದ ಮುಖ್ಯಸ್ಥರಾಗಿದ್ದಂತಹ ಆರ್ ಸುದರ್ಶನಂ ಮತ್ತು ಆರ್ ಗೋವರ್ಧನಂ ಇವರುಗಳು.

ನಾದ ದೇವತೆಯನ್ನ ಅವರು ನಂಬಿದ್ರು. ನಮಗೆ ಇಷ್ಟೊಂದು ಆಸ್ತಿನ ಕೊಟ್ಟಿದ್ದಾರೆ ಅವರ ಹಾಡುಗಳ ಮೂಲಕ. ಎಸ್ ಜಾನಕಿ ಅವರು ಹಾಡಿದಂತಹ ಸಂಧ್ಯಾರಾಗ ಚಿತ್ರದ ಹಾಡನ್ನ ಕೇಳಿದ್ರಿ. ಜಿ ವಿ ಅಯ್ಯರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಎಂ ಬಾಲಮುರಳಿ ಕೃಷ್ಣ ಅವರ ಸಂಗೀತ ಈ ಹಾಡಿಗಿತ್ತು. ಭಾರತಿಯವ್ರಿಗೋಸ್ಕರ ಈ ಹಾಡನ್ನು ಅವರು ಹಾಡಿದರು. ಇವರು ಹಾಡಿದ ಮೊದಲು ತಮಿಳು ಚಿತ್ರ ವಿಧಿಯನ್ ವಿಳ್ಳೆಯಾಟು ಅಂತ. ಇದಾದ ನಂತರ ಇದೊಂದು ಶೋಕಗೀತೆ, ಆ ಚಿತ್ರದಲ್ಲಿ ಒಂದು ಶೋಕಗೀತೆ. ಆದರೆ ಆ ಚಿತ್ರ ಕಾರಣಾಂತರಗಳಿಂದ ಬಿಡುಗಡೆ ಆಗಲಿಲ್ಲ. ನಂತರದ ದಿನಗಳಲ್ಲಿ ಇವರ ಖ್ಯಾತಿಗೆ ಬಂದದ್ದು ತಮಿಳು ಹಾಡುಗಳ ಮೂಲಕ. ಗಾಯನ ಕ್ಷೇತ್ರದಲ್ಲಿ ಜಾನಕಿ ಅವ್ರದ್ದು ಎಷ್ಟೋ ವರ್ಷಗಳ ಸುದೀರ್ಘ ಸಾಧನೆ. ನಿಜವಾಗ್ಲೂ ಆ ಸಂಖ್ಯೆನ ನೋಡಿದಾದ್ರೇ ಭಯ ಆಗುತ್ತೆ. 48,000 ಹಾಡುಗಳು, 17 ಭಾಷೆಗಳಿಗೂ ಹೆಚ್ಚು ಭಾಷೆಗಳಲ್ಲಿ ಅವರು ಹಾಡಿದ್ದಾರೆ. 48,000. ಕನ್ನಡದಲ್ಲೇ ಸುಮಾರು 1,000 ಹಾಡುಗಳನ್ನು ಹಾಡಿಬಿಟ್ಟಿದ್ದಾರೆ. ರಾಜ್ಕುಮಾರ್ ಅವರ 141 ಚಿತ್ರಗಳಲ್ಲಿ ಇವರ ಗಾಯನ ಇದೆ. ಜಾನಕಿ ಅವರು ಕೇವಲ ಏನಂತಾರೆ ಹಾಡಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ಸಂಗೀತ ನಿರ್ದೇಶಕಿ ಆಗಿದ್ದರು, ಆಮೇಲೆ ರಾಗ ಸಂಯೋಜಕಿ ಆಗಿದ್ದರು, ಗೀತ ರಚನೆ ಕಾರ್ತಿಯಾಗಿಯೂ ಕೆಲಸ ಮಾಡಿದರು. ಈ ಮೂರು ಸ್ಥಾಯಿಗಳಲ್ಲಿಯೂ ಲೀಲಾಜಾಲವಾಗಿ ಹಾಡಬಲ್ಲ ಸೊಂಪಾದ ಕಂಠಶ್ರೀ ಅನ್ನು ಹೊಂದಿರುವಂತಹ ದಕ್ಷಿಣ ಚಿತ್ರರಂಗದ ಅತ್ಯಮೂಲ್ಯ ಆಸ್ತಿ ಇವರು. ಒಂದು ಪರ್ವತನೇ ಹುಟ್ಟೋಗಿದೆ ಅಂದರೆ ತಪ್ಪಾಗೋದಿಲ್ಲ. ಅತ್ಯಮೂಲ್ಯ ಆಸ್ತಿ ಇವರು. ಕೊಂಜು ಸೆಲಂಗೈ ಚಿತ್ರದ ಸಿಂಗಾರ ವೇಲನೆ ದೇವ ಈ ಹಾಡಿನಲ್ಲಿ ನಾದ ಸ್ವರದೊಂದಿಗೆ ಇವರ ಶಾರೀರ ಬೆರೆತ ರೀತಿ ಆಗ ದೊಡ್ಡ ರೋಮಾಂಚನ ಉಂಟು ಮಾಡಿತ್ತಂತೆ. ಅಂದರೆ ಇಡೀ ದಕ್ಷಿಣ ಭಾರತದ ಸಂಗೀತ ಪ್ರೇಮಿಗಳು ಇವರತ್ತ ಅಂದರೆ ಇವ್ರ ಕಡೆ ನಿಬ್ಬೆರಗಾಗಿ ನೋಡ್ತಿದ್ರಂತೆ. ಆ ಹಾಡಿಗೆ ನಾದಸ್ವರ ನುಡಿಸಿದವರು ಅದ್ಭುತ ನಾದಸ್ವರ ಪ್ರವೀಣ ಕಾರೈಕ ರುಚಿ ಅರುಣಾಚಲಂ ಅಂತ. ಅಂತಹ ಶ್ರೇಷ್ಠ ಹಾಡುಗಳನ್ನು ಇವರು ಎಲ್ಲ ಭಾಷೆಗಳಲ್ಲೂ ಹಾಡಿದ್ರಂತೆ. ನಂತರ ಬಾಲಮುರಳಿ ಅವರಂತಹ ವಿದ್ವಾಂಸರ ಎದುರು ಶಾಸ್ತ್ರೀಯ ಸಂಗೀತನ ಹಾಡಿ ವಿದ್ವತ್ತನ್ನು ಪ್ರದರ್ಶಿಸಿದಂತಹ ಖ್ಯಾತಿ ಇವರದ್ದು. ಗಾನ ಕೋಗಿಲೆ ನಮ್ಮ ಎಸ್ ಜಾನಕಿ ಅವರ ನೆನಪಲ್ಲಿ ಸಾಗ್ತಾ ಇದೆ ಇಂದಿನ ಈ ಕಾರ್ಯಕ್ರಮ.

ಈ ಹಾಡಿನ ಸಾಹಿತ್ಯನ ನೀವು ಸ್ವಲ್ಪ ಗಮನಿಸಿದ್ರೆ ಅದರ ಅರ್ಥಗಿರ್ಥಗಳು ಸೃಷ್ಟಿಕರ್ತನಿಗಿರಲಿ, ವ್ಯರ್ಥ ಜಿಜ್ಞಾಸೇರಿ ಕಾಲಹರಣವೇಕೆ, ಅಂದರೆ ಅವನ ಅರ್ಥಾಗಿರ್ಥ ಎಲ್ಲ ಸೃಷ್ಟಿಕರ್ತನಿಗೆ ಇಟ್ಕೊಳ್ಳಿ, ನಾವು ಯಾಕೆ ಅದ್ರ ಬಗ್ಗೆ ಅದನ್ನು ಹುಡ್ಕಕ್ಕೆ ಹೋಗಿ ಅದರ ಅರ್ಥನ ಹುಡ್ಕಕ್ಕೆ ಹೋಗಿ ನಾವು ಕಾಲಹರಣ ಮಾಡಬೇಕು ಅಂತ ಒಂದು ಸತಿ ಅನಿಸುತ್ತೆ. ಯಾಕೆ ಕೊಡ್ತಾನೆ ಭಗವಂತ, ಯಾಕೆ ಕಿತ್ಕೋತಾನೆ ಅಂತ ಅದು ಅವನಿಗೇ ಗೊತ್ತು. ಅದನ್ನು ಹುಡ್ಕಕ್ಕೆ ನಾವು ಹೋದರೆ ನಿಜವಾಗ್ಲೂ ನಮ್ಮ ತಲೆ ಕೆಡದಂತೂ ಗ್ಯಾರಂಟಿ. ಆದರೆ ನಮ್ಮ ಕಾರ್ಯಕ್ರಮ ಇಲ್ಲಿ ಎಸ್ ಜಾನಕಿಯವ್ರನ್ನ ನೆನಪಿಸ್ಕೊಳ್ಳೋದು, ಅವ್ರ ಬಗ್ಗೆ ಒಂದಿಷ್ಟು ಮಾತು ಹಾಡುಗಳು ಸಾಕ್ತಾ ಇದೆ. ಗೌರಿ ಚಿತ್ರದ ಹಾಡಿದಾಗಿತ್ತು, ಕುವೆಂಪು ಅವರು ಬರೆದಿದ್ರು, ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಎಸ್ ಜಾನಕಿ ಅವರು ಹಾಡಿದರು. ಬಹಳ ಅದ್ಭುತವಾದ ಕಲಾವಿದೆ, ಮತ್ತು ಇವರ ಪತಿಯ ಬೆಂಬಲದಿಂದ, ತಮ್ಮ ಕುಟುಂಬದ ಬೆಂಬಲದಿಂದ ಅವರ ಸಾಧನೆಗೆ ಅವ್ರ ಕುಟುಂಬದ ಬೆಂಬಲ ಬಹಳಷ್ಟು ಇದೆ ಅಂದರೆ ತಪ್ಪಾಗೋದಿಲ್ಲ. ವಿಶೇಷವಾಗಿ ಅವರ ಪತಿ ಅವರ ಪ್ರತಿಭೆಯನ್ನು ಗುರುತಿಸಿ ಬಹಳಷ್ಟು ಪ್ರೋತ್ಸಾಹನ ಕೊಟ್ಟಿದ್ದರು. ಅಷ್ಟು ಒಂದು ರೀತಿಯ ಬಾಂಧವ್ಯ ಒಂದು ಒಡನಾಟ ಅವ್ರಿಗಿತ್ತು. ಅಂಥ ಪತಿಯ ನಿಧನದ ನಂತರ ಬಹಳ ನೊಂದಿದ್ರು ಮಾನಸಿಕವಾಗಿ, ಹಾಡನ್ನು ಬಿಟ್ಬಿಟ್ಟಿದ್ರು. ಇನ್ನು ಹಾಡಲ್ಲ ನಾನು, ಇನ್ಯಾರಿಗೋಸ್ಕರ, ಅವರು ಇದ್ದಾಗ ನನಗೊಂದು ಖುಷಿ ಇತ್ತು, ಇನ್ಯಾರಿಗೋಸ್ಕರ ಹಾಡಬೇಕು ಹಾಡಲ್ಲ ಅಂತ ಬಿಟ್ಬಿಟ್ಟಿದ್ರು. ಆದರೆ ಹಿರಿಯ ಕಲಾವಿದೆಯರಿದ್ರಲ್ಲ, ಅವರ ತೀವ್ರ ಒತ್ತಡಕ್ಕೆ ಮಣಿದು ಮತ್ತೆ ಹಾಡಕ್ಕೆ ಪ್ರಾರಂಭಿಸಿದ್ರು. ಅವ್ರಿಗೆ ಒಬ್ಬರೇ ಒಬ್ಬ ಮಗ ಇದ್ದರು. ಪಾಪ ಅವರು 6 ತಿಂಗಳ ಕೆಳಗೆ ನಮ್ಮನ್ನೆಲ್ಲ ಬಿಟ್ಟಾಗಲಿದ್ದಾರೆ. ಮುರಳೀಕೃಷ್ಣ ಅಂತ ಅವರ ಮಗ. ಇನ್ನು ಎಸ್ ಜಾನಕಿಯವರಂದರೆ ಈ ಏನಂತಾರೆ, ಭಾವನೆಗಳ ರಾಣಿ, ಎಕ್ಸ್ಪ್ರೆಷನ್ ಕ್ವೀನ್ ಅಂದರೆ ತಪ್ಪಾಗೋದಿಲ್ಲ. ಅವ್ರಿಗೆ ಯಾವುದೇ ಧ್ವನಿಯನ್ನು ನಕಲು ಮಾಡೋಕ್ಕೆ ಅವ್ರಿಗೆ ಸಾಮರ್ಥ್ಯ ಇತ್ತು. ಇನ್ನು ಯಾಕೆ ಕೇವಲ ಬಿಳಿ ಸೀರೆಯೇ ಉಡ್ತಾ ಇದ್ರು ಅಂದರೆ, ನೀವು ಹಳೆಯ ಚಿತ್ರಗಳನ್ನು ಗಮನಿಸಿದರೆ ಅವ್ರದ್ದು ಛಾಯಾಚಿತ್ರದಲ್ಲಿ ಬಣ್ಣದ ಸೀರೆ ಉಡ್ತಾಯಿದ್ರು, ದೊಡ್ಡ ಕೆಂಪು ಕುಂಕುಮನ ಇಟ್ಕೋತಾ ಇದ್ರು, ಬಹಳ ದೊಡ್ಡದು. ಪಾರ್ವತಮ್ಮ ರಾಜ್ಕುಮಾರ್ ಅವರು ಇಟ್ಕೋತಾ ಇದ್ರಲ್ಲ ಆ ರೀತಿ ಬಹಳ ದೊಡ್ಡ ಕೆಂಪು ಕುಂಕುಮನ ಇಟ್ಕೋತಾ ಇದ್ರು, ಬಣ್ಣ ಬಣ್ಣದ ಸೀರೆಗಳನ್ನು ಉಡ್ತಾ ಇದ್ರು. ಯಜಮಾನರು ಹೋದ ಮೇಲೆ ತಮ್ಮಲ್ಲಿದ್ದ 300 ರೇಷ್ಮೆ ಸೀರೆಗಳನ್ನು ದಾನ ಮಾಡಿಬಿಟ್ರಂತೆ, ಬರೀ ಬಿಳಿ ಸೀರೆ ಉಡೋದಕ್ಕೆ ಪ್ರಾರಂಭಿಸಿದ್ರಂತೆ. ನಾನೊಮ್ಮೆ ಸೀರೆ ಉಡುಗೊರೆ ಕೊಟ್ಟಾಗ ತಪ್ಪು ತಿಳ್ಕೋಬೇಡ ಅಂತ, ಅಂದರೆ ಒಬ್ರಿಗೆ ಸೀರೆನ ಕೊಟ್ಟಾಗ ದಾನವಾಗಿ ಕೊಡ್ತಾರೆ, ಕೆಲವರು ಇಸ್ಕೊಳ್ಳೋದಿಲ್ಲ, ಏನಪ್ಪ ಸೀರೆನೆಲ್ಲ ಕೊಡ್ತಿದ್ರೆ, ತಪ್ಪು ತಿಳ್ಕೊಬೇಡಿ ತಗೊಳ್ಳಿ ಅಂತ ಅವರು ಸೀರೆನ ದಾನ ಕೊಟ್ಬಿಡ್ತಿದ್ರು. ಇಷ್ಟೊಂದು ನೋಡಿ, ಎಷ್ಟು 300 ರೇಷ್ಮೆ ಸೀರೆ. ಶಿವರಾಮ್ ಸರ್ ಅವರೊಂದು ಮಾತು ಹೇಳಿದ್ರು, ಇಷ್ಟೊಂದು ಆಸ್ತಿ ಇತ್ತು ಅವ್ರ ಹತ್ರ, ಆದರೆ ಅವ್ರನ್ನ ನೋಡಿದ್ರೆ ಕೈಯಲ್ಲಿ ವಿಪರೀತವಾದ ಉಂಗುರಗಳಾಗಲಿ, ಸರಗಳಾಗಲಿ, ಬಳೆಗಳಾಗಲಿ ಏನೂ ಇಲ್ಲ, ಬಿಳಿ ಸೀರೆ, ಒಂದು ವಿಭೂತಿ ಮುಖದಲ್ಲಿ, ಯಾವಾಗಲೂ ನಗು. ಜಾನಕಿಯವರ ಒಂದು ವ್ಯಕ್ತಿತ್ವ ಇದಾಗಿತ್ತು. ಬಹಳಷ್ಟು ಲೆಜೆಂಡ್ಗಳೊಂದಿಗೆ, ದಂತಕಥೆಗಳೊಂದಿಗೆ ಇವರು ಹಾಡಿದ್ದಾರೆ. ಇವರ ಗಾನ ಪಯಣ, ಗಾನ ಯಾನ

ಬಹಳ ದೊಡ್ಡದು. ಅದಕ್ಕೆ ಒಂದು ಗಂಟೆಯ ಅಥವಾ ಎರಡು ಗಂಟೆಯ ಕಾರ್ಯಕ್ರಮ ಖಂಡಿತ ಸಾಲಲ್ಲ. ಮಾತಾಡೋಣ, ಇವ್ರ ಬಗ್ಗೆನೇ ಮಾತಾಡೋಣ, ಇವರ ಗೀತೆಗಳನ್ನು ಕೇಳ್ತಾ ಕೇಳ್ತಾ ಸಾಗೋಣ.

ಎಸ್ ಜಾನಕಿ, ಅವರಷ್ಟು ವೈವಿಧ್ಯತೆ, ಭಿನ್ನ ವಿಭಿನ್ನ ಮಾದರಿಯ ಹಾಡುಗಳನ್ನು, ಪ್ರಯೋಗಗಳನ್ನು ಮಾಡಿರೋ ಗಾಯಕಿ ಕಾಣಸಿಗೋದು ದುರ್ಲಭ. ನನಗಿಂತ ಹೆಚ್ಚು ಪ್ರಯೋಗ ಫಲಶ್ರುತಿ ಅವರದ್ದು ಅಂತ ಜಾನಕಿ ಅವ್ರನ್ನ ಕೊಂಡಾಡಿದ್ದು ಸಹಗಾಯಕಿ ಪಿ ಸುಶೀಲ ಅವರು. ತಮ್ಮ ಟ್ರಸ್ಟ್ನಿಂದ ನೀಡುವ ಪಿ ಸುಶೀಲ ಪ್ರಶಸ್ತಿಯನ್ನು ಮೊದಲು ನೀಡಿದ್ದು ಜಾನಕಿ ಅವ್ರಿಗೆ ಅನ್ನೋದು ಎಸ್ ಜಾನಕಿ ಮತ್ತು ಪಿ ಸುಶೀಲ ಅವ್ರ ನಡುವೆ ಇದ್ದಂತಹ ಅನುಬಂಧ ಮತ್ತು ಔದಾರ್ಯಕ್ಕೆ ಒಂದು ಸಾಕ್ಷಿ ಅನ್ಬಹುದು. ಕನ್ನಡದಲ್ಲಿ ಗಾಯಕಿಯರಿಗೆ ಪ್ರಶಸ್ತಿ ನೀಡ್ತಾ ಇರಲಿಲ್ಲ. ಆಗ ಅವರು ಸ್ವಲ್ಪ ಖಾರವಾಗಿಯೇ ಕನ್ನಡ ಚಿತ್ರಗೀತೆಗಳ ಗಾಯಕಿಯರಿಗೂ ಪ್ರಶಸ್ತಿ ಕೊಡಿ, ಅವರ ಶ್ರಮನ ಗುರುತಿಸಿ ಅಂತ ಹಕ್ಕೊತ್ತಾಯ ಮಾಡಿದರು. ಹಾಗೆ ಅದರಂತೆ ಕರ್ನಾಟಕ ಸರ್ಕಾರ ಗಾಯಕಿಯರಿಗೂ ಪ್ರಶಸ್ತಿ ನೀಡೋಕೆ ಶುರು ಮಾಡಿತು. ಅದರ ಮೊದಲ ಪ್ರಶಸ್ತಿ ಸಿಕ್ಕಿದ್ದು ಬಿ ಆರ್ ಛಾಯಾ ಅವ್ರಿಗೆ. ಅವ್ರಿಗೆ ಆ ಪ್ರಶಸ್ತಿ ಬಂದಾಗ, ಈ ಪ್ರಶಸ್ತಿ ನನಗೇ ಬಂದಷ್ಟು ಖುಷಿಯಾಯಿತು ಅಂತ ಸಂಭ್ರಮಿಸಿದರು ಎಸ್ ಜಾನಕಿಯವರು. ಇವರ ಮೆಚ್ಚಿನ ಆರಾಧ್ಯ ದೈವ ಶ್ರೀಕೃಷ್ಣ.

ಪುರಂದರದಾಸರ ರಚನೆಯ ಭಲೆ ಅದೃಷ್ಟವೋ ಅದೃಷ್ಟ ಚಿತ್ರಕ್ಕಾಗಿ ಅಳವಡಿಸಿದ್ರು ವಿಜಯ ಭಾಸ್ಕರ್ ಅವರು. ಎಸ್ ಜಾನಕಿ ಅವರು ತಮ್ಮ ನೆಚ್ಚಿನ ಆರಾಧ್ಯ ದೈವದ ಹಾಡನ್ನ ಹಾಡಿದ್ರು.

0: ಕಾರ್ಯಕ್ರಮ ಮುಂದುವರಿಯುತ್ತೆ ಪ್ರದೇಶ ಸಮಾಚಾರದ ನಂತರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ಸಕಲ ಸರ್ಕಾರಿ ಗೌರವದೊಂದಿಗೆ ಮೇರು ಗಾಯಕಿ ಎಸ್ ಜಾನಕಿ ಅಂತ್ಯಕ್ರಿಯೆ. ರಾಜ್ಯದಲ್ಲಿ ಉದ್ಯೋಗ ಕ್ರಾಂತಿ, 4,723 ಹುದ್ದೆ ಭರ್ತಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಹಿರಿಯ ನಾಗರಿಕರ ಬದುಕು ಸ್ವಾಭಿಮಾನದಿಂದ ನೋಡಿಕೊಳ್ಳುವುದು ಸರ್ಕಾರದ ಆದ್ಯತೆ, ಸಂಸದ ಗೋವಿಂದ ಕಾರಜೋಳ. ಹಲವು ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಯಶಸ್ವಿ. ಮೇರು ಗಾಯಕಿ ಎಸ್ ಜಾನಕಿ ಅವರ ಅಂತ್ಯಕ್ರಿಯೆ ಇಂದು ಸಂಜೆ ಮೈಸೂರಿನ ಬೋಗಾದಿ ಬಳಿಯ ಕಣಿಯನಹುಂಡಿ ತೋಟದ ಮನೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಯಿತು. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕಾಗಿ ಗಾನಕೋಗಿಲೆ ಎಸ್ ಜಾನಕಿ ಅವರ ಪಾರ್ಥಿವ ಶರೀರವನ್ನು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5ರವರೆಗೆ ಇರಿಸಲಾಗಿತ್ತು. ತದನಂತರ ಅವರ ಪಾರ್ಥಿವ ಶರೀರವನ್ನು ಬೋಗಾದಿಯ ಕಣಿಯನಹುಂಡಿ ಬಳಿ ಇರುವ ಅವರ ತೋಟದ ಮನೆಗೆ ಅಂತ್ಯಕ್ರಿಯೆಗಾಗಿ ಮೆರವಣಿಗೆಯ ಮೂಲಕ ಕೊಂಡೊಯ್ಯಲಾಯಿತು. ಸಾವಿರಾರು ಅಭಿಮಾನಿಗಳು ಸರತಿ ಸಾಲಿನಲ್ಲಿ ನಿಂತು ತಮ್ಮ ನೆಚ್ಚಿನ ಗಾಯಕಿಯ ಅಂತಿಮ ದರ್ಶನ ಪಡೆದರು. ಕನ್ನಡ, ಮಲಯಾಳಂ, ತಮಿಳು ಚಿತ್ರರಂಗದ ಪ್ರಮುಖ ಗಣ್ಯರು, ಕಲಾವಿದರು ಹಾಗೂ ರಾಜಕೀಯ ಮುಖಂಡರು ಅಂತಿಮ ದರ್ಶನ ಪಡೆದು ತೀವ್ರ ಸಂತಾಪ ಸೂಚಿಸಿದರು. ಪಾರ್ಥಿವ ಶರೀರ ಕನಿಯನಹುಂಡಿ ತೋಟದ ಮನೆಗೆ ತಲುಪಿದ ನಂತರ ಸಂಜೆ 5:40ಕ್ಕೆ ಧಾರ್ಮಿಕ ವಿಧಿವಿಧಾನ ಹಾಗೂ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸಾರ್ವಜನಿಕರ ಸಮ್ಮುಖದಲ್ಲಿ ಅಂತ್ಯಕ್ರಿಯೆ ನಡೆಯಿತು. ರಾಜ್ಯದಲ್ಲಿ ಉದ್ಯೋಗ ಕ್ರಾಂತಿ ಶುರುವಾಗಿದೆ. ವಸತಿ ಶಾಲೆ ಶಿಕ್ಷಕರು, ಪೊಲೀಸ್ ಕಾನ್ಸ್ಟೇಬಲ್, ಕಂದಾಯ ಇಲಾಖೆಯಲ್ಲಿನ ಭೂಮಾಪಕರು ಹಾಗೂ ಗ್ರಾಮ ಆಡಳಿತಾಧಿಕಾರಿಗಳು ಸೇರಿದಂತೆ ಸುಮಾರು 4,723 ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮದ ಮೂಲಕ

0: ಿದ್ದಾರೆ. ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಬೆಳೆ ಹಾನಿಯನ್ನು ನಿಖರವಾಗಿ ಅಂದಾಜಿಸಿ ಸೂಕ್ತ ಪರಿಹಾರ ನೀಡಲು ಸಹಕಾರಿಯಾಗುವಂತೆ ಉಪಗ್ರಹ ಆಧಾರಿತ ಬೆಳೆ ಸಮೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಇದನ್ನು ಚಿಕ್ಕಮಗಳೂರಿನಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ತರಲಾಗುವುದು. ಅದಲ್ಲದೆ ಎಸ್ಐಆರ್ ಪ್ರಕ್ರಿಯೆ ವೇಳೆ ಜನರಿಗೆ ಅನುಕೂಲವಾಗಲು ಖಾಯಂ ನಿವಾಸ ಪತ್ರವನ್ನು ನೀಡಲು ತೀರ್ಮಾನಿಸಲಾಗಿದೆ ಎಂದು ಅವರು ತಿಳಿಸಿದರು. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಸೈಯದ್ ಯಾಸೀನ್ ಅವರು ಅನಾರೋಗ್ಯದ ಕಾರಣ ಇಂದು ಬೆಳಿಗ್ಗೆ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಅವರಿಗೆ 74 ವರ್ಷ ವಯಸ್ಸಾಗಿತ್ತು. ಸೈಯದ್ ಯಾಸೀನ್ ಅವರು ಕೇಂದ್ರದ ಮಾಜಿ ಸಚಿವ ಸಿಕೆ ಜಾಫರ್ ಷರೀಫ್ ಅವರ ಅಳಿಯರಾಗಿದ್ದು ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದಿಂದ 6 ಬಾರಿ ಸ್ಪರ್ಧಿಸಿದ್ದರು. 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಅವರ ಅಂತ್ಯಕ್ರಿಯೆ ಇಂದು ಸಾಯಂಕಾಲ ರಾಯಚೂರು ನಗರದ ಕಮಲಿವಾಲೆ ಬಾಬಾ ಖಬರಸ್ಥಾನದಲ್ಲಿ ನೆರವೇರಬಹುದು ಎಂದು ಕುಟುಂಬದ ಸದಸ್ಯರು ತಿಳಿಸಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದರು. ಕೊಡಗು ಜಿಲ್ಲೆಗೆ ನವಮಂಗಳೂರು ಬಂದರು ಸಂಸ್ಥೆಯಿಂದ ಶಾಶ್ವತ ಜನೋಪಯೋಗಿ ಯೋಜನೆಯನ್ನು ಜಾರಿಗೊಳಿಸಲು ಬದ್ಧ ಎಂದು ಸಂಸ್ಥೆಯ ಅಧ್ಯಕ್ಷ ಸುಶೀಲ್ ಕುಮಾರ್ ಸಿಂಗ್ ಭರವಸೆ ನೀಡಿದ್ದಾರೆ. ಮಡಿಕೇರಿಯಲ್ಲಿ ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ನಿಯೋಗದೊಂದಿಗೆ ಸಭೆ ನಡೆಸಿ ಮಾಹಿತಿ ಪಡೆದು ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ನ ಗೌರವ ಸಲಹೆಗಾರ ಜಿ ಚಿದ್ವಿಲಾಸ್ ಪ್ರಸ್ತಾವನೆ ಸಲ್ಲಿಸಿ ಕೊಡಗು ಜಿಲ್ಲೆಯಿಂದ ಬಹುತೇಕ ಕಾಫಿ ವಹಿವಾಟು ನವಮಂಗಳೂರು ಬಂದರಿನ ಮೂಲಕ ಆಗುತ್ತಿದೆ. ನವಮಂಗಳೂರಿನ ಆರ್ಥಿಕ ಲಾಭಕ್ಕೂ ಕೊಡಗಿನಿಂದ ಸರಬರಾಜಾಗುತ್ತಿರುವ ಕಾಫಿ ಪರೋಕ್ಷವಾಗಿ ಕಾರಣವಾಗುತ್ತಿದೆ ಎಂದರು. ಈ ನಿಟ್ಟಿನಲ್ಲಿ ನವಮಂಗಳೂರು ಬಂದರು ಟ್ರಸ್ಟ್ನಿಂದ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ನಿಧಿ ಬಳಸಿ ಕೊಡಗು ಜಿಲ್ಲೆಯಲ್ಲಿ ಜನರಿಗೆ ಪ್ರಯೋಜನವಾಗುವಂತಹ ಶಾಶ್ವತ ಯೋಜನೆಯನ್ನು ಜಾರಿಗೊಳಿಸುವಂತೆ ಕೋರಿದರು. ಈ ಪ್ರಸ್ತಾವನೆಗೆ ಸುಶೀಲ್ ಕುಮಾರ್ ಪೂರಕವಾಗಿ ಸ್ಪಂದಿಸಿದರು. ದೇಶದ ಹಿರಿಯ ನಾಗರಿಕರ ಬದುಕು ಸ್ವಾಭಿಮಾನದಿಂದ ಕೂಡಿರುವಂತೆ ನೋಡಿಕೊಳ್ಳುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ್ ತಿಳಿಸಿದ್ದಾರೆ. ನಗರದ ಎಸ್ಎಸ್ಕೆಎಸ್ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟೀಯ ವಯೋಶ್ರೀ ಯೋಜನೆಯಡಿ ಹಿರಿಯ ನಾಗರಿಕರಿಗೆ ಉಚಿತ ಸಾಧನ ಸಲಕರಣೆಗಳ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ವೈಯಕ್ತಿಕ ಕಾಳಜಿಯ ಫಲವಾಗಿ ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಹೆಚ್ಚಿನ ಅನುದಾನ ಬಿಡುಗಡೆಯಾಗಿದ್ದು ದೇಶಾದ್ಯಂತ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಎಂದರು. ಬಡತನದ ಕಾರಣದಿಂದಾಗಿ ಕನ್ನಡಕ, ಶ್ರವಣ ಸಾಧನ ಹಾಗೂ ವಾಕಿಂಗ್ ಸ್ಟಿಕ್ಗಳಂತಹ ಮೂಲಭೂತ ಉಪಕರಣಗಳನ್ನು ಖರೀದಿಸಲು ಆರ್ಥಿಕ ಶಕ್ತಿ ಇಲ್ಲದ ಹಿರಿಯರಿಗೆ ಈ ಅತ್ಯಾಧುನಿಕ ಸಾಧನಗಳು ಸ್ವಾವಲಂಬನೆಯ ಸಂಕೇತವಾಗಿವೆ ಎಂದು ತಿಳಿಸಿದರು. ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ, ಹಿರಿಯೂರು, ಚಳ್ಳಕೆರೆ ಮತ್ತು ಹೊಳಲ್ಕೆರೆ ತಾಲೂಕುಗಳ ಒಟ್ಟು 986 ಫಲಾನುಭವಿಗಳಿಗೆ 84,84,000 ರೂಪಾಯಿ ವೆಚ್ಚದಲ್ಲಿ 4,471 ಸಾಧನ ಸಲಕರಣೆಗಳನ್ನು ಹಂಚಲಾಗುತ್ತಿದ್ದು ಉಳಿದ ತಾಲೂಕುಗಳಲ್ಲೂ ಶೀಘ್ರದಲ್ಲೇ ವಿತರಿಸಲಾಗುವುದು ಎಂದು ಭರವಸೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯ ಬಿರುಸಿನಿಂದ ಸಾಗಿದೆ. ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇದುವರೆಗೆ 14,36,920 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಈ ಪೈಕಿ 5,57,559 ನಮೂನೆಗಳ ಗಣಕೀಕರಣ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ತಿಳಿಸಿದ್ದಾರೆ. ಜಿಲ್ಲೆಯ 1,661 ಮತಗಟ್ಟೆಗಳ ವ್ಯಾಪ್ತಿಯಲ್ಲಿ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಜೂನ್ 30ರಿಂದ ಮನೆ ಮನೆ ಭೇಟಿ ನಡೆಸುತ್ತಿದ್ದಾರೆ. ಇದು ಜುಲೈ 29ರವರೆಗೆ ನಡೆಯಲಿದೆ. ಈ ವೇಳೆ 2516 ಮರಣ, 2111 ವಲಸೆ, 726 ಡಬಲ್ ಎಂಟ್ರಿ ಮತ್ತು 54 ಗೈರು ಹಾಜರಿ ಪ್ರಕರಣಗಳನ್ನು ಪತ್ತೆ ಹಚ್ಚಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಮನೆ ಮನೆ

0: ಭೇಟಿ ಮುಂದುವರಿದಿದ್ದು ಜೂನ್ 30ರಿಂದ ಜುಲೈ 11ರವರೆಗೆ ಗಂಟೆವರೆಗೆ ಒಟ್ಟು 11,89,919 ಗಣತಿ ನಮೂನೆಗಳನ್ನು ಮತದಾರರಿಗೆ ಹಂಚಿಕೆ ಮಾಡಲಾಗಿರುತ್ತದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಗಳು ಆಗಿರುವ ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ್ ಅವರು ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲವಾಗಿರುವ ಹಿನ್ನೆಲೆಯಲ್ಲಿ ರೈತರು ಬೆಳೆ ರಕ್ಷಣೆಗಾಗಿ ತೇವಾಂಶ ಸಂರಕ್ಷಣಾ ಕ್ರಮಗಳಿಗೆ ಆದ್ಯತೆ ನೀಡಬೇಕೆಂದು ಯಾದಗಿರಿ ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಸಲಹೆ ನೀಡಿದ್ದಾರೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಅವರು, ಬಿತ್ತನೆಗೂ ಮುನ್ನ ಬೀಜೋಪಚಾರಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು. ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ನೆವಣೆ, ಜೋಳ ಮತ್ತು ಸಜ್ಜೆಯಂತಹ ಕಡಿಮೆ ನೀರು ಬಯಸುವ ಬೆಳೆಗಳನ್ನು ಬೆಳೆಸುವುದು ಸೂಕ್ತ ಎಂದಿದ್ದಾರೆ. ದ್ವಿದಳ ಧಾನ್ಯಗಳಿಗೆ ರೈಸೋಬಿಯಂ ಹಾಗೂ ಏಕದಳ ಧಾನ್ಯಗಳಿಗೆ ಅಜೋಸ್ಪೊರಿಲಂ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಬೇಕು. ಜೊತೆಗೆ ಟ್ರೈಕೋಡರ್ಮಾ ಶಿಲೀಂಧ್ರನಾಶಕ ಬಳಸಿ ಬೀಜ ಸಂಸ್ಕರಣೆ ನಡೆಸುವುದರಿಂದ ಆರಂಭಿಕ ಹಂತದಲ್ಲಿಯೇ ರೋಗ ಬಾಧೆಯನ್ನು ತಡೆಯಬಹುದು ಎಂದು ಸಲಹೆ ನೀಡಿದ್ದಾರೆ. ಅಗಲಿದ ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರಿಗೆ ಕರ್ನಾಟಕ ಕಾವಲು ಪಡೆ, ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಯುವ ಕರ್ನಾಟಕ ವೇದಿಕೆ ವತಿಯಿಂದ ಚಾಮರಾಜನಗರದಲ್ಲಿ ಜಿಲ್ಲೆಯಾದ್ಯಂತ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಚಾಮರಾಜನಗರದ ಗುಂಡ್ಲುಪೇಟೆ ಮತ್ತು ಕೊಳ್ಳೇಗಾಲ ಪ್ರವಾಸಿ ಮಂದಿರದಲ್ಲಿ ಕಾವಲು ಪಡೆ, ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಯುವ ಕರ್ನಾಟಕ ಕಾರ್ಯಕರ್ತರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮೌನಾಚರಣೆ ನಡೆಸಿದರು. ಇದೇ ವೇಳೆ ಕನ್ನಡ ಪರ ಹೋರಾಟಗಾರ ಅಯಾಜ್ ಮಾತನಾಡಿ, ತಮ್ಮ ಸುಮಧುರ ಕಂಠದಿಂದ ಸಂಗೀತ ಪ್ರಿಯರನ್ನು ಮೋಡಿ ಮಾಡಿದ್ದ ಎಸ್ ಜಾನಕಿ ಗಾಯನ ನಿಲ್ಲಿಸಿದ್ದಾರೆ. ಆಂಧ್ರಪ್ರದೇಶದಲ್ಲಿ ಜನಿಸಿದ್ದರೂ ಜಾನಕಿಯವರಿಗೆ ಕರ್ನಾಟಕದ ಮೇಲೆ ವಿಶೇಷ ಪ್ರೀತಿ ಇತ್ತು. ಹೀಗಾಗಿ ಕನ್ನಡದಲ್ಲಿ 8,000 ಅಧಿಕ ಹಾಡುಗಳನ್ನು ಹಾಡಿ ಸಂಗೀತ ಆಸಕ್ತರ ಮನ ಗೆದ್ದಿದ್ದರು ಎಂದರು. ವಿದ್ಯುತ್ ಪ್ರಸರಣ ಮಾರ್ಗದ ಸಂತ್ರಸ್ತ ರೈತರಿಗೆ ಶೇಕಡ 35% ಹೆಚ್ಚಿನ ಪರಿಹಾರವನ್ನು ವಿತರಿಸುವ ಒಪ್ಪಂದದೊಂದಿಗೆ ಲೋಕ್ ಅದಾಲತ್ನಲ್ಲಿ 48 ಪ್ರಕರಣಗಳನ್ನು ರಾಮನಗರ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಎಂಎಚ್ ಅಣ್ಣಯ್ಯನವರ್ ಅವರ ಸಮ್ಮುಖದಲ್ಲಿ ಇತ್ಯರ್ಥಪಡಿಸಲಾಗಿದೆ. ಈ ಕುರಿತು ಮಾತನಾಡಿದ ನ್ಯಾಯಮೂರ್ತಿ ಎಂಎಚ್ ಅಣ್ಣಯ್ಯನವರ್, ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ಈ ಬಾರಿ ಹಿರಿಯ ನಾಗರಿಕ ಕಕ್ಷಿದಾರರ ಪ್ರಕರಣಗಳು, ಪವರ್ ಗ್ರಿಡ್ ಮಾರ್ಗದಲ್ಲಿ ಹೆಚ್ಚಿನ ಪರಿಹಾರ ಕೋರಿದ್ದ ರೈತರ ಪ್ರಕರಣಗಳನ್ನು ಆದ್ಯತೆಯ ಮೇರೆಗೆ ಇತ್ಯರ್ಥ ಮಾಡಲಾಗಿದೆ. ರೈತರಿಗೆ ಶೇಕಡ 35% ಹೆಚ್ಚಿನ ಪರಿಹಾರವನ್ನು ಒದಗಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೇರು ಗಾಯಕಿ ಎಸ್ ಜಾನಕಿ ಅಂತ್ಯಕ್ರಿಯೆ. ರಾಜ್ಯದಲ್ಲಿ ಉದ್ಯೋಗ ಕ್ರಾಂತಿ, 4,723 ಹುದ್ದೆ ಭರ್ತಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಹಿರಿಯ ನಾಗರಿಕರ ಬದುಕು ಸ್ವಾಭಿಮಾನದಿಂದ ನೋಡಿಕೊಳ್ಳುವುದು ಸರ್ಕಾರದ ಆದ್ಯತೆ, ಸಂಸದ ಗೋವಿಂದ ಕಾರಜೋಳ. ಹಲವು ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಸಮಯ 6:50 ಆಗಿದೆ. ಎಸ್ ಜಾನಕಿಯವರ ನೆನಪಿನಲ್ಲಿ ಸಾಕ್ತಾ ಇದ್ದೀವಿ. ಸ್ವಲ್ಪ ಮಾತು, ಹೆಚ್ಚು ಹೆಚ್ಚು ಹಾಡುಗಳು ನಿಮಗೋಸ್ಕರ ನಡೀತಾ ಇದೆ. ನಿಮ್ಮೆಲ್ರಿಗೂ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಂದುವರಿಸ್ತೀನಿ. ಸಮಯ 6:51 ಆಗಿದೆ. ಇನ್ನು ಸರಿಯಾಗಿ 4 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಇರುತ್ತೆ. ಹಾಗಾಗಿ ಒಂದು ಹಾಡನ್ನು ಕೇಳುವಂತಹ ಸಮಯಾವಕಾಶ ನಮ್ಮ ಜೊತೆ ಇದೆ. ಹಾಗಾಗಿ ಬನ್ನಿ, ಒಂದು ಹಾಡು ಕೇಳೋಣ. ಇದಾದ ನಂತರ ಕನ್ನಡ ರತ್ನ ಭಂಡಾರ, ಅದಾದ ಮೇಲೆ ವಾರ್ತೆಗಳಿರುತ್ತೆ, ಸುದ್ದಿ ಮುಖ್ಯಾಂಶಗಳು, ನಂತರ ಕಾರ್ಯಕ್ರಮನ ಮುಂದುವರಿಸೋಣ. ನಿಮಗಾಗಿ ಮಧುರವಾದ ಧ್ವನಿಯಲ್ಲಿರುವಂಥ, ಸದಾ ನೆನಪಿನಲ್ಲಿ ಉಳಿಯುವಂಥ ಈ ಹಾಡು

0: ನಮ್ಮ ಮನೆ ಚಿತ್ರದ ಹಾಡಿದಾಗಿತ್ತು. ಕೆಜಿ ಯೇಸುದಾಸ್ ಮತ್ತು ಎಸ್ ಜಾನಕಿ ಅವರು ಹಾಡಿದರು. ಸೋರೆಟ್ ಅಶ್ವಥ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಹಾಡಿಗಿತ್ತು. ಸಮಯ ಸರಿಯಾಗಿ 6:55 ಆಗಿದೆ. ಬನ್ನಿ ಈಗ ಕೇಳೋಣ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.
1: ಕನ್ನಡ ರತ್ನ ಭಂಡಾರ ಸ್ವಾಗತ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ಅಂದ್ರೆ ಗೊತ್ತಾಗಲ್ಲ, ಅದರಿಂದ ಮುಂದಿನ ಹೆಸರನ್ನ ಹೇಳಿದರೆ ಗೊತ್ತಾಗತ್ತೆ. ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ನಿತ್ಯೋತ್ಸವ ಕವಿ. ಜೋಗದ ಸಿರಿ ಬೆಳಕಿನಲ್ಲಿ ಕನ್ನಡ ನಾಡನ್ನು ತೋರಿಸಿದವರು, ಪ್ರಾಧ್ಯಾಪಕರಾಗಿದ್ದರು. ಬಾಲ್ಯದಿಂದಲೇ ಸಾಹಿತ್ಯದ ಆಸಕ್ತಿ, ಅನುಭವದ ಕವಿ. ಮನಸ್ಸು ಗಾಂಧಿ ಬಜಾರು ಅಂದರು. ನಾವು ಕುರಿಗಳು ಸಾರ್ ಕುರಿಗಳು ಅಂತ ವಿಡಂಬನೆ ಮಾಡಿದರು. ನಿಮ್ಮೊಡನಿದ್ದು ನಿಮ್ಮಂತಾಗದೆ ಅಂತ ಸೂಕ್ಷ್ಮವಾಗಿ ಬರೆದರು ಸಂವೇದನೆಯ ಕವಿ, ನಿತ್ಯೋತ್ಸವ ಕವಿ ನಿಸಾರ್ ಅಹಮದ್. ಅವರ ಅಂತರಂಗದ ಮಾತು.
2: ನವೋದಯದಿಂದ ನಾನು ಪ್ರಾರಂಭಿಸಿ ನವ್ಯಕ್ಕೆ ಯಾಕೆ ಬಂದೆ, ಮತ್ತು ನವ್ಯೋತ್ತರವಂತೂ ಇವತ್ತು ಅದು ನಾವು ಬೇಡ ಅಂದರೂ ಅನಿವಾರ್ಯವಾಗಿ ಬಂದು ಒಂದು ರೀತಿಯ ನಮ್ಮನ್ನು ಒಂದು ರೀತಿ ಎಳೆಯುವಂಥದ್ದು. ಆ ಕಾಲದಲ್ಲಿ ನವ್ಯದ ಪ್ರಚಾರ ಸಾಕಷ್ಟು ನಡೀತಿತ್ತು. ಅಡಿಗರ ಚಂಡಮದ್ದಳೆ ಆಗ್ತಾನೆ ಬಂದಿತ್ತು. ಇಲ್ಲಿ ಬೆಂಗಳೂರಲ್ಲಿ ನಾವು ಕೆಲವು ವಿದ್ಯಾರ್ಥಿಗಳು ಮತ್ತು ವೈಎನ್ಕೆ ನಮ್ಮ ಪತ್ರಿಕರ್ತರು ನವ್ಯಕಾವ್ಯಕ್ಕೆ ಸಾಕಷ್ಟು ಒಂದು ರೀತಿಯ ಒತ್ತನ್ನು ನೀಡಿ ಪ್ರಚಾರಕ್ಕೆ ತೊಡಗಿದ್ದರು. ಆ ಕಾಲದಲ್ಲಿ ಕೆಲವು ನಮ್ಗೆ ಆಗ ಅರ್ಥವಾಗಲಿ ಆಗದೇ ಇರಲಿ, ಓದಿದಾಗ ಯಾವುದೋ ಒಂದು ರೀತಿ ಬೇರೆಯಾಗಿದೆಯಲ್ಲ ಇದು, ಇಲ್ಲಿ ವಿಚಾರ ಹೆಚ್ಚಾಗಿದೆ,
3: ಬುದ್ಧಿ ಪ್ರಧಾನ
2: ವೈಚಾರಿಕ ವಿಚಾರ ಪ್ರಧಾನವಾದದ್ದು. ಆಮೇಲೆ ಎರಡನೇದಾಗಿ ಕೇವಲ ಈ ಭಾವೋನ್ಮಾದ ಭಾವಾತಿರೇಕತೆ ಭಾವಾತಿಶಯತೆಯಲ್ಲೇ ಕಾವ್ಯ ತೇಲ್ತಿರುವಾಗ ಇದನ್ನು ಮತ್ತೆ ಆಕಾಶದಿಂದ ನೆಲಕ್ಕೆ ಗಾರೊಡೆದ ನೆಲಕ್ಕೆ ತರಬೇಕು ಅದನ್ನು ನಮಗೂ ಅನಿಸೋದು. ಯಾಕಂದ್ರೆ ಮೂರು ಹೊತ್ತು ನಾವು ಕೂಡ ಪ್ರಕೃತಿ ಮತ್ತು ಪ್ರೇಮದ ಒಂದು ರೀತಿಯ ಆದರ್ಶ ಇವರಲ್ಲಿದ್ದವರಿಗೆ ಜನಜೀವನವನ್ನು ಚಿತ್ರಿಸುವಾಗ ಮುಕ್ತವಾದ ಒಂದು ಛಂದಸ್ಸು ಬೇಕಾಗಿತ್ತು. ಇದು ನನಗೆ ಬಹಳ ಅನಿವಾರ್ಯ ಅನ್ನಿಸ್ತು. ಹೀಗಾಗಿ ವೈಚಾರಿಕತೆಯ ಸ್ಪರ್ಶ ಕಾವ್ಯಕ್ಕೆ ಬರಲಿ ಅನ್ನೋ ಕಾರಣದಿಂದ, ಮತ್ತೆ ಇಂಗ್ಲಿಷ್ ನವಿ ಕಾವ್ಯ ಆ ಕಾಲದಲ್ಲಿ ನಾನು ಸ್ವಲ್ಪ ಹೋಗಿ ಲಾಲ್ಬಾಗಲ್ಲಿ ಕೂತ್ಕೊಂಡು ಓದ್ತಿದ್ದೆ ಟಿ ಎಸ್ ಎಲಿಯಟ್ ಬಗ್ಗೆ, ಮತ್ತು ಬಹಳ ನನ್ನ ಮೇಲೆ ಪ್ರಭಾವ ಬೀರಿರೋನು WH Auden, ಮತ್ತು ಲೂಯಿ ಮೆಕ್ನಿಸು, ಎಡಿತ್ ಸಿಟ್ವೆಲ್ಲು, ಎಜ್ರಾ ಪೌಂಡು, ಇವನ್ನೆಲ್ಲ ಅಧ್ಯಯನ ಮಾಡಿದಾಗ ಅದು ಎಲ್ಲ ಅರ್ಥವಾಯ್ತು ಅಂತ ಹೇಳಲಾರೆ ನಾನು. ಅದ್ರ ಜೊತೆಯಲ್ಲಿ

0: ವಿಮರ್ಶೆಗಳನ್ನು ಓದಿ ಅವನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಟ್ಟೆ. ಅಂಡರ್ಸ್ಟ್ಯಾಂಡಿಂಗ್ ಪೊಯಿಟ್ರಿ ಅನ್ನೋ ಒಂದು ಪುಸ್ತಕ ಲಿಯಾನ್ ಬ್ರೂಕ್, ಬಹಳ ನನಗೆ ಬಹಳ ಇಷ್ಟವಾದ ಅಷ್ಟೇ ಅಲ್ಲ ತುಂಬಾ ಲಾಭ ಕೊಡ್ ನೀಡ್ತದೆ. ನನಗೆ ಕೆಲವು ರೂಪರೇಷೆಗಳು ಹೊಳೆದು ಈ ಥರ ಬರೀಬಹುದು ಅಂತ. ಸಹಜವಾಗದು ಒಂದು ರೀತಿ ಹೊಂದಾಣಿಕೆ ಆಗ್ತಾ ಹೋಯಿತು. ನವೋದಯ ಮತ್ತು ನವ್ಯದ ಒಂದು ರೀತಿ ಸೇತುವೆ, ರಸ ಸೇತುವೆ ಆಗಿ ಸಮನ್ವಯವಾಗಿ ಒಂದು ರೀತಿ ಕಾವ್ಯ ಬಂತು. ನನ್ನ ಒಂದು ವೈಶಿಷ್ಟ್ಯ ಏನು ಅಂದರೆ, ಕುವೆಂಪು ಅಂತ ಮಹಾಕವಿ ಕೂಡ ಗುರುತಿಸಿರೋದು ನನಗೆ ಹೇಳಿದ್ದರು. ಒಂದ್ಸಲ ಒಂದು ಸಂದರ್ಶನದಲ್ಲೂ ಹೇಳಿದ್ದಾರೆ, ಆ ಕಾಲದಲ್ಲಿ ಸುಮಾರು 40 ವರ್ಷಗಳ ಹಿಂದೆ. ನವ್ಯ ಕವಿಗಳಲ್ಲಿ ನಿಸಾರ್ ಅಹಮದ್ ಅರ್ಥ ಆಗೋ ಹಾಗೆ ಬರೀತಾರೆ. ಈಗ ಅಡಿಗರಂತಹ ಸಮರ್ಥ ಕವಿಗಳು, ದೊಡ್ಡ ಕವಿಗಳು ತುಂಬಾ ಆಳವಾಗಿ, ನರಸಿಂಹಸ್ವಾಮಿ ಆಮನಂತರದ ಕಾಲ, ಈಗ ಉದಾಹರಣೆಗೆ ಅವರ ಗಡಿಯಾರದ ಅಂಗಡಿಯ ಮುಂದೆ ಇಂಥ ಪದ್ಯಗಳಲ್ಲೆಲ್ಲ ತುಂಬಾ ಒಂದು ರೀತಿ ವೈಚಾರಿಕ ವ್ಯಾಪ್ತಿ ಇದೆ. ಆಮೇಲೆ ತೆರೆದ ಬಾಗಿಲು, ಆ ಪದ್ಯಗಳು ತೆರೆದ ಬಾಗಿಲು ತುಂಬಾ ಒಂದು ರೀತಿ ಆಳವಾದ ಅರ್ಥಗಳಿವೆ. ಅಂಥ ಒಂದು ಪರಂಪರೆ ಬೇರೆ. ಕೆಲವರು ಅವನ್ನ ಅನುಕರಿಸೋಕೆ ಹೋಗಿ ಗೊಂದಲ ಮಾಡಿಬಿಡ್ತಿದ್ರು. ಅನುಭವದ ಒಂದು ಪರಿಪಕ್ವತೆ ಇರೋಲ್ಲ. ಇಲ್ಲದಿರುವಾಗ ಈ ಕೆಲವರು ಹೊಸಬರು ಬರೆಯೋದಕ್ಕೆ ಗೊಂದಲ ಮಾಡಿಟ್ಬಿಟ್ಟಿದ್ರು. ಕೆಲವು ಖಾಸಗಿಯಾದ ಪ್ರತಿಮೆಗಳನ್ನು ಬಳಸೋದು ಅದ್ಯಾರಿಗೂ ಅರ್ಥವಾಗ್ತಿಲ್ಲ. ಅದಕ್ಕೆ ಹೀಗಾಗಿ ಒಂದು ರೀತಿ ಅನವಗಾಹತ್ವ, ಆಬ್ಸ್ಕ್ಯೂರಿಟಿ ಅದು ಉಂಟಾಯ್ತು. ಕೆಲವು ಸಲ ಕವಿ ಮೇಳಗಳನ್ನು ನಾವು ಓದ್ಬೇಕಾದ್ರೆ ಜನಗಳು ಲೇವಡಿ ಮಾಡೋರು, ತಮಾಷೆ ಮಾಡೋರು. ಆ ಕಾಲದಲ್ಲಿ ಜನಗಳಿಗೆ ನಾವು ಅರ್ಥ ಆಗದೆ ಇದ್ದಾಗ ಬರೀದಿದ್ರೆ ಯಾಕೆ ಬರೀಬೇಕು? ನನಗೆ ಅರ್ಥ ಆಗದೆ ಇದ್ರೆ ಜನಕ್ಕೆ ಅರ್ಥ ಆಗೋಲ್ಲ. ಆದ್ರೆ ನಾನು ಅರ್ಥ ಮಾಡಿಕೊಂಡು ನನಗೆ ಅರ್ಥ ಆಗುವಂತಹ ಕಾವ್ಯ ನಾನು ಬರೆದ್ರೆ ಬೇರೆಯವ್ರಿಗಾಗುತ್ತೆ. ಹಾಗಾಗಬೇಕಾದ್ರೆ ಏನಾಗಬೇಕು? ನನ್ನಲ್ಲಿ ವೈಚಾರಿಕ ಸ್ಪಷ್ಟತೆ ಇರಬೇಕು. ಒಂದು ವಿಶದೀಕರಣದ ಒಂದು ಅಂಶ ನನ್ನ ಇಲ್ಲದೆ ಇದ್ರೆ ಬೇರೆಯವ್ರು ತಾಗೋಲ್ಲ. ಅಂದ್ರೆ ಒಂದು ಪದ್ಯವನ್ನ ಒಂದು ಸಂಕೇತವನ್ನ ಇಟ್ಕೊಂಡು ಅದರಲ್ಲಿ ಅರ್ಥಗಳ ಒಂದು ಧ್ವನ್ಯರ್ಥಗಳನ್ನ ನೀವು ಕಾಣೋದು ಬೇರೆ. ಏನು ಇಲ್ಲದೆ ಸುಮ್ಮನೆ ಒಂದ್ರ ಜೊತೆಲಿ ಒಂದು ಈ ಮಾಲೋಪಮೆಗಳಾಗಿ ಅದನ್ನ ಗೊಂದಲ ಗೆಡಿಸೋದಿದೆಯಲ್ಲ, ಇಂಥ ಪರಂಪರೆ ಬಿಡಬೇಕು ಅನ್ನೋ ಛಲ ತೊಟ್ಟೆ. ಕಷ್ಟ ಆಯ್ತದು, ಆದರೂ ದೈವಶಾತ್ ಅದನ್ನು ನಾನು ಅರ್ಜಿಸ್ಕೊಂಡೆ. ಹೀಗಾಗಿ ಏನೋ ಕೆಲವು ಒಳ್ಳೆ ಪದ್ಯ ಬರೆದೀನಿ ಅಂತ ಕಾಣುತ್ತೆ, ನನಗೆ ಗೊತ್ತಿಲ್ಲ.
1: ಇಂದಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕವಿ ನಿಸಾರ್ ಅಹಮದ್ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಬೆಳೆ ಹಾನಿಯನ್ನು ನಿಖರವಾಗಿ ಅಂದಾಜಿಸಿ ಸೂಕ್ತ ಪರಿಹಾರ ನೀಡಲು ಸಹಕಾರಿಯಾಗುವಂತೆ ಉಪಗ್ರಹ ಆಧಾರಿತ ಬೆಳೆ ಸಮೀಕ್ಷೆ ನಡೆಸಲು ನಿರ್ಧರಿಸಲಾಗಿದ್ದು ಚಿಕ್ಕಮಗಳೂರಿನಲ್ಲಿ ಪ್ರಾಯೋಗಿಕವಾಗಿ ಜಾರಿ ಮಾಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ದೇಶದ ಹಿರಿಯ ನಾಗರಿಕರ ಬದುಕು ಸ್ವಾಭಿಮಾನದಿಂದ ಕೂಡಿರುವಂತಾಗಲು ಸರ್ಕಾರ ಹಲವು ಉಪಕ್ರಮಗಳನ್ನು ಜಾರಿಗೆ ತಂದಿದೆ ಎಂದು ಸಂಸದ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಇಂದು ರಾಷ್ಟೀಯ ವಯೋಶ್ರೀ ಯೋಜನೆಯಡಿ ಹಿರಿಯ ನಾಗರಿಕರಿಗೆ ಉಚಿತ ಸಾಧನ ಸಲಕರಣೆಗಳನ್ನು ವಿತರಿಸಿ ಅವರು ಮಾತನಾಡಿದರು. ರಾಮನಗರದ ಅರ್ಕಾವತಿ ನದಿ ತೀರದ ಬಳಿ ಇರುವ ಪಿಎಸ್ವಿ ದರ್ಗಾ ಜನರನ್ನು ಒಗ್ಗೂಡಿಸುವ ಪ್ರಮುಖ ಭಾವೈಕ್ಯತಾ ಕೇಂದ್ರವಾಗಿದೆ. 260 ವರ್ಷಗಳ ಈ ದರ್ಗಾಗೆ ಜಾತಿ ಭೇದವಿಲ್ಲದೆ ಜನರು ಭೇಟಿ ನೀಡುತ್ತಿದ್ದು ಬಾಬಯ್ಯನ ದರ್ಗಾ ಎಂದೇ ಹೆಸರುವಾಸಿಯಾಗಿದೆ ಎಂದು ನಗರಸಭೆ ಅಧ್ಯಕ್ಷ ಕೆ ಶೇಷಾದ್ರಿ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ನಿನ್ನೆ ನಡೆದ ಲೋಕಅದಾಲತ್ನಲ್ಲಿ 5792 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದ್ದು 13 ಕೋಟಿ ಪರಿಹಾರ ಒದಗಿಸಲಾಗಿದೆ ಎಂದು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ವೇಲಾ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಿಗೆ ಈವರೆಗೆ 11,89,919 ಗಣತಿ ನಮೂನೆಗಳನ್ನು ಮತದಾರರಿಗೆ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ್ ಹೇಳಿದ್ದಾರೆ. ವಾಹನದ ಇಂಧನ ಟ್ಯಾಂಕ್ನಲ್ಲಿ ಎಥನಾಲ್ ಮಿಶ್ರಿತ ಇಂಧನದಿಂದ ಸಮಸ್ಯೆ ಉಂಟಾಗಬಹುದು ಎಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡುತ್ತಿರುವ ಸುದ್ದಿ ಸುಳ್ಳು ಎಂದು ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ತಿಳಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.

0: ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಎಸ್ ಜಾನಕಿಯವರ ನೆನಪಿನ ಕಾರ್ಯಕ್ರಮ ಇದಾಗಿದೆ. ಅವರ ಬಗ್ಗೆ ಮಾತು, ಅವರ ಹಾಡುಗಳು ನಿಮಗಾಗಿ. ಆಗಲೇ ನಾನು ಹೇಳಿದೆ, 6 ತಿಂಗಳ ಹಿಂದೆ ಇವರ ಪುತ್ರನ ನಿಧನಾಗಿತ್ತು. ಎಸ್ ಜಾನಕಿಯವರಿಗೆ ಒಬ್ಬರೇ ಒಬ್ಬ ಮಗ ಇದ್ದರು, ಮುರಳೀಕೃಷ್ಣ ಅಂತ. ಕಳೆದ ಜನವರಿಯಲ್ಲಿ ತಮ್ಮ 65ನೇ ವಯಸ್ಸಿನಲ್ಲಿ ಅವರು ಹಠಾತ್ ಹೃದಯಾಘಾತದಿಂದ ನಿಧನರಾಗ್ತಾರೆ. ತಾಯಿ ತರನೇ ಕಲಾಕ್ಷೇತ್ರದಲ್ಲಿ ಅಪಾರ ಆಸಕ್ತಿ ಹೊಂದಿದ್ರು. ಇವರು ತಮಿಳು ಮತ್ತು ತೆಲುಗು ಚಿತ್ರರಂಗದ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ರು. ಸಿನಿಮಾಗಳ ಜೊತೆ ಭರತನಾಟ್ಯನೂ ಅವರು ಅಭ್ಯಾಸ ಮಾಡಿದರು. ಅವರ ನೃತ್ಯ ತರಬೇತಿ ಗುರು ಆಗಿದ್ರಂತೆ ಉಮಾ ಅನ್ನೋರು. ಅವ್ರನ್ನ ವಿವಾಹ ಆಗಿದ್ರು, ಮಧ್ಯದಲ್ಲಿ ಏನಾಯಿತು, ವಿಚ್ಛೇದನ ಪಡೆದಿದ್ರು. ಹಾಗಾಗಿ ಏಕಾಂಗಿಯಾದಂತಹ ಮಗ ತಾಯಿಯ ಆರೈಕೆಯಲ್ಲೇ ಇದ್ದರು, ತಾಯಿನ ನೋಡ್ಕೋತಾ ಇದ್ರು. ಆದರೆ ಕಳೆದ ಜನವರಿಯಲ್ಲಿ ಹಠಾತ್ ಹೃದಯಾಘಾತದಿಂದ ಅವರು ನಿಲ್ಲವಾದರು. ಮಗನ ಅಗಲಿಕೆಯ ಈ ಆಳವಾದ ನೋವು ಜಾನಕಮ್ಮ ಅವ್ರನ್ನ ತೀವ್ರವಾಗಿ ಕಾಡಿತು. ಆ ಮಗು ಚಿಕ್ಕದಾಗಿದ್ದಾಗ ಜಾನಕಿಯವರು ಈ ಹಾಡನ್ನು ಮಗುಗೆ ಹಾಡ್ತಿದ್ರು ಏನೋ.

ಒಂದೊಂದು ಜನಪದ ಗೀತೆ ಸರ್ವಮಂಗಳ ಚಿತ್ರಕ್ಕಾಗಿ ಹಾಡಿದರು, ಮಗುವಿಗಾಗಿ ಹಾಡಿದಂತಹ ಗೀತೆ ಇದಾಗಿತ್ತು. ಸುದೀರ್ಘ 5 ದಶಕಗಳಿಗೂ ಹೆಚ್ಚು ಕಾಲ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ 45,000ಕ್ಕೂ ಹೆಚ್ಚು, ನಾನಾಗಲೇ ಸಂತೋಷ್ ಜೊತೆ ಮಾತಾಡಬೇಕಾದ್ರೆ ಹೇಳಿದೆ 88 ವರ್ಷ ಅಂದರೆ ಸುಮಾರು 32,500 ದಿನಗಳು ಬದುಕಿರ್ತಾರೆ. ಇವರು ಹಾಡಿರೋದು 48,000 ಹಾಡಂದರೆ ಸ್ವಲ್ಪ ಅಂದಾಜು ಮಾಡ್ಕೋಬೋದು ನಾವು. ಒಂದು ದಿನಕ್ಕೆ 1ಕ್ಕಿಂತ ಹೆಚ್ಚು ಹಾಡು ಹಾಡಿದರು. ಆಗೆಲ್ಲ ಅವರು ಬಹಳ 60, 70, 80, 90ರ ದಶಕದಲ್ಲಿ ಬಹಳ ಬಿಡುವಿಲ್ಲದ ಗಾಯಕಿಯಾಗಿದ್ದರು. ಹಾಗಾಗಿ ಇಷ್ಟು ಮಟ್ಟಿನ ಸಾಧನೆ ನಿಜವಾಗ್ಲೂ ಈ ಸಂಖ್ಯೆಗಳಿದೆಯಲ್ಲ, ಲತಾ ಮಂಗೇಶ್ಕರ್ ಆಗಿರ್ಬೋದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಆಗಿರ್ಬೋದು, ಇವರಾಗಿರ್ಬೋದು, ಇಷ್ಟೊಂದು ಹಾಡು, ಇದು ಅಲ್ಪ ಸ್ವಲ್ಪ ಸಾಧನೆ ಖಂಡಿತ ಅಲ್ಲ. ಎಸ್ ಜಾನಕಿಯವರಿಗೆ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ ಸರ್ಕಾರಗಳು ಅತ್ಯುತ್ತಮ ಗಾಯಕಿ ಪ್ರಶಸ್ತಿ ಕೊಟ್ಟಿದೆ. ಒಟ್ಟು 33 ಪ್ರಶಸ್ತಿಗಳು ಬಂದಿದೆ. ಈ ಪೈಕಿ ಕೇರಳದಲ್ಲಿ 11, ಆಂಧ್ರ ಪ್ರದೇಶದಲ್ಲಿ 11, ತಮಿಳುನಾಡಿನಲ್ಲಿ 7, ಕರ್ನಾಟಕದಲ್ಲಿ 4 ಪ್ರಶಸ್ತಿಗಳು ಇವ್ರಿಗೆ ಸಿಕ್ಕಿದೆ.

ನಮ್ಮ ಮಕ್ಕಳು ಚಿತ್ರದ ಹಾಡಿದಾಗಿತ್ತು. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಈ ಹಾಡಿಗಿತ್ತು. ಎಸ್ ಜಾನಕಿ ಅಂದ ತಕ್ಷಣ ಆಗಲೇ ಹೇಳಿದ ಹಾಗೆ ಮೊದಲೆಲ್ಲ ಬಣ್ಣ ಬಣ್ಣದ ಸೀರೆ, ಹಣೆಗೆ ದೊಡ್ಡ ಕುಂಕುಮ, ನಂತರ ಹಾಲ್ ಬಿಳುಪು ಸೀರೆ ಉಟ್ಕೊಂಡು ವಿಭೂತಿ, ಗಂಧದ ಅಡ್ಡನಾಮ, ಗಾಯನ ಲೋಕದ ತಮ್ಮ ಪಯಣಕ್ಕೆ ಸದಾ ಬೆಂಬಲವಾಗಿ ನಿಂತಿದ್ದಂತಹ ತಮ್ಮ ಪತಿ ವಿ ರಾಮ್ಪ್ರಸಾದ್ ಅವರು 1997 ಮೃತಪಡ್ತಾರೆ. ಅವರ ನಿಧನ ನಂತರದಿಂದ ಜಾನಕಿಯವರು ಬಣ್ಣದ ಸೀರೆಗಳನ್ನು ತ್ಯಜಿಸ್ತಾರೆ. ಅಂತೆಯೇ ಸ್ವರ್ಣ ವರ್ಣದ ಅಂಚಿನ ಝರಿ ಸೀರೆಗಳಿಂದಲೂ ದೂರ ಉಳಿತಾರೆ.

ಎಂತ ಜೆ ಎಂತ

ಶ್ರೀಕೃಷ್ಣ ದೇವರಾಯ ಚಿತ್ರದ ಹಾಡು, ಕೊಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತದಲ್ಲಿ ಹಾಡಿದರು ಎಸ್ ಜಾನಕಿ ಅವರು. ಜಾನಕಿ ಅವರ ಧ್ವನಿ 4 ರಾಷ್ಟ್ರ ಪ್ರಶಸ್ತಿಗಳನ್ನು ಪಡ್ಕೊಂಡಿತ್ತು, 33 ರಾಜ್ಯ ಪ್ರಶಸ್ತಿಗಳಿಗೂ ಪಾತ್ರರಾಗಿದ್ದರು. ಆದರೆ 2013 ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಘೋಷಿಸಲಾಯಿತು. ಈ ಗೌರವ ಕೊಡೋದು ನನಗೆ ತುಂಬ ತಡ ಆಯಿತು ಅನ್ನೋ ಕಾರಣ ನೀಡಿ ಅವರು ಅದನ್ನು ತಿರಸ್ಕರಿಸಿದರು. ಇದರಿಂದ ಅಭಿಮಾನಿಗಳಿಗೆ ಅಚ್ಚರಿ ಕೂಡ ಆಯಿತು. ಕೆಲವು ಅಭಿಮಾನಿಗಳು ಇದು ಸರಿ, ಇವರನ್ನು ಯಾವತ್ತೋ ಗುರುತಿಸಬೇಕಾಗಿತ್ತು, ಈ ಸರ್ಕಾರ ನಿರ್ಲಕ್ಷ್ಯ ತೋರಿದೆ ಅಂತ ಅವರ ಬೆಂಬಲಕ್ಕೆ ನಿಂತರು, ಸರ್ಕಾರದ ವಿರುದ್ಧ ಛೀಮಾರಿ ಹಾಕಿದ್ರು. ಕೆಲವೊಮ್ಮೆ ಸಂಭಾವನೆ ಮತ್ತು ಪ್ರಶಸ್ತಿಗಳ ವಿಚಾರದಲ್ಲಿ ಅವರು ಅಸಮಾಧಾನ ಹೊರಹಾಕಿದ್ದೂ ಇದೆ. ಹಿನ್ನೆಲೆ ಗಾಯಕಿಯರಿಗೆ ಆಗಲೇ ಹೇಳಿದೆ ನಾನು, ಪ್ರಶಸ್ತಿ ಇಲ್ಲ ಅಂತ ಹೇಳಿ ಆಮೇಲೆ ಪ್ರಶಸ್ತಿ ಬರೋ ಹಾಗೆ ಮಾಡಿದ್ರು. ಬಿ ಆರ್ ಛಾಯಾ ಅವರಿಗೆ ಪ್ರಶಸ್ತಿ ಬಂದಾಗ ನನಗೇ ಬಂತೇನೋ ಒಂದಷ್ಟು ಖುಷಿಯಿಂದ ಸಂಭ್ರಮಿಸಿದ್ರು. ಮತ್ತು ಹಿನ್ನೆಲೆ ಗಾಯಕಿಯರಿಗೆ ತಕ್ಕ ಮಾನ್ಯತೆ ಸಿಗದಿದ್ದಾಗ ಅದನ್ನು ಪ್ರತಿಭಟಿಸೋಕ್ಕೆ ಕೆಲ ಪ್ರಶಸ್ತಿ ಪ್ರಧಾನ ಸಮಾರಂಭಗಳಿಗೆ ಗೈರು ಹಾಜರಾಗ್ತಾಯಿದ್ರು. ಹೀಗಿದ್ರೂ ಸಹ ಸೌಮ್ಯ ಸ್ವಭಾವದವರಾಗಿದ್ದರು ಜಾನಕಿಯವರು. ಕೊಂಚನೂ ಸಹ ಅಹಂಕಾರ ಇಲ್ಲದೆ ಜನರೊಂದಿಗೆ ಬೆರೀತಾ ಇದ್ದಿದ್ದು ಗಮನಾರ್ಹ.

ಯುಗಾನುಬಂಧ ಇಂಥ ಅದ್ಭುತ ಸಾಲನ್ನು ಬರೆದವರು ವಿಜಯ ನರಸಿಂಹ ಅವರು. ಅಷ್ಟೇ ಮಧುರವಾದ ಸಂಗೀತ ಕೊಟ್ಟರು ವಿಜಯ ಭಾಸ್ಕರ್ ಅವರು, ಅಷ್ಟು ಮುದ್ದಾಗಿ ಹಾಡಿದರು ಎಸ್ ಜಾನಕಿಯವರು ಗೆಜ್ಜೆ ಪೂಜೆ ಚಿತ್ರಕ್ಕಾಗಿ. ನೋಡಿ, ಗುರುಗಳ ಹತ್ರ ಹೋಗಿ ವರ್ಷಾನುಗಟ್ಟಲೆ ಶಾಸ್ತ್ರೀಯ ಸಂಗೀತನ ಔಪಚಾರಿಕವಾಗಿ ಕರಗತ ಮಾಡಿಕೊಂಡವರಲ್ಲ ಇವರು. ಬಾಲ್ಯದಲ್ಲಿ ನಾಥ ಮುನಿ ಅನ್ನೋರಿಂದ ಕೇವಲ ಒಂದು ವರ್ಷದ ಅವಧಿಗೆ ಸಂಗೀತದ ಪ್ರಾಥಮಿಕ ಪಾಠಗಳನ್ನು ಮಾತ್ರ ಕಲ್ತಿದ್ರು. ಉಳಿದಂತೆ ಅವರಲ್ಲಿದ್ದಿದ್ದು ಜನ್ಮಜಾತ ಪ್ರತಿಭೆ. ನಾನಾಗಲೇ ಹೇಳಿದ ಹಾಗೆ ಅವ್ರ ತಾಯಿಗೆ ಉತ್ತಮ ಶರೀರ ಇತ್ತು, ಹಾಗಾಗಿ ರಕ್ತಗತವಾಗಿ ಬಂದಿತ್ತು. ಮತ್ತು ಕೇಳಿ ಕಲಿಯುವಂತಹ ಅದ್ಭುತ ಏಕಾಗ್ರತೆ. ಅವರ ಅಕ್ಕನಿಗೆ ಸಂಗೀತ ಪಾಠ ಆಗ್ತಿತ್ತು ಮನೆಯಲ್ಲಿ, ಅದನ್ನು ಕೇಳಿ ಕೇಳಿ ಎಷ್ಟೋ ಕಲ್ತ್ಕೊಂಡಿದ್ರು ಇವರು. 1957 ಮೊದಲ ಹಾಡು ಹಾಡ್ತಾರೆ ತಮಿಳಿನ ವಿಧಿಯನ್ ವಿಳಿಯಾಟ್ಟು ಅನ್ನೋ ಚಿತ್ರದ ಮೂಲಕ ಹಿನ್ನೆಲೆ ಗಾಯಕಿಯಾಗಿ ಚಿತ್ರರಂಗ ಪ್ರವೇಶಿಸ್ತಾರೆ. ಆ ಮೊದಲ ಹಾಡಿಗೆ ಅವರಿಗೆ ಸಿಕ್ಕಿದಂತಹ ಸಂಭಾವನೆ 50 ರೂಪಾಯಿ. ಮತ್ತು ಇವರ ಧ್ವನಿ ವೈವಿಧ್ಯತೆ ಎಷ್ಟು ಅದ್ಭುತವಾಗಿದೆ ಅಂದರೆ, ತೆಲುಗಿನ ನವಗ್ರಹ ಪೂಜಾ ಮಹಿಮ ಅನ್ನೋ ಒಂದು ಚಿತ್ರದ ಹಾಡೊಂದರಲ್ಲಿ ಸುಮಾರು 20ಕ್ಕೂ ಹೆಚ್ಚು ವಿಭಿನ್ನ ಶೈಲಿ ಮತ್ತು ಸ್ವರ ವ್ಯತ್ಯಾಸಗಳನ್ನು ತಂದು ಹಾಡಿದರು ಇವರು. ಇಂಥ ಪ್ರಯೋಗ ಭಾರತೀಯ ಚಿತ್ರರಂಗದಲ್ಲೇ ಅಪರೂಪ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ನಿಮಗೆಲ್ಲ ಚೆನ್ನಾಗಿ ಗೊತ್ತು, ಇವರಿಗೆ ಬಹಳ ಕಷ್ಟವಾದ ಹಾಡು ಹೇಮಾವತಿ ಚಿತ್ರದ ಶಿವಶಿವ ಎನ್ನದ ನಾಲಿಗೆ ಏಕೆ. ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನ ಪ್ರತಿಭೆಯನ್ನು ಮೊದಲ ಬಾರಿ ಗುರುತಿಸಿದ್ರಂತೆ ಇವರು. ಹಾಗೆ ಅವರು ಹಿನ್ನೆಲೆ ಗಾಯಕರಾಗುವಂತೆ ಪ್ರೇರೇಪಿಸ್ತಾ ಇದ್ರಂತೆ. ಬೆಳಗ್ಗೆ ವಾಲ್ಮೀಕಿ ಅವರು ಹೇಳ್ತಾ ಇದ್ರು, ರಾಜ್ಕುಮಾರ್ ಜಾನಕಿಯವರು ಹಾಡ್ತಾರೆ ಅಂತ ಅಂದರೆ ಪಾರ್ವತಮ್ಮ ಅವರು ಕೆಲಸನೆಲ್ಲ ಬಿಟ್ಟು ಸ್ಟುಡಿಯೋಗೆ ಬಂದು ಕೂತ್ಕೋತಾ ಇದ್ರಂತೆ. ಅವ್ರ ಜುಗಲ್ ಬಂದು ಕೇಳೋಕೆ ಅಷ್ಟು ಅವ್ರಿಗೆ ಖುಷಿ ಆಗ್ತಾ ಇತ್ತು. ಹಾಗಾಗಿ ಅವರ ಕಾಂಬಿನೇಷನಲ್ಲಿ ತುಂಬ ಒಳ್ಳೊಳ್ಳೆ ಹಾಡುಗಳು ಸಹ ಬಂದಿದೆ. ಹಾಗೆ ಹೇಳಿದ್ನಲ್ಲ, ಇವರ ಹಾಡಿನ ಪ್ರತಿಭೆ ಮೊದಲು ಗುರುತಿಸಿದವರೇ ಜಾನಕಿ. ಹಾಗೆ ಪ್ರೇರೇಪಿಸ್ತಾರೆ, ಪ್ರೋತ್ಸಾಹಿಸ್ತಾರೆ, ಎಷ್ಟೋ ಜನ ಪ್ರೋತ್ಸಾಹಿಸ್ತಾರೆ, ಅದರಲ್ಲಿ ಜಾನಕಿಯವರು ಸಹ ಒಬ್ಬರು. ರಾಜ್ ಅವರು ಜಾನಕಿಯವ್ರನ್ನ ಅತ್ಯಂತ ಗೌರವದಿಂದ ಅಕ್ಕ ಅಂತಲೇ ಕರಿತಾ ಇದ್ರಂತೆ. ಇವರಿಬ್ಬರ ಕಾಂಬಿನೇಷನ್ ಹಾಡುಗಳು ಹೇಳೋದೇ ಬೇಡ, ಎಷ್ಟು ಇವರಿಬ್ಬರ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ. ಇವರಿಬ್ಬರ ಹಾಡು

0: ನೋಡಿ, ಕಾರ್ಯಕ್ರಮ ಮಾಡ್ತಾ ಮಾಡ್ತಾ ಸಮಯ ಆಗಲೇ 7:22 ಆಗೋಯಿತು. ಈಗ ಕಗ್ಗದ ಸಿರಿ ಕೇಳ್ಕೊಂಡು ಬನ್ನಿ. ಇದಾದ ಮೇಲೆ 8:00 ಇವರ ಹಾಡುಗಳಲ್ಲಿ ಮತ್ತೆ ನಾವು ಮುಳುಗೋಣ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕಥೆ ಮುಗಿಯುವುದು. ಅಂದೋ ಇಂದೋ ಎಂದು ಜನುಮ ಕಳೆಯುವುದು, ಅಂತೋ ಇಂತೋ ಎಂತೋ ಜೀವಕಥೆ ಮುಗಿಯುವುದು, ಅಂದೋ ಇಂದೋ ಎಂದು ಜನುಮ ಕಳೆಯುವುದು. ಒಂದೇ ಮರವಿನ ಮುಸುಕು ಮುಸುಕಲಿಹುದೆಲ್ಲವನು ಸಂತಸದ ಮಾತಿಷ್ಟೆ ಮಂಕುತಿಮ್ಮ. ಒಂದೇ ಮರವಿನ ಮುಸುಕು ಮುಸುಕಲಿಹುದೆಲ್ಲವನು ಸಂತಸದ ಮಾತಿಷ್ಟೇ ಮಂಕುತಿಮ್ಮ.

ನಮ್ಮ ಬದುಕಿನಲ್ಲಿ ಖಚಿತವಾದದ್ದು ಯಾವುದಾದ್ರೂ ಒಂದಿದೆ ಅಂತಂದರೆ ದಟ್ ಈಸ್ ಡೆತ್. ಹುಟ್ಟಿದ ಪ್ರತಿಯೊಬ್ಬನೂ ಒಂದಲ್ಲ ಒಂದು ದಿವಸ ಸಾಯಲೇಬೇಕು, ಆದರೆ ಯಾವಾಗ ಅನ್ನೋದು ಮಾತ್ರ ಪ್ರಶ್ನೆ ಅಷ್ಟೆ. 2 ತಿಂಗಳು ಮಗು ಸಾಯಬಹುದು, 16ರ ಹರೆಯದ ಹುಡುಗ ಸತ್ತು ಹೋಗ್ಬಿಡ್ಬೋದು, 40ರ ಗೃಹಸ್ಥ ಇದ್ದಕ್ಕಿದ್ದಾಗೆ ಇಲ್ವಾಗ್ಬಿಡ್ಬೋದು, 90 ಇನ್ನೂ ಸೆಳೆತ ಬದುಕೇ ಇರಬಹುದು ಕೆಲವರು. ಅಂದರೆ ಪ್ರತಿಯೊಬ್ಬನೂ ಒಂದಲ್ಲ ಒಂದು ದಿವಸ ಸಾಯಲೇಬೇಕು ನಿಜ, ಆದರೆ ಆ ಸಾವು ಯಾವಾಗ ಅಂತ ನಮಗೆ ಗೊತ್ತಿಲ್ಲ ಅಷ್ಟೇ. ಇದನ್ನೇ ಈ ಬದುಕನ್ನು ಅತ್ಯಂತ ರೋಚಕವಾಗಿಸಿರೋದು. ಈ ನಿಶ್ಚಿತತೆ ಅನಿಶ್ಚಿತತೆ ಇವುಗಳ ಈ ಡೋಲಾಯಮಾನ ಸ್ಥಿತಿ ಇದೆಯಲ್ಲ, ಇದನ್ನೇ ನಮ್ಮ ಬದುಕಿನ ಭಾಗ್ಯ. ಅಂದರೆ ಡಿ ವಿ ಜಿ ಹೇಳ್ತಾರೆ, ಸಾವು ಎಷ್ಟೇ ವಿಷಾದಪೂರ್ಣವಾದ ಸಂಗತಿಯಾದರೂ, ಸಾವು ನಮಗೆ ನಿಜವಾಗಿ ವಿಷಾದವನ್ನು ನೋವನ್ನು ಉಂಟು ಮಾಡಿದರೂ, ಸಾವಿನಿಂದ ನಮ್ಮ ಬದುಕು ತತ್ತರವಾಗಿ ಆಘಾತಕ್ಕೆ ಒಳಗಾಗತ್ತೆ ಅಂತಂದರೂ, ಸಾವನ್ನು ಮರೆಯುವ ಶಕ್ತಿ ಕೂಡ ನಮ್ಮ ಬದುಕಿಗಿದೆ. ಸೊ ನಿನ್ನೆ ಯಾರೋ ಸಾಯ್ತಾರೆ ಅಂತಂದರೆ ಈ ಹೊತ್ತು ನಾವು ಊಟ ತಿಂಡಿ ಎಲ್ಲ ಬಿಟ್ಟು ನಾವು ಸಾಯೋಕ್ಕೆ ಹೋಗೋದಿಲ್ಲ, ಮತ್ತೆ ಹೊಸ ಬದುಕಿಗೆ ಸಿದ್ಧ ಆಗಿಬಿಡ್ತೀವಿ. ಹೀಗೆ ಸಾವನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ, ಭವಿಷ್ಯದ ಭರವಸೆಯ ಕನಸು ಕಾಣೋ ಶಕ್ತಿ ಮನುಷ್ಯನಿಗಿದೆ. ಈ ಶಕ್ತಿಯ ಬಗ್ಗೆ ಡಿ ವಿ ಜಿಯಲ್ಲಿ ಮಾತನಾಡ್ತಾ ಇದ್ದಾರೆ.

ಇಲ್ಲ ನಮಗೂರೆ ಕೋಲ್ ತಿಳಿ ಬೆಳಕುಮಿಲ್ಲ. ಎಲ್ಲ ಬರಿ ಗುಣಗಾಟ ತಿಣಕಾಟ ತಡಕಾಟ, ಇಲ್ಲ ನಮಗೂರೆ ಕೋಲ್ ತಿಳಿ ಬೆಳಕುಮಿಲ್ಲ. ಬಲ್ಲತನ ಮಬ್ಬಿನಲ್ಲಿ ನಿದ್ರಿಸದೆ ತೆವಳುವುದು ಸಲ್ಲ ದುಪ್ಪಟೆ ನಮಗೆ ಮಂಕುತಿಮ್ಮ. ಬಲ್ಲತನ ಮಬ್ಬಿನಲ್ಲಿ ನಿದ್ರಿಸದೆ ತೆವಳುವುದು ಸಲ್ಲ ದುಪ್ಪಟೆ ನಮಗೆ ಮಂಕುತಿಮ್ಮ.

0: ನಾವು ಎಷ್ಟೇ ಮಾತಾಡಬಹುದು, ಎಷ್ಟೇ ತತ್ವಚಿಂತನೆಯನ್ನು ಮಾಡಬಹುದು, ಎಷ್ಟೇ ಅಧ್ಯಯನ ಮಾಡಬಹುದು, ಸಾವು ಬದುಕು ಅಂತ ದಿನಗಟ್ಟಲೆ ಚರ್ಚೆ ಮಾಡಬಹುದು, ಚಿಂತನೆ ಮಾಡಬಹುದು, ಅನೇಕ ವೇಳೆ ಬದುಕಿನ ಈ ಕಠೋರವಾದ ಸತ್ಯ ಇದೆಯಲ್ಲ ಸಾವು, ಇದರ ಮುಂದೆ ಈ ಚಿಂತನೆ, ಈ ಚರ್ಚೆ ಇವೆಲ್ಲ ಒಂದು ಗೊಣಗಾಟ ಇದ್ದ ಹಾಗೆ, ಒಂದು ತಿಣುಕಾಟ ಇದ್ದ ಹಾಗೆ. ಅನುಭವದ ಮುಂದೆ ಇನ್ಯಾವುದು ಅಲ್ಲ, ಇದು ಖಚಿತ. ಇದು ಈಗಲೂ ನೋಡಿ, ಸತ್ತವ್ರ ಮನೆಗೆ ಹೋದಾಗ ಅನೇಕ ವೇಳೆ ಮಾತಿಗೆ ಸೂತ್ಕ ಕವ್ದುಬಿಡತ್ತೆ. ಅವ್ರ ಹತ್ರ ಏನು ಮಾತಾಡೋದು ಅಂತ ಸಮಸ್ಯೆ ಆಗತ್ತೆ. ದುಃಖದಲ್ಲಿರೋರ ಎದುರುಗಡೆ ನಮ್ಮ ಎಲ್ಲ ಮಾತುವೇ ಬರೀ ಗೊಣಗಾಟವಾಗಿ ವ್ಯರ್ಥವಾಗಿ ಕೇಳಿಸ್ತಾ ಇರುತ್ತೆ. ಯಾವ ನಮ್ಮ ತಾತ್ವಿಕವಾದ ಮಾತು ಆ ದುಃಖದ ಮಡುವಿನಲ್ಲಿರೋರನ್ನ ಮೇಲೆತ್ತಿತ್ತೆ ಹೇಳಿ? ಎಷ್ಟೋ ಸಲ ನನ್ನಂಥವನಿಗಂತೂ ಸಾವಿನ ಮನೆಗೆ ಹೋದರೆ ಮೌನಕ್ಕೆ ಶರಣಾಗ್ಬಿಡ್ಬೇಕು ಅನಿಸುತ್ತೆ. ನಮ್ಮ ಮಾತೆಲ್ಲ ವ್ಯರ್ಥ ಅಂತ ಅನ್ನಿಸ್ತಿರುತ್ತೆ, ಅಥವಾ ತೋರುಗಾಣಿಕೆ, ಆಡಂಬರದ, ಉಪಚಾರದ ಮಾತು ಅನ್ನಿಸ್ತಾ ಇರುತ್ತೆ. ಡಿ ವಿ ಜಿ ಕವಿ ಮಾತ್ರ ಅಲ್ಲ, ಶ್ರೇಷ್ಠ ತತ್ವಜ್ಞಾನಿಯೂ ಹೌದು. ಆದರೆ ಶ್ರೇಷ್ಠ ತತ್ವಜ್ಞಾನಿಯಾದ ಡಿ ವಿ ಜಿಗೆ ಅನುಭವ ಜಗತ್ತು ತುಂಬ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ಅವರು ನಮಗೆ ಕೇವಲ ಉಪದೇಶ ಮಾಡೋ ಜಗದ್ಗುರುಗಳ ರೀತಿ ಕಾಣಿಸೋದಿಲ್ಲ, ಆಪ್ತವಾಗಿ ಒಡನಾಡುವ ನಮ್ಮ ಒಬ್ಬ ಸಂಗಾತಿಯಾಗಿ ಡಿ ವಿ ಜಿ ನಮಗೆ ಕಾಣಿಸ್ತಾರೆ. ಅದಕ್ಕೇ ಅವ್ರು ಹೇಳ್ತಾರೆ, ಈ ಚರ್ಚೆಯಲ್ಲಿ ಸಂಭ್ರಮ ಪಡೋಕ್ಕಿಂತ ಅನುಭವದ ಮುಂದೆ ನಾವು ನಿಂತು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವ, ಎಲ್ಲ ಚರ್ಚೆಗಳಿಗಿಂತ ಅನುಭವದಿಂದ ಕಲಿಯೋ ಪಾಠ ಇದೆಯಲ್ಲ ಅದು ದೊಡ್ಡದು. ಇದು ಡಿ ವಿ ಜಿ ಇಲ್ಲಿ ಹೇಳ್ತಾ ಇರೋ ಮಾತು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಎಸ್ ಜಾನಕಿಯವರ ಬಗ್ಗೆ ಮಾತು ಹಾಡುಗಳು ಸಾಗ್ತಾ ಇದೆ. ಆಗಲೇ ಬಹಳಷ್ಟು ಮಾತಾಗಿದೆ ನೋಡಿ. ಆತ ಹಿರಿಯ ನಟ ಅನಂತನಾಗ್ ಅವರು ಸಹ ಕಂಪನಿ ಮೇಡಿದ ಹೇಳಿದರು ನೆನ್ನೆಲ್ಲ, ಅಂದರೆ ಪತ್ರಿಕೆಯಲ್ಲಿ ನೋಡಿದಾಗ. ಅವ್ರ ಜೊತೆಗಿನ ಒಡನಾಟದ ಕುರಿತು ನೆನಪನ್ನು ಹಂಚಿಕೊಂಡಿದ್ದಾರೆ. ನನಗೆ ಜಾನಕಿಯವ್ರನ್ನ ಭೇಟಿಯಾಗೋ ಭಾಗ್ಯ ಸಿಕ್ಕಿದ್ದು 70ರ ದಶಕದಲ್ಲಿ. ಬಯಲುದಾರಿ ಸಿನಿಮಾ ಹಿನ್ನೆಲೆಯಲ್ಲಿ ಅವ್ರನ್ನ ಭೇಟಿಯಾಗಿದ್ದೆ. ಬಹುತೇಕ

ನನ್ನ ಎಲ್ಲ ಚಿತ್ರಗಳಿಗೆ ಅವರ ಹಾಡಿನ ಭಾಗ್ಯ ಸಿಕ್ಕಿದೆ ಅಂತ ಹೇಳಿದ್ದಾರೆ. ನಾಲ್ಕೈದು ಸಲ ಅವ್ರನ್ನ ಭೇಟಿಯಾಗಿ ಕಾಲು ಮುಟ್ಟಿ ಆಶೀರ್ವಾದ ಪಡೆದುಕೊಂಡಿದ್ದೆ. ಅವರು ನಮ್ಮನ್ನು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ನನ್ನ ಜೀವಮಾನದಲ್ಲಿ ಜಾನಕಿ ಅವರಂಥ ಗಾಯಕಿನ ಕಂಡಿಲ್ಲ. ಅವ್ರನ್ನ ನೋಡಿದ್ರೆ ಅಷ್ಟು ಗೌರವ ಬರೋದು, ಕಾಲನ್ನು ಮುಟ್ಟಿ ನಮಸ್ಕರಿಸ್ಬೇಕು ಅನ್ಸೋದು. ಅವರಂತಹ ಗಾಯಕಿಯನ್ನು ನಾನು ಕಂಡಿಲ್ಲ. ವಿಷ್ಣುವರ್ಧನ್ ಮತ್ತು ಭಾರತಿ ಆರತಿ ಅಭಿನಯದ ಹೊಂಬಿಸಿಲು ಸಿನಿಮಾದ ಜಾನಕಿಯವರು ಹಾಡಿರುವ ಹೂವಿಂದ ಹೂವಿಗೆ ಹಾರುವ ದುಂಬಿ ನನಗೆ ಅಚ್ಚುಮೆಚ್ಚು. ಅಷ್ಟು ಸುಂದರವಾಗಿ ಹಾಡನ್ನು ಹಾಡಿದ್ದಾರೆ. ಇದೊಂದು ಜಗದ್ವಿಖ್ಯಾತ ಹಾಡು ಅಂದರೂ ಕೂಡ ನನಗೆ ತಪ್ಪಾಗೋದಿಲ್ಲ. ಅವರು ಇನ್ನೊಂದು ಮುಖ್ಯವಾದ ಮಾತು ಹೇಳಿದ್ದಾರೆ, ಅವ್ರ ಹಾಡನ್ನು ಕೇಳಿದಾಗ, ಜಾನಕಿಯವರ ಹಾಡನ್ನು ಕೇಳಿದಾಗ ನನಗೆ ಆಧ್ಯಾತ್ಮದ ಅನುಭವ ಆಗುತ್ತೆ. ಈಗಲೂ ನಾನು ಈ ಹಾಡನ್ನು ಕೇಳ್ತಾ ಇರ್ತೀನಿ ಅಂತ ಹೇಳಿದ್ದಾರೆ. ಅನಂತನಾಗ್ ಅವರ ಮೆಚ್ಚಿನ, ನಮ್ಮೆಲ್ಲರ ಮೆಚ್ಚಿನ ಹಾಡು ಎಸ್ ಜಾನಕಿ ಅವರ ಕಂಠ ಸಿರಿಯಲ್ಲಿ ಬಂದಿದೆ. ಬನ್ನಿ ಕೇಳಿ ಆನಂದಿಸೋಣ.

0: ಕಾರ್ಯಕ್ರಮ ಮುಂದುವರಿಯುತ್ತೆ. ಕನ್ನಡ ವಾರ್ತೆಗಳ ನಂತರ.
1: ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಸಮಾಜ ಸುಧಾರಕ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಮನ್ನತ್ತು ಪದ್ಮನಾಭನ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಿ ಮತ್ತು ಮನ್ನಂ ಸ್ಮೃತಿ ಮಂಟಪವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಾಮಾಜಿಕ ನ್ಯಾಯ, ಸಮಾನತೆ, ಶಿಕ್ಷಣ ಮತ್ತು ಸಮುದಾಯ ಸೇವೆಗಾಗಿ ಮನ್ನತ್ತು ಪದ್ಮನಾಭನ್ ತಮ್ಮ ಜೀವನ ಸಮರ್ಪಿಸಿಕೊಂಡಿದ್ದರು. ಅವರು ಆದರ್ಶಗಳ ನಿರಂತರ ಸ್ಫೂರ್ತಿದಾಯಕ ಎಂದರು. ಸಮಾಜ ಸುಧಾರಣೆಯ ಪರಿಕಲ್ಪನೆಯು ಅಷ್ಟಾಗಿ ಪ್ರಚಲಿತದಲ್ಲಿಲ್ಲದ ಕಾಲಘಟ್ಟದಲ್ಲಿ ಮನ್ನತ್ತು ಪದ್ಮನಾಭನ್ ಸಮಾಜ ಸೇವೆಗೆ ಮುಂದಾದರು. ಮಹಾತ್ಮ ಗಾಂಧೀಜಿಯವರೊಂದಿಗೆ ವಂಚಿತರ ಪರವಾಗಿ ಧ್ವನಿ ಎತ್ತುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಎಂದು ಉಪರಾಷ್ಟ್ರಪತಿ ಸ್ಮರಿಸಿದ್ದಾರೆ. ಮನ್ನಂ ಸ್ಮೃತಿ ಮಂಟಪದ ಲೋಕಾರ್ಪಣೆಯು ಕೇವಲ ಒಂದು ಕಟ್ಟಡದ ಉದ್ಘಾಟನೆಯಲ್ಲ, ಬದಲಿಗೆ ಶಾಶ್ವತ ಪರಂಪರೆಯ ಪ್ರತಿಷ್ಠಾಪನೆಯಾಗಿದೆ ಎಂದು ಹೇಳಿದ ಅವರು, ಈ ಸ್ಮೃತಿ ಮಂಟಪದ ಮೂಲಕ ದೇಶವು ತನ್ನ ಶ್ರೇಷ್ಠ ಸಮಾಜ ಸುಧಾರಕರಲ್ಲಿ ಒಬ್ಬರಿಗೆ ಗೌರವ ನಮನ ಸಲ್ಲಿಸುತ್ತಿದೆ ಎಂದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಉನ್ನತ ಮಟ್ಟದ ಭಾರತೀಯ ಉದ್ಯಮಿಗಳ ನಿಯೋಗದೊಂದಿಗೆ ನಾಳೆಯಿಂದ ಈ ತಿಂಗಳ 17ರವರೆಗೆ ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲೆಂಡ್ ದೇಶಗಳಿಗೆ ಭೇಟಿ ನೀಡಲಿದ್ದಾರೆ. ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ನಾವೀನ್ಯತೆ ಮತ್ತು ಸುಸ್ಥಿರತೆಯ ಮೇಲೆ ಗಮನ ಕೇಂದ್ರೀಕರಿಸುವ ಮೂಲಕ ಯುರೋಪ್ನೊಂದಿಗೆ ಭಾರತದ ಆರ್ಥಿಕ ಪಾಲುದಾರಿಕೆಯನ್ನು ಬಲಪಡಿಸುವುದು ಈ ಭೇಟಿಯ ಉದ್ದೇಶವಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಅವರು

0: ನಾಳೆ ಸ್ಪೇನ್ನಲ್ಲಿ ಉದ್ಯಮಿಗಳ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯು ನವೀಕರಿಸಬಹುದಾದ ಇಂಧನ, ರೈಲ್ವೆ, ಕೃತಕ ಬುದ್ಧಿಮತ್ತೆ, ಸೆಮಿಕಂಡಕ್ಟರ್ಗಳು, ಆಹಾರ ಸಂಸ್ಕರಣೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿನ ಅವಕಾಶಗಳನ್ನು ಅನ್ವೇಷಿಸಲು ಉಭಯ ದೇಶಗಳ ಕೈಗಾರಿಕಾ ಮುಖಂಡರನ್ನು ಒಂದುಗೂಡಿಸಲಿದೆ. ನಂತರ ಈ ತಿಂಗಳ 14 ಮತ್ತು 15ರಂದು ಬೆಲ್ಜಿಯಂಗೆ ಭೇಟಿ ನೀಡಲಿರುವ ನಿಯೋಗ ಅಲ್ಲಿ ನಡೆಯಲಿರುವ ಸಭೆಯಲ್ಲಿ ವಿದೇಶಿ ಹೂಡಿಕೆ, ವ್ಯಾಪಾರ ಸರಳೀಕರಣ, ಸುಸ್ಥಿರ ತಂತ್ರಜ್ಞಾನಗಳು ಮತ್ತು ಪೂರೈಕೆ ಸರಪಳಿಗಳ ಚೇತರಿಕೆ ಕುರಿತು ಚರ್ಚೆ ನಡೆಸಲಿದೆ. ಈ ತಿಂಗಳ 16 ಮತ್ತು 17ರಂದು ಫಿನ್ಲೆಂಡ್ ಭೇಟಿ ಸಂದರ್ಭದಲ್ಲಿ ದೂರಸಂಪರ್ಕ, ಸುಧಾರಿತ ಉತ್ಪಾದನೆ, ಶುದ್ಧ ಇಂಧನ ಮೊದಲಾದ ವಲಯಗಳಲ್ಲಿ ಸಹಯೋಗವನ್ನು ಅನ್ವೇಷಿಸಲು ವಿವಿಧ ಕಂಪನಿಗಳ ಸಂಶೋಧನಾ ಸಂಸ್ಥೆಗಳಿಗೆ ನಿಯೋಗ ಭೇಟಿ ನೀಡಲಿದೆ. ದೇಶಾದ್ಯಂತ ಸುಮಾರು 668 ಕೋಟಿ ರೂಪಾಯಿ ವೆಚ್ಚದ 7 ಉದ್ಯೋಗಿಗಳ ರಾಜ್ಯ ವಿಮಾ ಇಎಸ್ಐ ಆರೋಗ್ಯ ರಕ್ಷಣಾ ಯೋಜನೆಗಳನ್ನು ಮಂಗಳವಾರ ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಉದ್ಘಾಟಿಸಲಿದ್ದಾರೆ. ತೆಲಂಗಾಣದ ಸನಾತ್ನಗರ್, ಅಸ್ಸಾಂನ ಬೆಲ್ಟೋಲಾ, ತಮಿಳುನಾಡಿನ ಶ್ರೀಪೆರಂಬದೂರು, ಆಂಧ್ರಪ್ರದೇಶದ ರಾಜಮಹೇಂದ್ರವರ್ಮಂ, ಗುಜರಾತ್ನ ಸುರೇಂದ್ರನಗರ, ರಾಜಸ್ಥಾನದ ಕೋಟಾದಲ್ಲಿರುವ ಇಎಸ್ಐಸಿ ಆಸ್ಪತ್ರೆಗಳಲ್ಲಿ ವಿವಿಧ ಯೋಜನೆಗಳು ಈ ಪೈಕಿ ಸೇರಿವೆ. ಡಾ ಮಾಂಡವಿಯ ಅವರು ಸನಾತ್ನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಹೊಸ ಒಪಿಡಿ ಬ್ಲಾಕ್ ಅನ್ನು ಖುದ್ದಾಗಿ ಉದ್ಘಾಟಿಸಲಿದ್ದು, ಉಳಿದ 6 ಯೋಜನೆಗಳನ್ನು ವರ್ಚುವಲ್ ಮಾದರಿಯಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ. ಈ ಆರೋಗ್ಯ ಸೌಲಭ್ಯಗಳು ದೇಶಾದ್ಯಂತ ಸುಮಾರು 53 ಲಕ್ಷ ಫಲಾನುಭವಿಗಳ ವೈದ್ಯಕೀಯ ಅಗತ್ಯತೆಗಳನ್ನು ಪೂರೈಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಡಾ ಮಾಂಡವಿಯ ಅವರು ಸನಾತ್ನಗರದ ಇಎಸ್ಐಸಿ ಆಸ್ಪತ್ರೆಯ ಒಪಿಡಿ ಬ್ಲಾಕ್ ನಿರ್ಮಾಣಕ್ಕೆ ಶ್ರಮಿಸಿದ ಕಟ್ಟಡ ಕಾರ್ಮಿಕರನ್ನು ಅವರ ಪಾತ್ರ ಗುರುತಿಸಿ ಗೌರವಿಸಲಿದ್ದಾರೆ. ಉದ್ಯೋಗಿಗಳ ಕಲ್ಯಾಣಕ್ಕೆ ಸರ್ಕಾರದ ಬದ್ಧತೆಯನ್ನು ಪುನರುಚ್ಚರಿಸುವ ಭಾಗವಾಗಿ ಅವರು ಇಎಸ್ಐ ಫಲಾನುಭವಿಗಳಿಗೆ ನಗದು ಸೌಲಭ್ಯಗಳನ್ನು ವಿತರಿಸಲಿದ್ದಾರೆ. ಕಾರ್ಮಿಕ ಮತ್ತು ಉದ್ಯೋಗ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ ಮೈಸೂರಿನ ಕಣಿಯನಹುಂಡಿಯ ಅವರ ತೋಟದ ಮನೆಯಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಅವರ ಮೊಮ್ಮಗಳು ಅಪ್ಸರಾ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದರು. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಶಾಸಕರಾದ ಟಿಎಸ್ ಶ್ರೀವತ್ಸ, ಅನಿಲ್ ಚಿಕ್ಕಮಾಧು, ಸಂಗೀತ ನಿರ್ದೇಶಕ ಹಂಸಲೇಖ, ನಟಿಯರಾದ ಜಯಮಾಲಾ, ಭಾರತಿ ವಿಷ್ಣುವರ್ಧನ್, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಗಣ್ಯರು ಅಭಿಮಾನಿಗಳು ಅಂತಿಮ ನಮನ ಸಲ್ಲಿಸಿದರು. ವಯೋಸಹಜ ಅನಾರೋಗ್ಯದಿಂದ ನಿನ್ನೆ ನಿಧನರಾದ 88 ವರ್ಷದ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಇಂದು ವ್ಯವಸ್ಥೆ ಮಾಡಲಾಗಿತ್ತು. ಸುಮಾರು 7 ಗಂಟೆಗಳ ಕಾಲ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕೆ ಇರಿಸಲಾಗಿತ್ತು. ರಾಜಕೀಯ ಮುಖಂಡರು, ಕನ್ನಡ, ಮಲಯಾಳಂ, ತಮಿಳು ಚಿತ್ರರಂಗದ ಕಲಾವಿದರು, ಸಂಗೀತ ನಿರ್ದೇಶಕರು, ನಿರ್ಮಾಪಕರು ಸೇರಿದಂತೆ ಗಣ್ಯರು ಅಂತಿಮ ದರ್ಶನ ಪಡೆದು ತೀವ್ರ ಸಂತಾಪ ಸೂಚಿಸಿದರು. ಮೈಸೂರು ಮಾತ್ರವಲ್ಲದೆ ರಾಜ್ಯದ ವಿವಿಧ ಭಾಗಗಳ ಹಾಗೂ ನೆರೆಯ ರಾಜ್ಯಗಳಿಂದಲೂ ಅಪಾರ ಸಂಖ್ಯೆಯ ಅಭಿಮಾನಿಗಳು ಅಂತಿಮ ದರ್ಶನ ಪಡೆದರು. ಎಸ್ ಜಾನಕಿ ಅವರು 6 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಸೇರಿದಂತೆ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸುಮಾರು 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ನಿರ್ಮಾಣ ವಲಯದಲ್ಲಿ ಪರಿಸರ ಸ್ನೇಹಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಅಗತ್ಯವನ್ನು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಕೇಂದ್ರ ಲೋಕೋಪಯೋಗಿ ಇಲಾಖೆಯ 172ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಯಾವುದೇ ಕಟ್ಟಡ ಅಥವಾ ರಚನೆಯನ್ನು ನಿರ್ಮಿಸುವಾಗ ಅದರ ಬಾಳಿಕೆ ಮತ್ತು ಸದೃಢತೆಯೊಂದಿಗೆ ರಾಜಿ ಮಾಡಿಕೊಳ್ಳಬಾರದು ಎಂದು ಪ್ರತಿಪಾದಿಸಿದ್ದಾರೆ. ಇಲಾಖೆಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಸಂಪೂರ್ಣ ಪ್ರಾಮಾಣಿಕತೆ ಮತ್ತು ನೈತಿಕತೆಯಿಂದ ಕಾರ್ಯನಿರ್ವಹಿಸುವಂತೆ ಅವರು ಸಿಬ್ಬಂದಿಗೆ ಕರೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವರು ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿರುವ ರಾಷ್ಟೀಯ ಲೋಕೋಪಯೋಗಿ ಮಂಡಳಿ ಕಟ್ಟಡಕ್ಕೆ ವರ್ಚುವಲ್ ಮಾದರಿಯಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದರು. ಕೇಂದ್ರ ಜಲಶಕ್ತಿ ಸಚಿವಾಲಯದ ಜಲಸಂಪನ್ಮೂಲ, ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರುಜ್ಜೀವನ ಇಲಾಖೆ, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜಲಸಂಪನ್ಮೂಲ ಇಲಾಖೆಗಳ ಹಿರಿಯ ಕಾರ್ಯದರ್ಶಿಗಳ ಅಖಿಲ ಭಾರತ ಸಮ್ಮೇಳನ ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸಮ್ಮೇಳನದ ಅಧ್ಯಕ್ಷತೆ ವಹಿಸಲಿದ್ದು, ಜಲಶಕ್ತಿ ಸಚಿವಾಲಯದ ರಾಜ್ಯ ಸಚಿವ ರಾಜ್ಭೂಷಣ್ ಚೌಧರಿ, ಕಾರ್ಯದರ್ಶಿ ವಿಎಲ್ ಕಾಂತ್ ರಾವ್ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಬಳಕೆಯಿಂದ ವಾಹನದ ಇಂಧನ ಟ್ಯಾಂಕ್ನಲ್ಲಿ ಸಮಸ್ಯೆ ಉಂಟಾಗಬಹುದು ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಮಾಹಿತಿ ಸತ್ಯಕ್ಕೆ ದೂರವಾಗಿದೆ ಎಂದು ಕೇಂದ್ರ ವಾರ್ತಾ ಶಾಖೆಯ ಸತ್ಯ ಶೋಧನಾ ಘಟಕ ತಿಳಿಸಿದೆ. ತೈಲ ಮಾರುಕಟ್ಟೆ ಕಂಪನಿಗಳು ಪೂರೈಸುವ ಇ20 ಇಂಧನವು ಭಾರತೀಯ ಮಾನಕ ಬ್ಯೂರೋ ಬಿಐಎಸ್ ನಿಗದಿಪಡಿಸಿದ ಮಾನದಂಡಗಳಿಗೆ ಅನುಗುಣವಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟಪಡಿಸಿದೆ. ಎಥನಾಲ್ ಮತ್ತು ಪೆಟ್ರೋಲ್ ಸಂಪೂರ್ಣವಾಗಿ ಒಂದಕ್ಕೊಂದು ಬೆರೆಯುವಂತಹದ್ದಾಗಿದ್ದು ನಿಗದಿತ ಮಾನದಂಡಗಳಿಗೆ ಅನುಗುಣವಾಗಿದ್ದಲ್ಲಿ ಅವು ಪ್ರತ್ಯೇಕಗೊಳ್ಳುವುದಿಲ್ಲ ಅಥವಾ ಪದರಗಳನ್ನು ರೂಪಿಸುವುದಿಲ್ಲ ಎಂದು ಸಚಿವಾಲಯ ಹೇಳಿದೆ. ಭಾರತದಲ್ಲಿ ಗುಣಮಟ್ಟದ ಮಾನದಂಡಗಳಿಗೆ ಅನುಗುಣವಾಗಿರುವ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಪೂರೈಸಲಾಗುವುದು ಮತ್ತು ಗ್ರಾಹಕರಿಗೆ ಲಭ್ಯವಾಗುವ ಮುನ್ನ ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸಲಾಗುವುದು ಎಂದು ಸಚಿವಾಲಯ ಭರವಸೆ ನೀಡಿದೆ. ಲಂಡನ್ನ ಲಾರ್ಡ್ಸ್ ಮೈದಾನದಲ್ಲಿ ಆತಿಥೇಯ ಇಂಗ್ಲೆಂಡ್ ಮತ್ತು ಭಾರತ ವನಿತೆಯರ ನಡುವೆ ಐತಿಹಾಸಿಕ ಏಕೈಕ ಟೆಸ್ಟ್ ಪಂದ್ಯದ ಮೂರನೇ ದಿನದಾಟ ಪ್ರಗತಿಯಲ್ಲಿದೆ. ಇತ್ತೀಚಿನ ವರದಿ ಬಂದಾಗ ಪ್ರವಾಸಿ ಭಾರತ ತಂಡ ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ 327 ರನ್ಗಳಿಗೆ 7 ವಿಕೆಟ್ ಕಳೆದುಕೊಂಡಿತ್ತು. ನಿನ್ನೆ ಇಂಗ್ಲೆಂಡ್ ತಂಡ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 170 ರನ್ಗಳಿಗೆ ಎಲ್ಲಾ ವಿಕೆಟ್ ಕಳೆದುಕೊಂಡಿತ್ತು. ಇದಕ್ಕೂ ಮುನ್ನ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 285 ರನ್ ಗಳಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಸಮಾಜ ಸುಧಾರಕರ ಪರಂಪರೆ ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಸ್ಪೇನ್, ಬೆಲ್ಜಿಯಂ, ಫಿನ್ಲೆಂಡ್ಗಳಿಗೆ ಈ ವಾರ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದಲ್ಲಿ ಭಾರತೀಯ ಉದ್ಯಮಿಗಳ ನಿಯೋಗ ಭೇಟಿ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಖ್ಯಾತ ಗಾಯಕಿ ಎಸ್ ಜಾನಕಿ ಅಂತ್ಯ ಸಂಸ್ಕಾರ. ಲಂಡನ್ನಲ್ಲಿ ಭಾರತ ಇಂಗ್ಲೆಂಡ್ ನಡುವಿನ ವನಿತೆಯರ ಟೆಸ್ಟ್ ಕ್ರಿಕೆಟ್ನ ಮೂರನೇ ದಿನದಾಟ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಎಸ್ ಜಾನಕಿ ಅವರ ಕುರಿತಾದ ಮಾತು ಹಾಡುಗಳು ಸಾಕ್ತಾ ಇದೆ ಇಂದಿನ ಕಾರ್ಯಕ್ರಮದಲ್ಲಿ. ನಿಮಗೆಲ್ಲ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಂದುವರಿಸ್ತೀನಿ. ಆಗಲೇ ಹೇಳಿದ ಹಾಗೆ ಎಲ್ಲ ರೀತಿಯ ವಿಭಿನ್ನ ಶೈಲಿಯ ಒಂದು ಹಾಡನ್ನು ಹಾಡ್ತಾ ಇದ್ರು. ಮಗು ಥರ ಸಹ ಅವರು ಹಾಡಿದ್ದಾರೆ. ಬನ್ನಿ ಕೆಲವು ತುಣುಕನ್ನು ಕೇಳೋಣ. ಇಲ್ಲಿ ಜಾನಕಿಯವರು ಚಿಕ್ಕ ಮಗುವಾಗಿದ್ದಾರೆ. ಇನ್ನ ಸ್ವಲ್ಪ ಊಹಿಸ್ಕೊಳ್ಳಿ, ಗರ್ಭಿಣಿ, ತುಂಬು ಗರ್ಭಿಣಿ, ಹೊಟ್ಟೆನಲ್ಲಿ ಮಗು ಇರುತ್ತೆ, ತನ್ನ ಗರ್ಭದಲ್ಲಿ ಮಗು ಇರುತ್ತೆ. ಮಗು ರೂಪನೇ ಬೇರೆ, ತಾಯಿ ರೂಪನೇ ಬೇರೆ, ಆದರೆ ಇಬ್ಬರು ಇರೋದು ಒಂದೇ ದೇಹದಲ್ಲಿ, ಇಬ್ಬರ ಉಸಿರು ಒಂದೇ. ಅದನ್ನ ಚೆನ್ನಾಗಿ ಹೇಳಿದ್ದಾರೆ ಹಂಸಲೇಖ ಅವರು. ತಾಯಿಯಾಗಿ ಎಸ್ ಜಾನಕಿ, ಮಗನಾಗಿ ಎಸ್ ಜಾನಕಿ.

ಇಲ್ಲಿ ನೋಡಿ, ವಸಂತ ಗೀತಾ ಚಿತ್ರದ ಈ ಹಾಡಲ್ಲಿ ಗಾಯತ್ರಿ ರಾಜ್ಕುಮಾರ್ ಅವರು ಡ್ಯೂಟ್ ಹಾಡ್ತಾ ಇರ್ತಾರೆ, ಜೊತೆಗೆ ಪುನೀತ್ ರಾಜ್ಕುಮಾರ್ ಸಹ ಇರ್ತಾರೆ. ಗಾಯತ್ರಿ ಅವ್ರಿಗೂ ಎಷ್ಟು ಜನಕ್ಕೆ ಹಾಡಿದ್ದಾರೆ, ಪುನೀತ್ ಅವ್ರಿಗೂ ಅವರೇ ಹಾಡಿದ್ದಾರೆ, ಜೊತೆಗೆ ರಾಜ್ಕುಮಾರ್ ಇದ್ದಾರೆ. ಮಜವಾಗಿದೆ, ಬನ್ನಿ ಕೇಳೋಣ.

ಎಸ್ ಜಾನಕಿ ಅವರ ಕುರಿತಾದ ಹಾಡುಗಳು, ಮಾತುಗಳು, ಜೊತೆಗೆ ಅವರ ಹಾಡಿರುವಂತಹ ಹಾಡಿನ ತುಣುಕುಗಳು ನಿಮಗೋಸ್ಕರ ಇಂದಿನ ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಡೀತಾ ಇದೆ. ER ಮಣಿಕಾಂತ್ ಅವರು ಈ ರೀತಿ ಹೇಳ್ಕೊಂಡಿದ್ದಾರೆ, ಅವ್ರ ಬಳಿ ಒಂದು ಪ್ಯಾಕೆಟ್ ಕ್ಯಾಲೆಂಡರ್ ಇರುತ್ತಂತೆ, ಚಿಕ್ಕ ಪುಟ್ಟದ ಡೈರಿ. ಕಾರ್ಯಕ್ರಮಗಳಿಗೆ ಹಾಡಕ್ಕೆ ಬಂದವರು ಒಮ್ಮೆ ಅದಕ್ಕೆ ಅದರ ಹತ್ತ ಕಣ್ಣು ಹಾಯಿಸ್ತಾ ಇದ್ರು, ಆತ್ಮೀಯರನ್ನ ಕಕ್ಕುಲತೆಯಿಂದ ಮಾತಾಡಿಸ್ತಾ ಇದ್ರು, ಎದುರಿನ ಜನಸಮೂಹನ ಸಂಭ್ರಮದಿಂದ ನೋಡ್ತಾ ಆಗಾಗ ನಗು ತೇಲ್ಸ್ತಾ ಅಚ್ಚರಿಯ ಮುಖ ಭಾವ ಪ್ರದರ್ಶಿಸ್ತಾ ಹಾಡಲ್ಲಿ ತೊಡಗ್ತಾರೆ. ಅಂದರೆ ಅಲ್ಲಿ ಒಂದು ಗಂಧರ್ವ ಲೋಕ ಸೃಷ್ಟಿಯಾಗ್ತಾ ಇತ್ತು. ಗಂಧರ್ವ ಗಾಯನ ಅಂದರೆ ಹೀಗೇ ಇರುತ್ತೆ ಅಂತ ಉದ್ಗರಿಸುವಂತಾಗ್ತಾ ಇತ್ತು. ಅಂಥದ್ದೇ ಒಂದು ಸಂದರ್ಭ ಬೆಂಗಳೂರಿನಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಏರ್ಪಡಿಸಿದಂಥ ಒಂದು ಕಾರ್ಯಕ್ರಮ ಇತ್ತಂತೆ. ಅದು ಡಿಸೆಂಬರ್ನ ಚಳಿಗಾಲವಂತೆ. ಕಾರ್ಯಕ್ರಮ ಶುರುವಾಗಕ್ಕೆ ಇನ್ನೂ ತಡ ಆಗುತ್ತೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಜನರ ಮಧ್ಯೆ ಗುಸುಗುಸು ಶುರುವಾಯಿತು. ಜನ ಅಸಹನೆಯಿಂದ ಮನೆಗೆ ಹೋಗೋಕ್ಕೆ ಎದ್ದು ನಿಲ್ತಾರೆ. ಆಗಲೇ ವೇದಿಕೆಯಿಂದ ಕೇಳುತ್ತೆ ಈ ದನಿ

ಅಷ್ಟೇ. ಎದ್ದು ಹೋಗಕ್ಕೆ ನಿಂತಿದ್ದವರು ತಕ್ಷಣ ಕೂತ್ಕೋತಾರೆ, ಏನೋ ಹೇಳಕ್ಕೆ ಹೊರಟವರು ಮಾತನ್ನು ಮರೀತಾರೆ, ಚಳಿ ಅಂತ ಕೈ ಕೈ ಉಜ್ಜುತ್ತಾ ಇದ್ದವರು ಮೈ ಮರೆತು ನಿಂತ್ಕೋತಾರೆ, ಕಡಲೆಕಾಯಿ ತಿಂತಾ ಇದ್ದವರು ಸಿಪ್ಪೆ ಬಿಡಿಸೋದನ್ನೇ ಮರೆತೋಗ್ತಾರೆ. ಹಾಡು ಮುಂದುವರಿಯುತ್ತೆ. ಎನಗೆ ನೀ ನೀಡಿದ ವಚನವ ಕೇಳಿ ತೇಲಿ ತೇಲಿ ಹೋದೇನಾ. ಮಂತ್ರ ಮುಗ್ಧರಾಗಿ ಹಾಡು ಕೇಳಿಸ್ಕೊಂಡ ಜನ ಉದ್ಗರಿಸಿದ್ದು ಜಗತ್ತಿಗೆ ಒಬ್ಬರೇ ಜಾನಕಿ.

ಜಾರಿ ಬಿದ್ದ ಜಾಣ ಚಿತ್ರದ ಹಾಡಿದಾಗಿತ್ತು. ಜಿ ಉದಯ ಶಂಕರ್ ಅವರು ಬರ್ತಿದ್ರು, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಈ ಹಾಡಿಗೆ ಇತ್ತು. ನೋಡಿ, ಆಗೆಲ್ಲ 50 ದಶಕಗಳ ಕಾಲ ಇವರು ದಕ್ಷಿಣ ಭಾರತದ ಸಿನಿಮಾ ಲೋಕದ ಸ್ವರ ಸಾಮ್ರಾಜ್ಞಿಯಾಗಿದ್ದರು. 10 ಸಿನಿಮಾ ಬಿಡುಗಡೆಯಾದರೆ ಅದರಲ್ಲಿ 7 ಸಿನಿಮಾಗಳಿಗೆ ಇವರ ಧ್ವನಿ ಬರ್ತಾ ಇತ್ತು. ಧ್ವನಿ ಮುದ್ರಣದ ವೇಳೆ ಜಾನಕಿ ಅವರ ಹಾಡನ್ನು ಕೇಳೋಕ್ಕೆ ಅಂತಲೇ ಸಂಗೀತ ಸರಸ್ವತಿ ವೀಣೆ ಶ್ರುತಿ ಮಾಡಿಕೊಂಡು ಕೂರ್ತಿದ್ಲು ಅನ್ನಿಸುವಂತಹ ಗಾನ ಲೋಕ ಸೃಷ್ಟಿಯಾಗ್ತಾ ಇತ್ತಂತೆ. ನಾನಾಗಲೇ ಹೇಳ್ತೀನಿ, ಪ್ರೇಮ, ವಿರಹ, ಸಂಕಟ, ಸರಸ, ಆನಂದ, ಅನುರಾಗ, ಆರಾಧನೆ, ಚಿಕ್ಕ ಮಗುವಾಗಿ ಎಲ್ಲ ಪ್ರಕಾರದ ಗೀತೆಗಳಿಗೆ ಜಾನಕಿ ಅವರ ಕಂಠ ಥಟ್ ಅಂತ ಹೊಂದ್ಕೋತಾ ಇತ್ತು. ಬೆಳ್ಳಿತೆರೆ ಮೇಲೆ ಬಿ ಸರೋಜದೇವಿ, ಕಲ್ಪನಾ, ಭಾರತಿ, ಆರತಿ, ಜಯಂತಿ, ಮಂಜುಳಾ, ಲಕ್ಷ್ಮಿ, ಸರಿತಾ, ಅಂಬಿಕಾ ಇನ್ನೂ ಹಲವರಿಗೆ ಜಾನಕಿ ದನಿಯೇ ಬೇಕಿತ್ತು. ವಿಶೇಷ ಅಂದರೆ ಆಯಾ ನಾಯಕಿಯರ ಧ್ವನಿಗೆ ಇವರ ಕಂಠ ಅಷ್ಟೇ ಚೆನ್ನಾಗಿ ಹೊಂದ್ಕೋತಾ ಇತ್ತು.

ಏನಂದರೆ ಆಗಲೇ ಹೇಳಿದ ಹಾಗೆ ಮೈಸೂರು ಮೇಲೆ ತುಂಬ ಅಭಿಮಾನ ಇತ್ತು. ಅವರು ತಮ್ಮ ಕಡೆಯ ಕಾರ್ಯಕ್ರಮ ನೀಡಿದ್ದು 2017 ಮೈಸೂರಿನ ಮಾನಸ ಗಂಗೋತ್ರಿಲಿ. ಆಗ ಅವ್ರ ವಯಸ್ಸು 80. ಆಗ ಒಂದು ಸ್ವಾರಸ್ಯಕರ ಘಟನೆ ನಡೀತಂತೆ. ಏನಂದರೆ ಮೈಸೂರಿನ ಕುರಿತು ಅಭಿಮಾನದ ಗೀತೆನ ಹಾಡಿಸ್ಬೇಕು ಅಂತ ಬಯಸಿದ್ದಂತಹ ಗಾಯಕರು ಪ್ರೀತಿಯಿಂದ ಅವರನ್ನು ಹೀಗೆ ಕೇಳಿದ್ರಂತೆ.

ಬದುಕು ಬಂಗಾರವಾಯಿತು ಚಿತ್ರದ ಹಾಡಿದಾಗಿತ್ತು. ಜಿ ಉದಯಶಂಕರ್ ಅವರು ಬರೆದಿದ್ರು ಹಾಡನ್ನ, ಎಂ ರಂಗಾರಾವ್ ಅವರು ಹಾಡಿದ್ರು, ಜಾನಕಿ ಅವರು, ಎಂ ರಂಗಾರಾವ್ ಅವರು ಸಂಗೀತ ಕೊಟ್ಟಿದ್ರು, ಜಾನಕಿ ಅವರು ಹಾಡಿದ್ರು. ಕಾರ್ಯಕ್ರಮದ ಎಷ್ಟು ಮುಳುಗೋಗಿದ್ದೀನಿ ಅಂದರೆ ಎಂ ರಂಗಾರಾವ್ ಅವರು ಹಾಡಿದ್ರು ಅಂದ್ಬಿಟ್ಟೆ, ಕ್ಷಮಿಸಿ. ಎಂ ರಂಗಾರಾವ್ ಅವರ ಸಂಗೀತ ನಿರ್ದೇಶನ ಆಯಿತು. ನೋಡಿ, ಇವರಿಗೆ ಮೈಸೂರು ಮೇಲೆ ಬಹಳಷ್ಟು ಅಭಿಮಾನ. ಇವರ ಮೊದಲ ಗೀತೆ ಕೂಡ ಮೈಸೂರು, ಕೊನೆ ಗೀತೆ ಕೂಡ ಮೈಸೂರಿನಲ್ಲೇ ಅದು ಆಯಿತು. ಪ್ರಣತಿ ಅನ್ನೋ ಚಿತ್ರ ಅದು ಕಾರಣಾಂತರಗಳಿಂದ ಬಿಡುಗಡೆ ಆಗಿಲ್ಲ. ಒಂದು ಪ್ರಸಂಗ ನಡೆಯುತ್ತೆ

ಖಂಡಿತವಾಗ್ಲು ಅವ್ರು ಯಾವಾಗಲೂ ನಮ್ಮವರೇ ನಮ್ಮವರೇ ಆಗಿದ್ರು. ಅವರು ಜಾನಕಿಯವರು ನಮ್ಮ ನೆಂಟರಲ್ಲ, ಬಂಧುವಲ್ಲ, ಆದರೂ ಅವರ ಹಾಡುಗಳು ದಶಕಗಳ ಕಾಲ ಮನಸ್ಸಿಗೆ ಖುಷಿ ಕೊಟ್ಟಿದ್ದಂತೂ ಸತ್ಯ. ಅವರು ನಮ್ಮ ಜೊತೆ ಇಲ್ಲ ಅಂತ ನಾನು ಅನ್ಕೊಳ್ಳೋದೇ ಇಲ್ಲ, ಯಾಕಂದರೆ ಅವ್ರ ಹಾಡಿನ ಮುಖಾಂತರ ಯಾವಾಗಲೂ ನಮ್ಮ ಜೊತೆಗಿರ್ತಾರೆ. ಅವ್ರ ಹಾಡನ್ನು ಕೇಳಿದಾಗಲೆಲ್ಲ ನಮಗಾಗೋದು ಒಂದೇ ಮಾತು, ಒಂದೇ ಅನುಭವ, ಜಗತ್ತಿಗೆ ಒಬ್ಬರೇ ಗಾಯಕಿ, ಅದು ಎಸ್ ಜಾನಕಿ. ಇದಾಗಿತ್ತು ಎಸ್ ಜಾನಕಿ ಅವರ ನೆನಪಿನಲ್ಲಿ ನಮ್ಮ ಕಾರ್ಯಕ್ರಮ. ಸಾಕಷ್ಟು ಸಂದೇಶಗಳು ಬಂದಿದೆ, ಅದನ್ನು ನೋಡೋಣ ಮುಂದಿನ ಭಾಗದಲ್ಲಿ. ಇಲ್ಲಿಗೆ ಇಂದಿನ ನೆನಪಿನ ಜಾನಕಿಯವರ ಕುರಿತಾದ ಗಾನ ಭಜನಾ ಕಾರ್ಯಕ್ರಮ ಮುಕ್ತಾಯವಾಯಿತು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತಿರುಪತಿಯಲ್ಲಿ ನಿತ್ಯ ನಡೆಯುವ ಮೊದಲ ಆರತಿ ಕರ್ನಾಟಕದ್ದಾಗಿದೆ. ಈ ಆರತಿಯನ್ನು ಕರ್ನಾಟಕದ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಇತರೆ ಗಣ್ಯರಿಗೆ ಶಿಷ್ಟಾಚಾರದ ಪ್ರಕಾರ ನೀಡುವ ಸಂಬಂಧ ರಾಜ್ಯ ಸರ್ಕಾರದಿಂದ ಆದೇಶ ಹೊರಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರಾಜ್ಯದಲ್ಲಿ ವಸತಿ ಶಾಲಾ ಶಿಕ್ಷಕರು, ಪೊಲೀಸ್ ಕಾನ್ಸ್ಟೇಬಲ್, ಕಂದಾಯ ಇಲಾಖೆಯಲ್ಲಿನ ಭೂಮಾಪಕರು ಹಾಗೂ ಗ್ರಾಮ ಆಡಳಿತಾಧಿಕಾರಿಗಳು ಸೇರಿದಂತೆ ಸುಮಾರು 4,723 ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಬಿರುಸಿನಿಂದ ಸಾಗಿದ್ದು, ಈವರೆಗೆ 2,516 ಮರಣ, 2,111 ವಲಸೆ ಪ್ರಕರಣಗಳು ಪತ್ತೆಯಾಗಿವೆ ಎಂದು ಮೂಲಗಳು ತಿಳಿಸಿವೆ. ರಾಮನಗರದಲ್ಲಿ ನಿನ್ನೆ ನಡೆದ ರಾಷ್ಟೀಯ ಲೋಕದಾಲತ್ನಲ್ಲಿ ವಿದ್ಯುತ್ ಪ್ರಸರಣ ಮಾರ್ಗದ ಪವರ್ ಗ್ರಿಡ್ ಸಂತ್ರಸ್ತ ರೈತರಿಗೆ 35%ರಷ್ಟು ಹೆಚ್ಚಿನ ಪರಿಹಾರ ವಿತರಿಸುವ ಒಪ್ಪಂದದೊಂದಿಗೆ 48 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಎಂಎಚ್ ಅಣ್ಣಯ್ಯ ತಿಳಿಸಿದ್ದಾರೆ. ಕೊಪ್ಪಳದಲ್ಲಿ ನಡೆದ ಲೋಕಅದಾಲತ್ನಲ್ಲಿ ವಿಮೆ ನೀರಿನ ಬಿಲ್ ಸಂಬಂಧಿತ 2,921 ಪ್ರಕರಣಗಳು ಇತ್ಯರ್ಥವಾಗಿವೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಸದಸ್ಯ ಕಾರ್ಯದರ್ಶಿ ಮಹಾಂತೇಶ್ ದರಗದ್ ತಿಳಿಸಿದ್ದಾರೆ. ಲಂಡನ್ನ ಲಾರ್ಡ್ಸ್ ಮೈದಾನದಲ್ಲಿ ಆತಿಥೇಯ ಇಂಗ್ಲೆಂಡ್ ಮತ್ತು ಭಾರತ ವನಿತೆಯರ ನಡುವೆ ಐತಿಹಾಸಿಕ ಏಕೈಕ ಟೆಸ್ಟ್ ಪಂದ್ಯದ 3ನೇ ದಿನದಾಟ ಪ್ರಗತಿಯಲ್ಲಿದೆ. ಇತ್ತೀಚಿನ ವರದಿ ಬಂದಾಗ ಪ್ರವಾಸಿ ಭಾರತ ತಂಡ ತನ್ನ 2ನೇ ಇನ್ನಿಂಗ್ಸ್ನಲ್ಲಿ 341 ರನ್ಗಳಿಗೆ 7 ವಿಕೆಟ್ ಕಳೆದುಕೊಂಡಿತ್ತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ವಾಣಿಶ್ರೀ ಧಾರವಾಡದಿಂದ ಸಂದೇಶನ ಕಳಿಸಿದರೆ ಸಂದೇಶಗಳತ್ತ ನೋಡೋಣ. ಈಗ ರಾಜು ಚಿಕ್ಕ ಅಂಕನಹಳ್ಳಿಯಿಂದ, ಅರುಣ ಮೈತ್ರಿ ಜೇಸಿನಗರದಿಂದ, ಭೀಮರಾಮ್ ಅವರು ಅಮೆರಿಕದಿಂದ, ಗಣಗಳೂರು ರಾಮಕೃಷ್ಣ ರೆಡ್ಡಿ ಅವರು, ನಾಗರತ್ನ ನಾರಾಯಣ

0: ಸ್ವಾಮಿ ಮೈಸೂರಿನಿಂದ ಪೂರ್ಣ ಪ್ರಜ್ಞಾ ಲೇಔಟ್ನಿಂದ ವೀಣಾ ಅವರು, ಬಾಗಲಕೋಟೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹದೇವ್ ಅವರು, ಉಮೇಶ್ ಸಿರಿಗೆರೆಯಿಂದ, ವಾರಿಣಿ ವಿಜಯನಗರದಿಂದ, ನಾಗರತ್ನ ರಾಜಾಜಿನಗರದಿಂದ, ರಾಜು ನಾಯಂಡನಹಳ್ಳಿಯಿಂದ, ಚನ್ನಪ್ಪ ಜೆ ಪಿ ನಗರದಿಂದ, ಶೈಲಿನಿ ಮುರಳೀಧರ್ ಅವರು ಮಲ್ಲೇಶ್ವರಂನಿಂದ, ಹರೀಶ್ ಅವರು ಹರಿಪ್ರಕಾಶ್ ಮಲ್ಲೇಶ್ವರಂನಿಂದ, ಗೀತಾ ಜೋಶಿ ಅವರು ಕೌಸಲ್ಯ ಅವರು ಬನಶಂಕರಿಯಿಂದ, ಮಲ್ಲಿಕಾರ್ಜುನ ಅವರು ಶಿಕಾರಿಪುರಂನಿಂದ. ಸಂದೇಶ ಕಳಿಸಿದ ಎಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳು, ಹಾಗೆ ಕಾರ್ಯಕ್ರಮ ಕೇಳಿಸ್ಕೊಂಡ ಎಲ್ಲರಿಗೂ ಧನ್ಯವಾದಗಳು. ಬನ್ನೀಗ ಕೇಳೋಣ ಕಾರ್ಯಕ್ರಮ ಬೆಳ್ಳಿ ಬದುಕು.
1: ಶ್ರೋತೃಗಳ, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ರಂಗಭೂಮಿ ಹಾಗೂ ಚಲನಚಿತ್ರ ಕಲಾವಿದ ಲಕ್ಷ್ಮೀನಾರಾಯಣ ಉರುಫ್ ತಬಲಾನಾಣಿ ಅವರು. ನಿಮ್ಮೆಲ್ಲರ ಪರವಾಗಿ ಶ್ರೋತೃಗಳೇ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಬಲಾನಾಣಿ ಅವರಿಗೆ ಸ್ವಾಗತ ಹಾಗೂ ನಮಸ್ಕಾರ. ನಾಣಿ ಅವರೇ,
2: ನಮಸ್ಕಾರ.
1: ಈ ಲಕ್ಷ್ಮೀನಾರಾಯಣ ಅಂತ ಇರೋದ್ರಿಂದ ನಾಣಿ ಅಂತ ಕರಿಬಹುದು. ಈ ತಬಲಾ ಬೇರೆ ಎಲ್ಲಿಂದ ಬಂದು ಸೇರ್ಕೊಳ್ತು?
2: ಮನೆಯಲ್ಲಿ ಕೂಡ ನನ್ನ ಫ್ರೆಂಡ್ಸ್ನೆಲ್ಲ ನಾರಾಯಣ್ ನಾರಾಯಣ್ ಅಂತ ಕರಿತಾ ಇದ್ರು, ಕೆಲವರು ನಾಣಿ ಅಂತ ಕರಿತಾ ಇದ್ರು. ಇದು ಏನಾಯ್ತು, ಮಠ ಸಿನಿಮಾದಲ್ಲಿ ಒಂದು 4 ಜನ ನಾರಾಯಣದಿರು ಶೂಟಿಂಗ್ ಅಲ್ಲಿ, ಕಾಸ್ಟ್ಯೂಮರು ಬೇರೆ ಬೇರೆಯವರೆಲ್ಲ. ಗುರುಪ್ರಸಾದ್ ಅವರು ಯಾರನ್ನ ನಾಣಿ ಅಂತ ಕರೆದು ಎಲ್ಲರೂ ಅನ್ನೋರು. ಕನ್ಫ್ಯೂಸ್ ಆಗುತ್ತಪ್ಪ, ಒಂದು ಕೆಲಸ ಮಾಡಿ, ಇಂಡಸ್ಟ್ರಿಯಲ್ಲಿ ತಬಲಾ ನಾಣಿ ಅಂತ ಯಾರೂ ಇಲ್ಲ, ಮೇಕಪ್ ನಾಣಿ ಅಂತ ಒಬ್ರು ಇದಾರೆ, ಸೌಂಡಿಂಗ್ ಚೆನ್ನಾಗಿ ಕೇಳುತ್ತೆ, ತಬಲಾ ನಾಣಿ ಅಂತ ಇಟ್ಕೊಳ್ಳಿ ನೀವು ಅಂತ. ಮಠ ಸಿನಿಮಾದಿಂದ ತಬಲಾ ನಾಣಿ ಆಗೋಯ್ತು.
1: ಸೊ ನಿಮ್ಗೆ ತಬಲಾ ನುಡ್ಸಕ್ಕೆ ಬರುತ್ತಾ?
2: ಹೌದು ಸರ್, ತಬಲಿಸ್ಟ್. ನಾನು, ನಮ್ಮ ತಂದೆ ತಬಲಿಸ್ಟ್.
1: ಅವ್ರ ಹೆಸರು
2: ಆಂಜಿನಪ್ಪ ಅಂತೇಳಿ, ನಮ್ದು ಕೊರಟಗೆರೆ ಡಿಸ್ಟಿಕ್ಕು. ತಾಯಿ ಸಾಕಮ್ಮ ಅಂತ ಹೇಳಿ, ನಮ್ಮ ಮನೆಯಲ್ಲಿ ನಮ್ದು ಮ್ಯೂಸಿಕ್ ಫ್ಯಾಮಿಲಿ, ಎಲ್ಲರೂ ಹಾಡ್ತಾರೆ ಮನೇಲಿ. ನನ್ನ ತಾಯಿ ಸೋದರ ಮಾವಂದಿರು ಮೈಸೂರು ಅರಮನೆ ವಿದ್ವಾಂಸರಂತೆ, ನಾವು ನೋಡಲಿಲ್ಲ ಅವ್ರನ್ನ. ನನ್ನ ಸೋದರ ಮಾವ ಕೂಡ ವೈಲಿನಿಸ್ಟ್ ಅವರು. ನಮ್ಮ ತಂದೆ ಕೊರಟಗೆರೆಗೆ ಯಾವುದೇ ಕಂಪನಿಗಳು ಬರಲಿ ಎಲ್ಲ ನಾಟಕಕ್ಕೆ ತಬಲ ನುಡ್ಸೋರು, ಹಾಗಾಗಿ ಬಾಲಪಾಠಗಳೆಲ್ಲ ತಂದೇನೆ. ಅದಾದಮೇಲೆ ಭದ್ರಾಚಾರ್ಯ ಅವರ ಶಿಷ್ಯ ಟಿ ಎಸ್ ಗಂಗಾಧರ್ ಅಂತ ಹೇಳಿ ತುಮಕೂರಿನಿದ್ದಾರೆ ನನ್ನ ಗುರುಗಳು, ಅವರು ನನಗೆ ಈ ಎಕ್ಸಾಮ್ಸ್ ಎಲ್ಲ ಕಟ್ಟೋದಕ್ಕೆ ಮುಂದಿನ ಬೆಳವಣಿಗೆಗೆ ಪಾಠಕ್ಕೆಲ್ಲ ಅವರು. ತಬಲಾ ನಾಣಿ ಅಂದ್ರೆ ತಬಲಾ ನುಡ್ಸೋದ್ರಿಂದನೇ ತಬಲಾ ನಾಣಿ ಅಂತ ಹೆಸರು.
1: ಓಕೆ, ಈಗ ಬಾಲ್ಯದಿಂದಲೇ ನೀವು ತಬಲಾ ಅಭ್ಯಾಸ ಮಾಡ್ಕೊಂಡು ಬಂದ್ರಿ, ಎಲ್ಲಿ ತನಕ ಓದಿದ್ರಿ, ಎಲ್ಲೆಲ್ಲಿ ಓದಿದ್ರಿ ನೀವು?
2: ಸರ್, ಎಲ್ಲ ಕೊರಟಗೆರೆಲ್ಲೇ. ನನ್ನ ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲು, ಮತ್ತೆ ಹೈಸ್ಕೂಲು, ಕಾಲೇಜು ಎಲ್ಲ ಕೊರಟಗೆರೆಯಲ್ಲೇ ಆಗಿದ್ದು. ಪಿ ಯುವರೆಗೂ ಓದ್ದೆ ಅಲ್ಲಿ. ಫಸ್ಟ್ ಇಯರ್ ಡಿಗ್ರಿ ಅಡ್ಮಿಷನ್ ಆಗಿ ನನ್ನ ಫ್ರೆಂಡ್ ಜೊತೆಲಿ ಬೆಂಗಳೂರು ಬಂದ್ಬಿಟ್ಟೆ, ಇಲ್ಲಿಗೆ ಬರಬೇಕು ಅನ್ನೋ ಇದಕ್ಕೆ.
1: ಈಗ ರಂಗ ಕಲಾವಿದರು ಅಂತ ನಾವು ನಮ್ಮ ಶ್ರೋತೃಗಳಿಗೆ ಪರಿಚಯ ಮಾಡಿಕೊಟ್ವಿ, ರಂಗಭೂಮಿಯಲ್ಲಿ ಯಾವ ನಾಟಕವನ್ನ ನೀವು ಅಭಿನಯಿಸಿದ್ರಿ,
3: ಯಾವ ವಯಸ್ಸಿನಲ್ಲಿ?
2: ಪಿ ಯು ಆಗಿತ್ತು ಅಂತಂದ್ರೆ ಆಗಲೇ ಒಂದು 18-19 ವರ್ಷ 20 ವರ್ಷ ಆಗಿರ್ಬೋದು ನಾನು ಇಲ್ಲಿಗೆ ಬೆಂಗಳೂರು ಬಂದಾಗೆ. ರಂಗಭೂಮಿಯಾಗೆ ನನಗೆ ನಂಟು ಅಂದರೆ, ಅಲ್ಲಿ ಬಂದಾಗ ನನಗೆ ವೆಂಕಟಾದ್ರಿ ಅಂತ ಒಬ್ಬರು ಪರಿಚಯ ಆದರು, ಪಿನ್ಯದಾಸರಳಿಲಿದ್ದೆ ನಾನು, ಭಜನೆ ಮನೇಲಿ ಇದ್ದು ಆಡ್ತಾ ಇದ್ರು. ಅಲ್ಲಿ ನನ್ನ ಜೀವನದ ಮೊದಲ ಗುರು, ನನಗೆ ಪರಿಚಯ ಆದವರು ನನ್ನ ಬೆಳವಣಿಗೆಗೆ, ನಾರಾಯಣ ದಾಸ್ ಅಂತೇಳಿ, ಹೆಬ್ಬಾಳ್ ನಾರಾಯಣ ದಾಸ್ ಅಂತ ಹರಕತ ವಿದ್ವಾಂಸರು, ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಲ್ಯಾಬ್ ಅಸಿಸ್ಟೆಂಟ್ ಅವರು. ಅವನು ಆ ವಿಷಯ ಹೇಳಬೇಕು ನನಗೆ. ನನ್ನ ಜೀವನವನ್ನು ತಿದ್ದಿದವರು 3 ಜನ ತ್ರಿಮೂರ್ತಿಗಳು. ಒಬ್ಬರು ನಾರಾಯಣ ದಾಸ್ ಅವರು ಹೆಬ್ಬಾಳ, ಎರಡನೇವರು ಜಿ ವಿ ಅತ್ರಿ ಅವರು, ರೆಕಾರ್ಡಿಂಗ್ ಮತ್ತು ಆರ್ಕೆಸ್ಟ್ರಾ ಫೀಲ್ಡ್ಗೆ ನಾನು ಪರಿಚಯ ಮಾಡಿಸ್ತವ್ರು. ಸಿನಿಮಾ ಫೀಲ್ಡ್ ಪರಿಚಯ ಆಗಿದ್ದು ಗುರುಪ್ರಸಾದ್ ಅವರು. ಈ 3 ಜನ ನಾನು ಮರೆಯಂಗಿಲ್ಲ ಲೈಫಲ್ಲಿ. ಹಾಗಾಗಿ ಅಲ್ಲಿ ವೆಂಕಟಾದ್ರಿ ಅವರು ಪರಿಚಯ ಆದರು, ಕಿರ್ಲೋಸ್ಕರಿಗೆ ಕರ್ಕೊಂಡೋದ್ರು, ತಬಲಾ ಚೆನ್ನಾಗಿ ನಡೆಸ್ತೀಯ, ನಮ್ಮ ಪ್ರೋಗ್ರಾಮ್ ನಡೆಸು ಅಂತ. ಹಾಗಾಗಿ ಎಲ್ಲ ಫ್ಯಾಕ್ಟ್ರಿಗಳು ಕಾರ್ಯಕ್ರಮಗಳಿಗೂ ನಡೆಸ್ತಾ ಇದ್ದೆ. ಕೃಷ್ಣ ಸಂಧಾನ ಅಂತ ಹೇಳಿ ಒಂದು ಹಾಸ್ಯ ನಾಟಕ ಬರೆದ್ರು ನನ್ನ ಫ್ರೆಂಡ್ ವಿ ಎನ್ ಅಶ್ವಥ್ ಅಂತ ಹೇಳಿ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದ್ದಾರೆ, ತುಂಬ ಒಳ್ಳೆ ಗಾಯಕ, ಒಳ್ಳೆ ಕೀಬೋರ್ಡ್ ಪ್ಲೇಯರ್ ಅವರು. ಆ ನಾಟಕದಿಂದ ನನಗೆ ಪಾತ್ರ ಮಾಡೋಕ್ಕೆ ಶುರುವಾದೆ. ಒಂದು ಕುಡುಕನ ಪಾತ್ರ ಬರುತ್ತೆ ಅದರಲ್ಲಿ. ಕುಡಿದ್ಬಿಟ್ಟು ಹಳ್ಳಿಗಳ ಕಡೆ ಕೆಲವರು ತಬಲಾ ನುಡಿಸೋರು ಕುಡಿದ್ಬಿಟ್ಟು ಯಾರು ಸ್ಪಾಟಲ್ಲೇ ಇರಲ್ಲ, ಹುಡುಕ್ತಾ ಇರ್ತಾರೆ, ಎಲ್ಲೋ ಹೋಗ್ಬಿಟ್ಟಿರ್ತಾರೆ ಇವರು. ಅದನ್ನೆಲ್ಲ ನಾನು ಹಳ್ಳಿಲಿ ನೋಡಿದ್ದೆ ಕಣ್ಣಾರ. ಸೊ ಹಾಗಾಗಿ ಆ ಪಾತ್ರನ ವೇದಿಕೆ ಮೇಲೆ ತರೋಣ ಅಂತ ಹೇಳಿ ಸುಮ್ಮನೆ ಪ್ರಯತ್ನ ಪಟ್ಟೆ, ಅದು ಚೆನ್ನಾಗಾಯಿತು. ಒಂದು 1700 ಶೋ ಮಾಡಿದ್ದೀವಿ. ಆ ನಾಟಕ ನಾನು ಇಂಡಸ್ಟ್ರಿಗೆ ಕಾಲಿಡೋದಕ್ಕೆ ಕಾರಣ, ನಾಗಾಭರಣ ಅವರು ಒಂದ್ಸರಿ ಕಲಾಕ್ಷೇತ್ರದಲ್ಲ ನಾಟಕ ನೋಡಿ ಗ್ರೀನ್ ರೂಮ್ಗೆ ಬಂದು ಕೇಳಿದ್ರು, ಯಾರು ಅವನು ಕುಡುಕನ ಪಾತ್ರ ಮಾಡಿದ್ದ ಹುಡುಗ ಅಂತೇಳಿ ಪರಿಚಯ ಮಾಡಿಕೊಂಡು, ಸಂಕ್ರಾಂತಿ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ, ನೀನು ಈ ಪಾರ್ಟ್ ಮಾಡಬೇಕಲ್ವಾ ಅಂತ ಕರ್ಕೊಂಡು ಹೋದರು. ಹಾಗಾಗಿ ಈ ವೇದಿಕೆ ನಂಟು ಶುರುವಾಯಿತು ನಾಟಕದ್ದು, ರಂಗಭೂಮಿ ನಂಟು.
1: ಸೊ ಆ ನಾಟಕದ ಡೈಲಾಗ್ಗಳು ನೆನಪಿದೆಯಾ ನಿಮಗೆ?
2: ಅದೆಲ್ಲ ಕುಡಿದ್ಬಿಟ್ಟು ಹೇಳುವಂಥದ್ದು. ಈಗ ಉದಾಹರಣೆಗೆ, ಈ ದ್ರೌಪದಿಗೆ ಸೀರಿಯಸ್ ಎಳಿತಾ ಇರ್ತಾರೆ, ಅವಳು ಕೃಷ್ಣ ಅಂತ ಕರಿಬೇಕು. ನನ್ನ ಹೆಸರು ಕೃಷ್ಣಾಚಾರ್ಯ, ಅದರಲ್ಲಿ ತಬಲಾ ಪ್ಲೇಯರು. ಕೃಷ್ಣ ಕಾಪಾಡು, ಯಾರು ನನ್ನ ಕಾಪಾಡೋರು ಯಾರು ಇಲ್ವಾ, ಇವನ ಎದ್ದು ಹೋಗ್ಬಿಡ್ತಾನೆ, ಬಂದೇ ಇರಮ್ಮ ಅಂತ. ಮಾಸ್ಟರ್ ನೀನ್ ಯಾಕೆ ಹೋಗ್ತಾ ಇದ್ದ, ಕರೆದ್ಲಲ್ಲ ಕೃಷ್ಣ ಅಂತ, ಅಮ್ಮ ಅವನ ಹೆಸರು ಕೃಷ್ಣಾಚಾರ್ಯ ಅಂತ. ಕೃಷ್ಣ ಅನ್ಬೇಡಮ್ಮ, ಬೇರೆಯವ್ರಿಗೆ ಹೆಸರಲ್ಲಿ ಕರಿ ನೀನು, ಎದ್ದು ಬಂದ್ಬಿಡ್ತಾನೆ ಇವನು ಅಂತ. ಆಮೇಲೆ ಮಧ್ಯ ಮಧ್ಯೆ ಎದ್ದು ಹೋಗೋದು, ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇರೋದು. ಕುಡಿದ್ಬಿಟ್ಟಿರ್ತಾನಲ್ಲ ದುರ್ಯೋಧನ, ಒಂದು ಮಟ್ಟ ಹಾಡು ನಿಲ್ಸಿದ್ರೆ ಇವನು ಒಂದ್ಸೋರು ಹೇಳ್ತಾನೆ ಇರೋದು, ಯಾಕೆ ಅಂತ

0: ಅಂದ್ರೆ ಚೆನ್ನಾಗಿ ಹಾಡ್ತಾವ್ರೆ ಅದನ್ನೇ ಹಾಡ್ಲಿ ಅಂತ. ಏ ನಾಟಕ ಮುಂದೆ ಹೋಗ್ಬೇಕು ಸುಮ್ಮನೆ ಕೂತ್ಕೊಳ್ಳೋ ಅಂತ ಅವರು. ಆಮೇಲೆ ಅವರು ದುರ್ಯೋಧನ ಹೇಳ್ತಾರೆ, ನಮ್ಮ ಹುಡುಗ ಏನೋ ಕೇಳ್ತಾವನು ಇನ್ನೊಂದ್ಸರಿ ಹಾಡ್ಬಿಡ್ತೀನಿ ಬಿಡಿ ಅಂತ. ತುಂಬಾ ತೊಂದರೆ ಕೊಡ್ತಾನೆ ನಾಟಕದಲ್ಲಿ ಅವನು. ಕುಡಿದುಬಿಟ್ಟು ನಾಟಕಕ್ಕೆ ತಬಲಾ ನುಡಿಸೋರು ಕೂತ್ಕೊಂಡ್ರೆ ಏನಾಗುತ್ತೆ ಅಂಥೇಳಿ ಒಂದು ಅದನ್ನು ನಾನು ಪರಿಚಯ ಮಾಡಿಸಿದ್ದೆ ವೇದಿಕೆಗೆ. ಏನೋ ಕೈ ಹಿಡಿತು ನನ್ನ, ಇಲ್ಲಿವರೆಗೂ ಕರ್ಕೊಂಬಂದಿದ್ದೆ.
1: ಸೊ ನಾಟಕದಲ್ಲಿ ಯಶಸ್ಸನ್ನು ಕಂಡ್ರಿ ನೀವು.
0: ಹೌದು.
1: ಅಲ್ಲಿಂದ ಸಿನಿಮಾ ರಂಗ ನಿಮ್ಮನ್ನು ಗುರುತಿಸಿದ್ದು ಹೇಗೆ?
0: ನಾಟಕ ನುಡಿಸ್ತಾ ನುಡಿಸ್ತಾ ಒಂದು ಹಾಸ್ಯ ತಂಡ ಸೇರಿಕೊಂಡೆ ನಾನು. ಅದಕ್ಕೂ ಅಶ್ವಥ್ ಅವರೇ ಕಾರಣ. ಗಾನ ವಿನೋದಿನಿ ಅಂತ ಹೇಳಿ ಎಚ್ ಎಲ್ ಸುಬ್ರಹ್ಮ ಅವರು ನಡೆಸ್ತಾ ಇದ್ದ ತಂಡ ಅದು. ಅದರಲ್ಲಿ ಕಿರ್ಲೋಸ್ಕರ್ ಸತ್ಯ ಅವರು ಗಾಯಕರು, ವೆಂಕಟಾದ್ರಿ ಗಾಯಕರು, ಆಮೇಲೆ ದಯಾನಂದ ಅವರು ಮಿಮಿಕ್ರಿ ಮಾಡ್ತಾ ಇದ್ರು. ನಾನು ತಬಲಾ ನುಡಿಸ್ತಾ ಇದ್ದೆ ಅಲ್ಲಿ. ವೇದಿಕೆಗೆ ಹೋಗ್ತಾ ಇರಲಿಲ್ಲ, ಬರೀ ತಬಲಾ ನುಡಿಸ್ತಾ ಇದ್ದೆ. ಹಾಗಾಗಿ ಇಲ್ಲ ಒಂದೆರಡು ಸರಿ ಅವಕಾಶ ಸಿಕ್ತು ನನಗೆ ವೇದಿಕೆಯಲ್ಲಿ ಒಂದೆರಡು ಸ್ಕಿಟ್ ಮಾಡೋದಕ್ಕೆ. ಅವರು ಇವರು ತಬಲಾ ನುಡಿಸ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಸ್ಕಿಟ್ಗಳೆಲ್ಲ ಚೆನ್ನಾಗಿ ಮಾಡ್ತಾರೆ, ಏನಕ್ಕೆ ನಾವು ಬಳಸಬಾರದು ಅಂತ ಹೇಳಿ ಅಲ್ಲಿ ಶುರುವಾಯಿತು. ವಿಶೇಷ ಅಂದರೆ ಆ ತಂಡದಲ್ಲಿ ಅದಕ್ಕೆ ಸೇರಕ್ಕೆ ಮುಂಚೆ ಜಿ ವಿ ಎತ್ರಿ ಅವ್ರ ತಂಡದಲ್ಲಿ ಆರ್ಕೆಸ್ಟ್ರಾ ತಬಲಿಸ್ಟಾಗಿ ಸೇರಿಕೊಂಡೆ. ಅಲ್ಲಿ ನನಗೆ ಪಿ ಯು ಸಿಯಲ್ಲಿ ತುಂಬ ಮುಸ್ಲಿಮ್ಸ್ ಫ್ರೆಂಡ್ಸ್ ನನಗೆ ನಮ್ಮೂರಲ್ಲಿ. ಅವರಿಂದ ಪ್ರಭಾವಿತನಾಗಿ ನಾನು ಒಬ್ಬ ಮುಸ್ಲಿಮ್ ಭಾಗ್ಯದಲಕ್ಷ್ಮಿ ಹಾಡನ್ನ ಹಾಡಿದ್ರೆ ಹೆಂಗೆ ಆಡ್ಬೋದು ಅಂತ ಹೇಳಿ ಅದು ನನ್ನ ಕ್ರಿಯೇಷನ್ನು. ದೇಶ ವಿದೇಶಗಳಲ್ಲೆಲ್ಲ ಎಲ್ಲ ಕಲಾವಿದರು ಹಾಡ್ಕೊಂಬಂದಿದ್ದಾರೆ. ಈಗಲೂ ಕರ್ನಾಟಕದಲ್ಲಿ ಎಲ್ಲ ಹಾಸ್ಯ ತಂಡದಲ್ಲೂ ಹಾಸ್ಯಮಂಗಳ ಅಂತ ಅದನ್ನು ಹಾಡ್ತಾರೆ. ಅದೊಂದು ನಾನು ಹಾಸ್ಯಲೋಕ ಕೊಟ್ಟಿರುವಂಥ ಚಿಕ್ಕ ಕಾಣಿಕೆ, ನನ್ನ ಕ್ರಿಯೇಷನ್ ಅದು. ಅದನ್ನು ಹಾಡೋವಾಗ ಸುಬ್ರಹ್ಮಣ್ಯರು ಕೇಳಿದ್ರು, ನೀವು ಜಿ ವಿ ಅತ್ರಿ ತಂಡದಲ್ಲಿ ಅತ್ರಿ ಭೀಮಸೇನ್ ಜೋಶಿ ಆ ಥರ ಹಾಡ್ತಾರಂತೆ, ನೀವು ಅವ್ರ ಕಾರ್ಡ್ರೈ ಇವರು ಮುಸ್ಲಿಂ ಥರ ಹಾಡ್ತೀರಂತೆ, ಹಾಡು ನೋಡಿ ನಾನು ಹಾಡಿದೆ. ಏ ತುಂಬ ಚೆನ್ನಾಗಿದೆ, ನಮ್ಮ ತಂಡದಲ್ಲಿ ಇದನ್ನು ಬಳಸೋಣ. ಕಿರ್ಲಸ್ಕರ್ ಸತ್ಯ ಅವರು ಸಿಂಗರು, ನೀವು ತಬಲಾ ನುಡಿಸ್ಬೇಕಲ್ಲ, ಸತ್ಯಂಗೆ ಹೇಳ್ಕೊಟ್ಬಿಡಿ ಹಾಡು ಅಂತ. ಹಾಗಾಗಿ ಅವ್ರಿಗೆ ಹೇಳ್ಕೊಟ್ಟೆ, ಸತ್ಯ ಹಾಡಕ್ಕೆ ಶುರು ಆದರೂ ನಾನು ತಬಲಾ ನುಡಿಸ್ತಾ ಇದ್ದೆ. ಸುಮಾರು ಜನ ಎಲ್ಲ ಕಿರ್ಲಸ್ಕರ್ ಸತ್ಯ ಅವ್ರದ್ದು ಅಂತ ತಿಳ್ಕೊಂಬಿಟ್ಟಿದ್ರು ಸ್ವಲ್ಪ ದಿನ. ಆಮೇಲೆ ಚಾನಲ್ಗಳಲ್ಲಿ ಅಲ್ಲಿ ಬಂದಮೇಲೆಲ್ಲ ಎಲ್ರಿಗೂ ಗೊತ್ತಾಯ್ತು, ಇಲ್ಲ ನಾನು ಇವ್ರ ಕ್ರಿಯೇಷನ್ ಇದು ಅಂತ ಹೇಳಿ. ಆ ತಂಡದಲ್ಲಿ ನಾನು ಗುರುತಿಸ್ಕೊಂಡಿದ್ದು ಆ ಹಾಡು. ಎಸ್ ಎಂ ಕೃಷ್ಣ ಅವರು ಸಿ ಎಂ ಅವಾಗ, ಎಚ್ ಎನ್ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ, ಎರಡು ಸರಿ ರಿಪೀಟ್ ಮಾಡಿಸಿದ್ರು. ಗಂಡ ಹೆಂಡತಿ ಇಬ್ಬರು ಏನು ಗಹಗಹಿಸಿ ನಗ್ತಾ ಇದ್ದಾರೆ ಕೂತ್ಕೊಂಡಲ್ಲಿ ಆಡಿಯನ್ಸಲ್ಲಿ. ಅವಾಗ ಸಿ ಎಂ ಅವರು ಕೃಷ್ಣ ಅವರು ತುಂಬ ಚೆನ್ನಾಗಿ ಜನಕ್ಕೆ ರೀಚ್ ಆಯಿತು ಸಾಂಗ್ ಅದು, ಕೋಟ್ಯಾಂತರ ಜನ ನಗಿಸಿದೆ, ಅವರೆಲ್ಲರೂ ಆಶೀರ್ವಾದ ನನಗಿದೆ.
1: ಒಂದು ಒಂದು ಲೈನ್ ಎರಡು ಲೈನ್
0: ಈಗ ಅವನಿಗೇನಂದ್ರೆ ನಾನು ಅದನ್ನು ಪರಿಚಯ ಮಾಡಿಸಿದ್ದು ಇಲ್ಲಿ ಭಾಷೆ ಅವನ್ನ ಬಿಡೋದಿಲ್ಲ, ಒಳ್ಳೆ ಕಲಾವಿದ, ತಬಲಾ ನುಡಿಸ್ತಾನೆ. ಈಗ ಎಂತೆಂಥವರಿದ್ದಾರೆ ಮುಸ್ಲಿಮ್ಸಲ್ಲಿ, ದೊಡ್ಡ ದೊಡ್ಡ ಗಾಯಕರು ಇದ್ದಾರೆ, ತಬಲಿಸ್ಟ್ ಇದ್ದಾರೆ, ಎಲ್ಲ ಇದ್ದಾರೆ ಕಲಾವಿದರು. ಭಾಷೆ ಸೊಗಡೋಗೋದಿಲ್ಲ, ಅದು ಮಾತೃಭಾಷೆ ಅಲ್ವಾ. ಸೊ ಬೇರೆಯವ್ರು ಹಾಡಿದಾಗ ಹೆಂಗಿರುತ್ತೆ, ಭೀಮಸೇನ್ ಜೋಶಿ ಅವರು ಹಾಡಿದ್ರೆ ಒರಿಜಿನಲ್ ಸಾಂಗ್ ಹೇಗೆ ಹಾಡ್ತಾರೆ, ಅವ್ರ ಡ್ರೈವರ್ ಯಾವಾಗಲೂ ಕೇಳ್ತಿರ್ತಾರೆ ಅವ್ರನ್ನ, ಗುರುಗಳೇ ಎಲ್ಲ ಕಡೆ ನೀವೇ ಹಾಡ್ತೀರಾ, ನನಗೆ ಆಡೋಕೆ ಅವಕಾಶ ಕೊಡಿ. ರಹೀಮ್ ಜನನ ಮೆಚ್ಚಿಸ್ಬೋದು, ಜನಾರ್ದನ್ ಮೆಚ್ಚೋದು ತುಂಬ ಕಷ್ಟ, ಹಾಡು ಚೆನ್ನಾಗಿ ಕಲ್ತ್ಕೊಂಡು ಹಾಡಬೇಕಪ್ಪ, ಸಭೆಯಲ್ಲಿ ಆಗಿಲ್ಲ ಆ ಭಾಸ ಆಗ್ಬಿಡುತ್ತೆ ಬೇಡ. ಸರಿ, ಗುರುಗಳು ವಾಯ್ಸ್ ಕೆಟ್ಟೋಗ್ಬಿಟ್ಟು ಹಾಡೋಕ್ಕಾಗಲ್ಲ. ಇದನ್ನು ಈಗ ನಾವು ನಮ್ಮ ತಂಡದಲ್ಲಿ ಗುರು ಶಿಷ್ಯರ ಪರಂಪರೆ ಆಗಿತ್ತು ಅಂತ ಪರಿಚಯ ಮಾಡಿಸಿ ಒಂದು 8 ಜನ ಮಾಡ್ತೀವಿ ಸ್ಟೇಜಲ್ಲಿ ಇದನ್ನು ನಮ್ಮ ಹಾಸ್ಯರಂಜನಿ ತಂಡದಲ್ಲಿ. ಅವಾಗ ಕೇಳ್ಕೊತಾನೆ, ಸರಿ ದಿನ ಕೇಳ್ತಿದ್ದಲ್ಲ ಇವತ್ತು ನನ್ನ ಗಂಟಲು ಸರಿ ಇಲ್ಲ, ನೀನು ಹಾಡು ಅಂತ. ಇವನು ಹಾಡಿದ್ರೆ ಹೇಗೆ ಹಾಡ್ತಾನೆ ಅಂತ. ಆಲಾಪೆಲ್ಲ ಚೆನ್ನಾಗಿ ಹಾಡ್ತಾನೆ, ಆಡಿಯನ್ಸ್ಗೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡ್ರಿ, ಮುಸ್ಲಿಂ ಅಂತಾರೆ ಅವನಿಗೆ, ಭಾಷೆ ಏನಕ್ಕೆ ಇರಬೇಕು, ಅದಕ್ಕೆ ಜಾತಿ ಇಲ್ಲ ಸಂಗೀತಕ್ಕೆ. ಗುರುಗಳು ಶಬಾಷ್, ನಾನು ಮರ್ಯಾದೆ ಉಳಿಸ್ತೇ ಕಣ ಹಾಡೋ. ಆಡಿಯನ್ಸ್ ಕೂಡ ಏನು ನೋಡಿ ಅವ್ನು ಮುಸ್ಲಿಂ ಅಂತೀರ, ಎಷ್ಟು ಚೆನ್ನಾಗಿ ಹಾಡ್ತಾನೆ ಅಂತ. ಸಾಂಗ್ ಶುರುವಾಗುತ್ತೆ, ಭಾಗ್ಯೊಂದೋ ಲಕ್ಷ್ಮಿಗೆ ವಾರಂ, ನಮ್ಮ ಅಮ್ಮೊಂದೋ ಇಸ್ತ್ರಿ ಗೌರಿ, ಭಾಗ್ಯೊಂದೋ ಲಕ್ಷ್ಮಿಗೆ ವಾರಂ, ಹೆಜೆದು ಮೇಲೆ ಹೆಜೆದು ಇಕ್ಬಿಟ್ಟಿ, ಗೆಜೆದು ಕಾಲಿಂದು ಶಬ್ದ ಮಾಡ್ಬಿಟ್ಟಿ, ಸಜ್ಜನರು ಸಾಧು ಪೂಜೆದು ಟೇಮಿಗೆ, ಮಜ್ಜಿಗೆ ಒಳಗುಲ್ದು ಮಖಂದು ಹಂಗೆ, ಭಾಗ್ಯೊಂದೋ ಲಕ್ಷ್ಮಿಗೆ ವಾರಂ. ಕೇಳಕ್ಕಾಗಲ್ಲ ಗುರುಗಳಿಗೆ, ನಿಲ್ಸೋ ಸಾಕು ನಿಲ್ಸೋ ಅಂತ ಕೇಳಿಬಿಡ. ಈ ತರ ಹಾಡು ಕಂಟಿನ್ಯೂ ಆಗುತ್ತೆ. ಇದನ್ನ ಸುಬ್ರಹ್ಮಣ್ಯರು ನಮ್ಮ ಗಾನ ವಿನೋದಿನಿ ತಂಡದಲ್ಲಿ ಹಾಸ್ಯಮಂಗಳ ಅಂತ ಮಾಡೋಣ ಅಂತೇಳಿ ಮಾಡಿದ್ರು. ಈಗ ಮೊನ್ನೆ ಕೂಡ ನಾನು ಸೆಪ್ಟೆಂಬರಲ್ಲಿ ಅಮೆರಿಕ ಪ್ರವಾಸ ಹೋಗಿದ್ದೆ. ನನ್ನ ಮಗಳು ಹಾಡು ಚಿತ್ರ ಅಂಥೇಳಿ, ನನ್ನ ಮಗಳು ತುಂಬ ಜನ ಹಾಡ್ತಾಳೆ, ಅವಳದ ಹಾಡು ನಂದು ಹಾಸ್ಯ. ಒಂದು 9 ಡಿಸ್ಟಿಕಲ್ಲಿ ಕಾರ್ಯಕ್ರಮ ಮಾಡಿದ್ವಿ, ಅಲ್ಲೆಲ್ಲರೂ ಹೇಳಿದ್ರು ಸರ್ ಈ ಹಾಡನ್ನ ಸುಮಾರು ಬಂದವರೆಲ್ಲ ಹಾಡಿದ್ದಾರೆ, ನಿಮ್ಮ ಕ್ರಿಯೇಷನ್ ಅಂತ ನಮಗೆ ಗೊತ್ತೇ ಇರಲಿಲ್ಲ. ನಾನು ಅಲ್ಲೇ ಒಂದು ತಂಡ ರೆಡಿ ಮಾಡಿ, ಮಾಸ್ಟರ್ನ ಕ್ರಿಯೇಟ್ ಮಾಡಿಕೊಂಡು ಸ್ಟೂಡೆಂಟ್ಸ್ನೆಲ್ಲ ರೆಡಿ ಮಾಡಿ ಅದೇ ತಂಡ ಇಟ್ಕೊಂಡು ಎಲ್ಲ ಕಡೆ ಕಾರ್ಯಕ್ರಮ ಮಾಡ್ಕೊಂಬಂದೆ.
2: ನಿಮ್ಗೆ ಇದು ಬರೀಬೇಕು ಅಂತ ಯಾಕೆ ಅನ್ನಿಸ್ತು?
0: ಇಲ್ಲ ಮೇಡಮ್, ಅದು ದಾಸರ ಪದ ಅಲ್ವಾ, ಇದನ್ನು ಅವನ ಬಾಯಿನಲ್ಲಿ ಬಂದ್ರೆ ಹೇಗಿರುತ್ತೆ ಅಂತ. ಯಾಕೆ ಕರೆಕ್ಟ್, ಒಳ್ಳೆ ಪ್ರಶ್ನೆ. ಪಿ ಯು ಸಿಲ್ಲಿ ನಮ್ಮನೇಲಿ ಎಲ್ಲರೂ ಸಿಂಗರ್ಗಳೇ, ನಾವು ಯಾರು ಸ್ಟೇಜ್ ಮೇಲೆ ಹೋದ್ರು ಇವ್ರ ಮನೆಯವರ ಬಿಡಿ ಇವರಿಗೆ ಬಹುಮಾನ ಅನ್ನೋ ತರ. ನಮ್ಮ ದೊಡ್ಡಣ್ಣನಿಂದ ಹಿಡಿದು ನಾವು 8 ಜನ ಮಕ್ಕಳು, ನಾನು ಲಾಸ್ಟು, 8ನೇ ಅವನು. ಗಂಡು ಮಕ್ಕಳಲ್ಲಿ 5 ಜನ, ಅವರಲ್ಲೂ ಲಾಸ್ಟು ಸಹದೇವ ನಾನು ಪಾಂಡವರಲ್ಲಿ. ಹಾಗಾಗಿ ಅವರು ಮುಸ್ಲಿಮ್ಸ್ ಎಲ್ಲ ಬಂದು ಹಾಡೋರು, ನಾನು ಎಲ್ಲರೂ ಹಾಡ್ತಾರೆ ನೀವು ಹಾಡಿ ಅಂತ ಇವ್ರನ್ನ ನಮ್ಮ ಫ್ರೆಂಡ್ಸ್ನ ವೇದಿಕೆ ಮೇಲೆ ಕಳಿಸ್ಬಿಟ್ಟೆ. ಒಂದ್ಸರಿ ನಾನೇ ಹೇಳ್ಕೊಟ್ಟಿದ್ದೆ ಒಂದು ರಾಘವೇಂದ್ರ ಸ್ವಾಮಿ ಹಾಡು, ಗುರು ರಾಘವೇಂದ್ರರನ್ನು ನೋಡಿ ಮನ ಧನಿಯ ಪಾಡಿ ಧನ್ಯಾರಾಗಿರಿ ಅಂತ. ನಾನು ಇವ್ರು ಹೇಳ್ಕೊಟ್ಬಿಟ್ಟು ಸ್ಟೇಜ್ ಮೇಲೆ ತಂದ್ಬಿಟ್ಟೆ ಇವ್ರನ್ನೆಲ್ಲ, ಮುಸ್ಲಿಮ್ಸ್ ಹಾಡ್ತಾರೆ ನೋಡಿ ಈಗ ಅಂತ. ಪಾಪ ಅವರಿಗೆ ಅವ್ರು ಗುರು ರಾಘವೇಂದ್ರರಿಗೆ ನೋಡಿ ಮನ ಧನಿಯ ಪಾಡಿ ಧನ್ಯಾರ ಆಗಿರಿ ಅಂತ. ಅವನು ಯಾರೋ ನಮ್ಮ ಜೊತೆಯಲ್ಲಿ ಇದ್ದಾನೆ ಫ್ರೆಂಡ್, ಏ ಧನಿಯಾನು ಇಲ್ಲ ಕೊತ್ತಂಬರಿ ಬೀಜನ ಇಲ್ಲಿ ಹೇಳಿದ್ರಿ ಕೆಳಗೆ ಅಂದ್ಬಿಟ್ಟ, ನಾಚ್ಕೊಂಡು ಇಳಿದ್ಬಿಟ್ಟು ಎರಡೇ ಲೈನ್ ಹಾಡಿದ್ದವರು. ನಾನು ಹಂಗೆ ಅನ್ಕೊಂಡೆ, ಬೇರೆ ಹಾಡುಗಳನ್ನೆಲ್ಲ ಗುಣಗಕ್ಕೆ ಶುರುವಾದೆ ನಾನು, ಇವ್ರ ಥರ ಹಾಡಿದ್ರೆ ಹೆಂಗಿರುತ್ತೆ ಅಂತ. ಹಾಗಾಗಿ ನನ್ನ ಫ್ರೆಂಡ್ಗಳೇ ಸ್ಫೂರ್ತಿ, ಇದಕ್ಕೆ ಲಕ್ಷಾಂತರ ಜನ ನಗಿಸಿದೆ, ಕೋಟ್ಯಾಂತರ ಜನನ ಭಾಗ್ಯದ ಲಕ್ಷ್ಮೀ ಹಾಡು. ಈ ಕ್ರೆಡಿಟ್ ಎಲ್ಲ ನನ್ನ ಫ್ರೆಂಡ್ಸ್ಗೆ ಹೋಗಬೇಕು.
1: ಸರ್, ಇನ್ನಷ್ಟು ಮಾತಾಡೋದಕ್ಕಿಂತ ಮುಂಚೆ ಒಂದು ಹಾಡು ಕೇಳೋಣವಾ? ಹ್ಞೂ.

0: ಸ್ನೇಹಿತರೆ, ವಿಶೇಷ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ರಂಗಭೂಮಿ ಹಾಗೂ ಚಲನಚಿತ್ರ ಕಲಾವಿದ ತಬಲಾ ನಾಣಿಯವರು ನಮ್ಮೊಂದಿಗಿದ್ದಾರೆ. ನಾಣಿಯವರೇ, ನೀವು ಎಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರೆ?
1: ನನ್ನ ಮೊದಲನೇ ಸಿನಿಮಾ ಶ್ರೀಕೃಷ್ಣ ಸಂಧಾನ ಹಾಸ್ಯ ನಾಟಕ ಇದೆಯಲ್ಲ, ಅದನ್ನೇ ಸಿನಿಮಾ ಮಾಡಿದ್ವಿ. ಫಸ್ಟ್ ಸಿನಿಮಾ ಅದೇ. ಎರಡನೇದು ಚಾಣಾಕ್ಷ ಅಂತ ಒಂದು ಮಾಡಿದೆ, ಆ ಸಿನಿಮಾ ರಿಲೀಸ್ ಆಗಲಿಲ್ಲ. ಮೂರನೇ ಸಿನಿಮಾ ಮಠ ನನಗೆ. ಸೊ ಇಲ್ಲಿವರೆಗೂ ಈಗ ಕವಚ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಶಿವಣ್ಣನ ಜೊತೆಯಲ್ಲಿ, ಅದು ನೂರನೇ ಸಿನಿಮಾ ನನಗೆ. ಅಯೋಗ್ಯ ಅಂತ ಹೇಳಿ ನೀನಾ ಸಂ ಸತೀಶ್ ಅವರು ಹೀರೋ, ಅದೊಂದು ಸಿನಿಮಾ, ನೂರನ ಒಂದೇ ಸಿನಿಮಾ ನನಗದು ಇಷ್ಟ ಆಗಿದೆ. ಇನ್ನೊಂದು ನಾಲ್ಕು ಸಿನಿಮಾ ಮುಂದೆ ಇದೆ. ಈಗ ತಕ್ಷಣಕ್ಕೆ ನೂರನೇ ಸಿನಿಮಾ ಅಂದ್ರೆ ಕವಚ.
2: ಸಿನಿಮಾ ಇಂಡಸ್ಟ್ರಿಗೆ ಬಂದು ಸುಮಾರು ಎಷ್ಟು ವರ್ಷಗಳಾದವು?
1: ಸರ್, ಒಂದು 14 ವರ್ಷ ಆಗಿದೆ ಸರ್ ನಾನು ಇಂಡಸ್ಟ್ರಿ ಬಂದು. ಸುಮಾರು ಸಿನಿಮಾಗಳ ಜೊತೆ ವರ್ಕ್ ಮಾಡಿದೆ. ಮಠ ಮತ್ತು ಎದ್ದೇಳು ಮಂಜುನಾಥದಲ್ಲಿ ಸಂಭಾಷಣ ಸಹಕಾರ ಅಂತ ಹೇಳಿ ಮೊದಲನೇದಾಗಿ ಅಲ್ಲಿಂದನೇ ನನ್ನ ಗುರುತಿಸಿದ್ರು. ಅಂದ್ರೆ ನನಗೆ ಕ್ರೆಡಿಟ್ ಕೊಟ್ಟರು ಗುರುಪ್ರಸಾದ್ ಅವರು. ಎಷ್ಟೋ ಸಿನಿಮಾಗಳು ವರ್ಕ್ ಮಾಡಿರ್ತಾರೆ, ಅದರಿಂದ ಸಾವಿರಾರು ಜನ, ಅವ್ರ ಹೆಸರುಗಳು ಬರೋದಿಲ್ಲ. ಆದರೂ ಗುರು ಅವರ ದೊಡ್ಡತನ ಅದು, ನನ್ನ ಜೊತೆಯಲ್ಲಿ ವರ್ಕ್ ಮಾಡಿದ್ದಕ್ಕೆ. ಫಸ್ಟ್ ಸಿನಿಮಾಯಿಂದನೇ ಸಂಭಾಷಣ ಸಹಕಾರ ಅಂತ ಹೇಳಿ ಮಠ ಮದ್ದು ಮಂಜುನಾಥ ಕೊಟ್ಟರು. ಅದಾದ್ಮೇಲೆ ನಾನು ಸ್ವತಂತ್ರವಾಗಿ ಕೆಲವು ಸಿನಿಮಾಗಳು ಬರೋದೆ. ಶ್ಲೋಕ ಅಂತ ಹೇಳಿ ಬರದೆ, ಅದು ರಿಲೀಸ್ ಆಗಲಿಲ್ಲ. 90, ದೇವರಾಣೆ, ಪೊಲೀಸ್ ಕ್ವಾರ್ಟರ್ಸು, ಕಾಂಚಾಣ, ಈಗ ಆಫ್ ಬಾಯ್ಲ್ಡ್ ಅಂತ ಒಂದು ಸಿನಿಮಾ ಬರೆದಿದ್ದೀನಿ. ಈಗ ದುನಿಯಾ ವಿಜಯ್ ಅವರದ್ದು ಜಾನಿ ಜಾನಿ ಎಸ್ ಪಪ್ಪ ಅಂತ, ಅದಕ್ಕೆ ನಾನೇ ಡೈಲಾಗ್ ಬರೆದೆ. ಆಮೇಲೆ ಗಂಡ ಊರಿಗೆ ಹೋದ ಮೇಲೆ ಅಂತ ಒಂದು ಸಿನಿಮಾ ಹೋದ್ವಾರ,
2: ಹೌದು,
1: ಅದಕ್ಕೂ ನಾನು ಒಂದು 8 ಸಿನಿಮಾ ನಾನೇ ಬರೆದಿರೋದು. ಜೊತೆಗೆ ನನ್ನ ಇದೇನಂದ್ರೆ, ಈಗ ನನಗೆ ಸಿಕ್ಕಿದ ಡೈರೆಕ್ಟರ್ಗಳೆಲ್ಲ ಕಾಮಿಡಿ ಟ್ರ್ಯಾಕ್ ಹೇಳ್ಬಿಟ್ಟು ಸ್ವಲ್ಪ ಸೆನ್ಸ್ ಇರೋದ್ರಿಂದ ಏನಾದರೂ ಬರೆಯಂಗಿದ್ರೆ ಬರೀರಿ, ಬರ್ಕೊಳ್ಳಿ ಅಂತಾರೆ. ಹಾಗಾಗಿ ಸುಮಾರು ಸಿನಿಮಾಗಳಿಗೆ ಇತ್ತೀಚೆಗೆ ನನಗೆ ಆ ಸ್ವತಂತ್ರ ಕೊಟ್ಟಿದ್ದಾರೆ ಇಂಡಸ್ಟ್ರಿ, ನಮ್ಮ ಡೈರೆಕ್ಟರ್ಗಳು. ಅದರಿಂದ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಸುಮಾರು ಸಿನಿಮಾಗೆ ನಾನು ವರ್ಕ್ ಮಾಡ್ತೀನಿ ಕಾಮಿಡಿ ಟ್ರ್ಯಾಕ್.
2: ಅಂದ್ರೆ ಈ ನಿಮಗೆ ಹೊಳೆಯುವಂತ ನಿಮ್ಮ ಪರಿಕಲ್ಪನೆ ಅಥವಾ ಕಲ್ಪನೆ ಹಾಸ್ಯ ಸನ್ನಿವೇಶಗಳನ್ನ ನೀವು ಸಿನಿಮಾಕ್ಕೆ ಬರೆದ್ಕೊಡ್ತೀರಾ?
1: ಈಗ ಕತೆ ಹೇಳ್ತಾರೆ, ಇದರಲ್ಲಿ ಒಂದು ಮಾಲಿ ಕ್ಯಾರೆಕ್ಟರ್, ಒಬ್ಬ ತಬ್ಲಿಸ್ಟ್, ವಾಚ್ಮ್ಯಾನ್ ಯಾರೋ ಬಂದು ಬರ್ತಾನೆ. ಅವನ ಜೀವನದಲ್ಲಿ ಏನೇನಿರುತ್ತೆ, ಇವನು ಕೆಲಸ ಮಾಡೋ ಜಾಗದಲ್ಲಿ ಅವನ ಹಾಸ್ಯ ಪ್ರಜ್ಞೆ ಹೇಗಿರುತ್ತೆ. ಉದಾಹರಣೆಗೆ ಇವಾಗ ನಾನು ಅಲ್ಲಿ ಬಂದೆ, ಆಕಾಶವಾಣಿ ಒಳಗಡೆ ಬರಕ್ ಮುಂಚೆ ಅವರಿಗೆ ಕನ್ನಡ ಸ್ವಲ್ಪ ವ್ಯತ್ಯಾಸ ಮಾತಾಡಿದ್ದು, ತಮಿಳಿನ ಸಹ ಇರ್ಬೋದು ಅವರು ಅನ್ಕೊಂಡೆ ನಾನು. ಹಾಗೆ ಯಾರೊಬ್ಬರು ಬಂದು ಸಾಹೇಬ್ರ ಇದಾರಪ್ಪ ಅಂತಂದ್ರೆ ಇಲ್ಲ ಅಂತಾನೆ. ನಾನು ಹೊರಗಡೆನೆ ಕಾಯ್ತಾ ಇರ್ತೀನಿ, ನನ್ನ ಫ್ರೆಂಡ್ ಸಾಹೇಬ್ರು ಆಕಾಶವಾಣಿಲಿ ಹೊರಗಡೆ ಬಂದ್ರು ಲಂಚ್ ಬ್ರೇಕ್ ಅಲ್ಲಿ ಫೋನ್ ಮಾಡಿದೀನಿ, ಏನಪ್ಪ ನೀನು ಸ್ವಿಚ್ ಆಫ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ಯಾ ಆಕಾಶವಾಣಿಗೆ ಬಾ ಮಾತಾಡಿಸ್ತೀನಿ ಅಂದ್ಬಿಟ್ಟು. ಇವ್ರು ನೋಡಿದ್ರೆ ಸಾಹೇಬ್ರು ಇಲ್ಲ ಅಂತ ಹೇಳ್ತಾರೆ. ಯಾಕೋ ಬಿಡಲಿಲ್ಲ ಅವ್ರನ್ನ ಒಳಗಡೆ. ಸರ್, ಅವ್ರು ಸಾಹೇಬ್ರು ಇದಾರ ಅಂದ್ರು, ನೀವು ಗೌಡ್ರಲ್ವಾ, ಅದಕ್ಕೆ ಬಿಡಲಿಲ್ಲ ಸರ್.
2: ಆತರ
1: ಈ ತರದ್ದು ಏನೋ ಒಂದು ಆ ಕ್ಯಾರೆಕ್ಟರ್ ಏನ್ ಮಾಡ್ಬೋದು ಅಂತ ಹೇಳಿ. ಮಾತ್ರ ನಾನು ತುಂಬಾ ತಳಹಾಸ್ಯ ಮಾಡೋದಿಲ್ಲ, ಅದು ನನಗೆ ರೂಢಿಲ್ಲ ಮೊದಲಿಂದ, ಮಾಡಬಾರ್ದು ಅಂತ. ಯಾವುದೇ ವಿಷಯ ಆಗಲಿ ಅದನ್ನು ಸೂಚ್ಯವಾಗಿ ಹೇಳ್ತೀನಿ ನಾನು, ತುಂಬ ವಾಚ್ಯ ಮಾಡಲ್ಲ. ಹಾಗಾಗಿ ಮೊದಲಿಂದ ಅದು ರೂಢಿಸ್ಕೊಂಬಂದಿರೋದ್ರಿಂದ ಸುಮಾರು ಪಿಕ್ಚರ್ಗಳಿಗೆ ನೀವು ಟ್ರ್ಯಾಕ್ ಬರೀರಿ ಅಂತ ಬರ್ಸ್ತಾರೆ. ಅದರಲ್ಲಿ ಕ್ಯಾರೆಕ್ಟರ್ ಮಾಡ್ತೀನಿ ಅಥವಾ ಮಾಡೋದಿಲ್ಲ. ಕೆಲವು ಕ್ಯಾರೆಕ್ಟರ್ ನಾನೇ ಮಾಡೋದ್ರಿಂದ ಸರ್ ಹೀಗಿದೆ ಹಿಂಗೆ ಅಂದ್ಕೊಂಡಿದ್ದೀನಿ ಸರ್ ಈ ಪಾತ್ರನ, ಏನಾದರೂ ಬೇಕಾದರೂ ಬರ್ಕೊಳ್ಳಿ ಅಂತ ಹೇಳ್ತಾರೆ.
0: ಅಂದ್ರೆ ಒಂದು ಇಡೀ ಚಿತ್ರದ ಸಂಭಾಷಣೆ ನಿಮ್ಮಿಲ್ಲ?
1: ಇಡೀ ಚಿತ್ರ ಸಂಭಾಷಣೆ ಈ ಸಿನಿಮಾ ಬರೆದಿರೋದು.
0: ಓಕೆ,
1: ಕಾಮಿಡಿ ಟ್ರ್ಯಾಕ್ ಮಾತ್ರ.
0: ಕೆಲವು ಕಾಮಿಡಿ
1: ಒಂದು 5-6 ಸೀನ್ ಬರುತ್ತೆ, ಆ ಕ್ಯಾರೆಕ್ಟರ್ ಜೊತೆಲೇ ಹೋಗ್ತಾ ಇರುತ್ತೆ ಅದು, ಅದನ್ನ ಬರೆಸ್ತಾರೆ ನನ್ನ ಕೈಲಿ.
2: ಈಗ ತಮಿಳು ಚಿತ್ರರಂಗದಲ್ಲಿ ಒಂದು ಕಾಲಕ್ಕೆ ಈ ಹಾಸ್ಯ ಕಲಾವಿದರು ಅವರು ಡೇಟ್ ಕೊಟ್ಟರೇನೆ ಅವ್ರನ್ನ ಫಸ್ಟ್ ಕಾಲ್ ಸೀಟ್ ತಗೊಳ್ತಾ ಇದ್ರು, ಆಮೇಲೆ ನಾಯಕ ನಾಯಕಿಯನ್ನ ಆರಿಸ್ತಿದ್ರು. ಅಂದ್ರೆ ಅಷ್ಟೊಂದು ಹಾಸ್ಯ ಪ್ರಧಾನವಾದ ಚಿತ್ರಗಳನ್ನ ಇದು ಮಾಡ್ತಾ ಇದ್ರು.
1: ಸರ್, ಅಲ್ಲಷ್ಟೇ ಅಲ್ಲ, ಇಲ್ಲಿ ನಮ್ಮ ನರಸಿಂಹರಾಜ್ ಅವರು, ಹಾಸ್ಯ ಚಕ್ರವರ್ತಿ, ಬಾಲಣ್ಣ, ಎಷ್ಟು ಜನ, ಸುಮಾರು ಜನ ಇದ್ರು. ಈಗ ದ್ವಾರಕೀಶ್ ಅವರು, ಅವ್ರ ಕಾಲದಲ್ಲಿ ಕೂಡ, ಅದರಲ್ಲೂ ನಾನು ಕೇಳಿರೋದು ನನ್ನ ಈ ಚಿಕ್ಕ ಅನುಭವದಲ್ಲಿ, ನರಸಿಂಹರಾಜ್ ಅವರು ಡೇಟ್ ತಗೊಂಡು ಅಣ್ಣವ್ರು ಡೇಟ್ ಕೇಳೋರಂತೆ ಒಂದೊಂದ್ಸರಿ, ಆ ಮಟ್ಟಕ್ಕಿತ್ತು ಹಾಸ್ಯ ಅಂತ. ಈಗೇನಾಗಿದೆ, ಸ್ವಲ್ಪ ಕೆಟ್ಟದಾಗಿ ಮಾತಾಡಿದ್ರೆ, ತಳಹಾಸ್ಯ ಮಾಡಿದ್ರೆ ಜನ ನಗೋದು ಅನ್ನೋ ಒಂದು ಭಾವನೆ ಬಂದ್ಬಿಟ್ಟಿದೆ ಕೆಲವರಿಗೆ. ಅದು ತಪ್ಪು, ನಾನು ಹೇಳಿದು ನಗಿಸೋದಕ್ಕೆ ಅದೊಂದೇ ದಾರಿ ಅಲ್ಲ, ಬೇಕಾದಷ್ಟಿದೆ. ಟೈಮಿಂಗಲ್ಲಿ ಮಾತಾಡಿದ್ರೆ ಅದರಲ್ಲಿ ಹಾಸ್ಯನೇ ಇರಲ್ಲ, ಅದು ಜನ ನಗ್ತಾ ಇರ್ತಾರೆ. ಯಾಕೆಂದರೆ ಕಾಮಿಡಿ ಟೈಮಿಂಗ್ ಅದು, ಇವ್ರು ಆಗ ರೂಢಿ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ. ನಾವು ಹೆಂಗೆ ಬಿಡ್ತೀವಿ ಆ ಥರ ನಮ್ಮ ಮನಸ್ಸಿನ ಹೆಂಗೆ ಹರಿಬಿಡ್ತೀವಿ ಹಂಗೆ ಹೋಗ್ತಾ ಇರುತ್ತೆ ಅಷ್ಟೇ. ನಾನು ಇದನ್ನು ಮಾಡಲ್ಲಪ್ಪ ಅಂತ. ಸುಮಾರು ಸಿನಿಮಾಗಳಲ್ಲಿ ನನಗೆ ಸಿಗುತ್ತೆ ಡೈಲಾಗ್ಗಳ ಥರ, ತುಂಬ ಕೆಟ್ಟದಾಗಿ ಏನೋ ಆ ಪ್ರಸಂಗಕ್ಕೆ ಬರೆದುಬಿಟ್ಟಿರ್ತಾರೆ ಪಾಪ, ಅವ್ರಿಗೆ ಗೊತ್ತಿದ್ದಂಗೆ. ನಾವು ಅದನ್ನು ಹೇಳಬೇಕು ಅಂತಂದರೆ ಹೊರಗಡೆ ಬಂದ ನಮ್ಮ ಜನ ಕೇಳ್ತಾರೆ, ಯಾಕೆ ಈ ಮಟ್ಟಕ್ಕೆ ಇಳಿದ್ಬಿಟ್ರಿ ನೀವು, ನೀವು ಮೆಸೇಜ್ ಇಟ್ಕೊಂಡು ತಮಾಷೆ ಮಾಡ್ತೀರಿ, ಚೆನ್ನಾಗಿ ಮಾತಾಡ್ತೀರಿ, ಒಳ್ಳೊಳ್ಳೆ ಮೆಸೇಜ್ ಕೊಡ್ತೀರಿ ನಿಮ್ಮ ಸಿನಿಮಾಗಳಲ್ಲೆಲ್ಲ, ಈ ಥರ ಎಲ್ಲ ಮಾಡಬೇಡಿ ಸರ್ ಅಂತಾರೆ. ಉದಾಹರಣೆಗಳಿದೆ ನನಗೆ ಆ ಥರದ್ದೆಲ್ಲ, ಆದ್ದರಿಂದ ನಾನು ಅದನ್ನು ರೂಢಿಸ್ಕೊಳ್ಳಿಲ್ಲ.
2: ಸರ್, ಈಗಿನ ಸನ್ನಿವೇಶದಲ್ಲಿ ಈ ಹಾಸ್ಯ ಸನ್ನಿವೇಶಗಳು ಒಂದು ಸಿನಿಮಾದಲ್ಲಿ ಆ ಸಿನಿಮಾ ಕಥೆಗೆ ಪೂರಕವಾಗಿರುತ್ತಾ?
1: ಸರ್, ಕೆಲವು ಏನ್ ಮಾಡ್ತಾರೆ, ಪಾತ್ರಗಳೇ ಹಾಸ್ಯ ಪ್ರಜ್ಞೆ ಇರುವಂತ ಪಾತ್ರ ಆದ್ರೆ ಜೊತೆಲೇ ಹೋಗ್ತಾ ಇರುತ್ತೆ ಸಿನಿಮಾ ಜೊತೆಲಿ. ಕೆಲವು ಸಬ್ಜೆಕ್ಟೇ ಬೇರೆ ತರ ಇರುತ್ತೆ ಆ ಸಿನಿಮಾದಲ್ಲಿ. ಟ್ರ್ಯಾಕ್ ನಾವು ಬೇರೆ ಮಾಡಲೇಬೇಕು ಜನಕ್ಕೆ ಎಂಟರ್ಟೈನ್ ಮಾಡೋದಕ್ಕೋಸ್ಕರ. ಈ ಮಧ್ಯದಲ್ಲಿ ಯಾವುದೋ ಒಂದು ಕ್ಯಾರೆಕ್ಟರ್, ಎರಡು ಕ್ಯಾರೆಕ್ಟರ್ ಇಟ್ಕೊಂಡ್ರೆ ಆ ಥರ ಮಾಡೋದು. ಕೆಲವು ನಾನು ಹೇಳೋದೇನೆಂದ್ರೆ, ಹಾಡು ಮತ್ತು ಹಾಸ್ಯ ಹಳೆ ಸಿನಿಮಾಗಳ ತರ ಸಿನಿಮಾ ಜೊತೆಲ್ಲೇ ನಿಲ್ನವಾಗ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನನ್ನ ಪ್ರಕಾರ.
0: ನೀವು ಹಾಸ್ಯ ನಟನಾಗೆ ಗುರುತಿಸ್ಕೊಂಡ್ರೆ ನೀವು?
1: ಹೌದು ಮೇಡಮ್, ಮಠ ಸಿನಿಮಾದಲ್ಲಿ ಒಬ್ಬ ಕುಡುಕನಾಗಿ ಅಷ್ಟಮತಗಳನ್ನ ಯಾರು ಗೆಲ್ತಾನೆ ಅವನು ಸ್ವಾಮೀಜಿ ಆಗ್ಬೋದು ಅನ್ನೋ ಒಂದು ಮೆಸೇಜ್ ಅದರಲ್ಲಿ ಮಠ ಸಿನಿಮಾದಲ್ಲಿ. ಅವನಲ್ಲಿರೋ ಅರಿಷಡ್ವರ್ಗಗಳನ್ನ ಯಾರು ಗೆದ್ದು ಮೇಲೆ ಹೋಗ್ತಾರೆ ಅವನು

0: ಸ್ವಾಮೀಜಿ ಆಗ್ತಾನೆ. ಅದರಲ್ಲಿ ನಂದು ಮೋಹ ಪಾತ್ರ, ಒಬ್ಬ ಕುಡುಕ ಸ್ವಾಮೀಜಿ ಆಗ ಹೊರಟಿದ್ದಾನೆ ಸಾಧ್ಯನಾ ಅಂಥೇಳಿ, ಆದ್ರಿಂದ ಅಲ್ಲೇ ಅದರಲ್ಲಿ ಕುಡುಕನ ಪಾತ್ರ ಮಾಡಿಸಿದ್ರು. ಮಂಜುನಾಥಕ್ಕೆ ಬಂದಾಗ ಒಬ್ಬ ಬ್ಲೈಂಡ್ಗೆ ಏನೇನು ಕನಸುಗಳಿರುತ್ತೆ, ಎಷ್ಟು ಬುದ್ಧಿವಂತರಿರ್ತಾರೆ ಅನ್ನೋದನ್ನು ಆ ಸಿನಿಮಾದಲ್ಲಿ ತೋರಿಸಿದ್ರು. ಹಾಗಾಗಿ ಬರೀ ಕಾಮಿಡಿಯನ್ ಅಂತಲ್ಲ, ಎಲ್ಲ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅದು ಎಲ್ಲ ಜೊತೆಲೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ.
1: ನಾಯಕರಾಗಿ ಯಾವುದಾದ್ರು ಮಾಡಿದ್ರು?
0: ಇಲ್ಲ ಮೇಡಮ್,
1: ಇನ್ನೂವರೆಗೂ ಸಿಕ್ಕಿಲ್ಲ.
0: ಇಲ್ಲ ಸಿಗೋದಲ್ಲ, ನಾವು ಆ ಮೆಟೀರಿಯಲ್ ಅಲ್ಲ. ಇವಾಗ ನಂದು ತಬಲ ಪಕ್ವಾದ್ಯ, ನಾವು ಪಕ್ವಾದ್ಯ ಆಗಿರ್ಬೇಕು. ಹಾಡೋರಿಗೆ ಪಕ್ಕಾವಾದ್ಯ ಆಗ್ಬಿಟ್ರೆ ಹಾಡಗಾರಿಕೆ ಸತ್ತೋಗ್ಬಿಡುತ್ತೆ, ಕಚೇರಿನ ಹಾಳಾಗ್ಬಿಡುತ್ತೆ. ನಮಗೇನ್ ದೇವ್ರು ಕೊಟ್ಟಿದ್ದಾನೆ, ಇವಾಗ ಪಕ್ವಾದ್ಯ ನಮ್ದು ಸಪೋರ್ಟಿಂಗ್ ಕ್ಯಾರೆಕ್ಟರ್, ಡೈಲಾಗ್ ಬರೆಸ್ತಾರೆ, ಕಾಮಿಡಿ ಟ್ರ್ಯಾಕ್ ಬರೆಸ್ತಾರೆ, ಕಾಮಿಡಿ ಪ್ರೋಗ್ರಾಮ್ ಮಾಡ್ತೀವಿ. ನಾವು ಹೀರೋ ಮೆಟೀರಿಯಲ್ ಅಲ್ಲ. ಏನೋ ಕೆಲವರು ಅದೃಷ್ಟ ಇದ್ದು ಪ್ರಯತ್ನ ಪಡ್ತಿರ್ತಾರೆ, ಸಂತೋಷ. ಹೀರೋ ಅನ್ನೋದೊಂದು ತುಂಬ ಜವಾಬ್ದಾರಿ ಕೆಲಸ. ಅದು ನಾನು ಹೇಳ್ತೀನಿ, ಡೈರೆಕ್ಟರು ಅಷ್ಟೇ, ನಿರ್ದೇಶಕ ಅನ್ನೋದು ಎಷ್ಟು ತೂಕದ ಪಾತ್ರ ಅನ್ನೋ ನನಗೆ ಹೇಳ್ತಾರೆ. ನೀವು ಒಳ್ಳೆ ಟೀಮ್ ರೆಡಿ ಮಾಡ್ತೀರಿ, ಹೊಸ ಹೊಸ ನಿರ್ದೇಶಕರನ್ನೆಲ್ಲ ಗುರುಸಿ ಅವ್ರಿಗೆ ಸಿನಿಮಾಗಳು ಕೊಡಿಸ್ತೀರಿ, ನೀವ್ಯಾಕೆ ಡೈರೆಕ್ಷನ್ ಮಾಡಲ್ಲ ಅಂತ ನಾನು ಅವ್ರಿಗೆ ಹೇಳಿದೆ. ಡೈರೆಕ್ಟರ್ ಪಾತ್ರ ಹೇಗೆ ಅಂದರೆ, ಒಂದು ಹೆಣನ ನಾಲ್ಕು ಜನ ಬರ್ತಾರೆ, ಒಂದು ಹೆಣನ ಸಿನಿಮಾನ ಒಬ್ಬನೇ ಬರೋದು. ಅಲ್ಲಾದ್ರೂ ಸತ್ತಿರೋ ಹೆಣಕ್ಕೆ ಮೂರಗಲಿ ಇರುತ್ತೆ ಎಕ್ಸ್ಟ್ರಾ ಇವನಿಗೆ ಸಪೋರ್ಟ್ಗೆ. ಸಿನಿಮಾಗ ಹಂಗಿಲ್ಲ, ಪ್ರೇಕ್ಷಕ ಎಲ್ಲ ಬರ್ಬೇಕು, ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ಅವನ ಮೇಲೆ ಹೇಳ್ತಾರೆಲ್ಲ. ಸೊ ಅದಕ್ಕೆ ತುಂಬಾ ತೂಕ, ಅಪ್ಪ ನನ್ನ ಕೈಲಿ ಹೊರಕ್ಕಾಗೋದಿಲ್ಲ, ಸಾಕಿದ ಒಂದು ಟ್ರ್ಯಾಕ್ ಅಂತ ಹೇಳ್ತೀನಿ.
2: ಈ ಹಾಸ್ಯ ಕಲಾವಿದರು ಸಿನಿಮಾ ರಂಗವನ್ನ ನೆಚ್ಚಿಕೊಂಡು ಜೀವನ ಸಾಗಿಸಬಹುದಾ?
0: ಖಂಡಿತ ಸಾಗಿಸ್ಬೋದು ಸರ್. ಯಾವುದೇ ಹಾಸ್ಯ ಕಲಾವಿದರು ಅಂತ ಒಂದೇ ಹೇಳಲ್ಲ ನಾನು, ಕೇಬಲ್ ಆಪರೇಟರ್ ಆಗಲಿ, ಲೈಟ್ ಬಾಯ್ ಆಗಲಿ, ಯಾವುದೇ ಕೆಲಸದ ಬಗ್ಗೆ ನಿಷ್ಠೆ ಇದ್ರೆ. ನಾನು ಉದಾಹರಣೆಗೆ ಹೇಳ್ತಾ ಇರ್ತೀನಿ, ಸ್ಕ್ರಿಪ್ಟಲ್ಲೆಲ್ಲ ಹೇಳ್ತೀನಿ ನಾನು. ಒಬ್ಬ ಚಪ್ಪಲಿ ಒಲಿತನ ವಿದ್ಯಾಪೀಠದಲ್ಲಿ ಅಂತ ಹೇಳಿ ಚಾಮರಾಜಪೇಟೆ ಮಜೆಸ್ಟಿಕ್ಕಿಂದ ಹುಡ್ಕೊಂಡು ಬರ್ತಾರೆ, ಯಾಕೆ ಅಂತ? ಅವನು ಮಾಡೋ ಕೆಲಸದ ಮೇಲೆ ನಿಷ್ಠೆಗೆ, ದಾರ ಹಾಕಿರೋದು ಗೊತ್ತಾಗಲ್ಲ ಅವನು ಹಾಕಿದ್ರೆ, ಎಷ್ಟು ವರ್ಷಗಳ ಅನುಭವ, ಅದ್ರ ಮೇಲೆ ಇರುವಂಥ ಆಸೆ, ಪ್ರೀತಿ ಕೆಲಸದ ಮೇಲೆ. ಯಾವುದೇ ಕೆಲಸ ಆಯಿತು ಅದನ್ನು ನೆಚ್ಚಿಕೊಂಡ ಮೇಲೆ ನಾವು ಪ್ರೀತಿಯಿಂದ ಕೆಲಸ ಮಾಡಿದ್ರೆ ಅದನ್ನು ನಮ್ಮನ್ನು ಕೈ ಹಿಡಿದೇ ಹಿಡಿಯುತ್ತೆ. ಕೆಲವರು ಮಾತ್ರ ಈಗ ನಾನು ಊರಲ್ಲಿ ಹೆಂಗೋ ಇದ್ದೆ, ಇಡೀ ರಾತ್ರಿ ಹರಕತ್ತಿಗೆ 20 ರೂಪಾಯಿಗೆ ತಬಲ ನೋಡಿಸ್ತಾ ಇದ್ದೆ ಷಣ್ಮಾತ್ಮಕತೆಗೆ ಗುರುಗಳ ಜೊತೆಯಲ್ಲಿ. ಈ ದಿನಕ್ಕೆ ಏನೋ ಒಂದು ಇಷ್ಟೊಂದು ಸಂಭಾವನೆ ಸಿಗುತ್ತೆ. ನಿನ್ನ ಆಟಿಟ್ಯೂಡು, ನಿನ್ನ ಅಭ್ಯಾಸಗಳೆಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಾಗ ಅದಕ್ಕೆ ಯಾರು ಹೊಣೆ ಅಲ್ಲ. ಖಂಡಿತ ಯಾವುದೇ ಪಾತ್ರ ಆಗಲಿ ಅದನ್ನು ನಾವು ನೆಚ್ಚಿಕೊಂಡು ಅದು ಕರೆಕ್ಟಾಗಿ ನ್ಯಾಯ ಒದಗಿಸಿದ್ರೆ ಅದು ನಮ್ಮನ್ನು ಕಾಯುತ್ತೆ, ಖಂಡಿತ ಕಾಯುತ್ತೆ.
1: ಈಗ ಹಾಸ್ಯ ನಟರು ಅಂತ ಹೇಳಿದ್ರೆ ಈ ಒಂದು ರಂಗದಲ್ಲಿ ಬಹಳಷ್ಟು ಜನ ಇದ್ದೀರಾ ನೀವು.
0: ಹೌದು,
1: ಇದರಲ್ಲಿ ಹೆಣ್ಣು ಪಾತ್ರಗಳು ಕಡಿಮೆ ಅಂತ ನಮಗನ್ಸುತ್ತೆ ನೋಡಿದ್ರೆ.
0: ಖಂಡಿತ, ಅದು ಉಮಾಶ್ರೀ ಅವರು ಹೆಣ್ಣು ಅಂತ ನನಗನ್ನಿಸ್ತದೆ ಅಲ್ಲಿಗೆ ಬಂದಾಗ. ಅದಕ್ಕೆ ಮುಂಚೆ ಎಲ್ಲ ಪಾತ್ರಗಳು ಇತ್ತು, ಬಿಜಯ ಅವರೆಲ್ಲ ಇದ್ರಲ್ಲ. ಈಗ ಏನು ಕ್ರಿಯೇಟ್ ಮಾಡ್ತಿಲ್ಲ ಅಂತ ನಾನು ಹೇಳೋದು, ಇರ್ತಾರೆ. ಈಗ ಒಬ್ಬ ನಿರ್ದೇಶಕನಿಗೆ ಒಬ್ಬ ಆರ್ಟಿಸ್ಟ್ ಇದ್ರೆ ಸಿಕ್ತಿದ್ದಂಗೆ ಅವನ ಹತ್ರ ಒಂದು ಅರ್ಧ ಗಂಟೆ ಮಾತಾಡ್ಬಿಟ್ರೆ ಇವನ್ ಟ್ಯಾಲೆಂಟ್ ಏನಿದೆ, ಇವನ ಹತ್ರ ಇಷ್ಟು ಮಾಡಿಸ್ಬೋದು ಅಂತ ಹೇಳಿ ಗುರುತಿಡಿಯುವಂಥ ಶಕ್ತಿ ಇರೋ ನಿರ್ದೇಶಕರಾದರೆ ಖಂಡಿತ ಪಾತ್ರಗಳು ಮಾಡಿಸ್ಬೋದು. ಏನು ಕಡೆಗಣಿಸ್ತಾ ಇದ್ದಾರೆ ಗೊತ್ತಿಲ್ಲ, ಮಾಡಬೇಕು. ಉಮಾಶ್ರೀ ಮೇಡಮ್ ಇವರಿದ್ದಾಗ, ಎನ್ ಎಸ್ ರಾವ್ ಅವರಿದ್ದಾಗ ಅಲ್ಲಿಗೆ ಲಾಸ್ಟ್ ಆಗ್ಬಿಡ್ತಿದ್ದು. ಈಗ ಇಲ್ಲ, ಒಂದು ಟ್ರ್ಯಾಕ್ ಮಾಡಿ ಈ ಥರ ಮಾಡಿ, ಬೇಕು ಲೇಡಿ ಕ್ಯಾರೆಕ್ಟರ್ ಬೇಕು ನನಗೆ ಅಂತ ಮಾಡಿಸಿದ್ರೆ ಖಂಡಿತ ಸಿಗ್ತಾರೆ. ಈಗ ನಾವೆಲ್ಲೋ ಯಾವುದೋ ಮೂಲೆಯಲ್ಲಿ ಇದ್ದವರು ಇವತ್ತು ನಟರಾಗಿ ಗುರುತಿಸ್ಕೊಂಡು ಚಿಕ್ಕಪುಟ್ಟ ಕಲಾವಿದರಾಗಿ 100 ಸಿನಿಮಾ ಮಾಡಿದ್ದೀನಿ ಅಂದರೆ, ಎಲ್ಲೋ ಕೊರಟಗೆರೆಯಲ್ಲಿ ಇದ್ದುಕೊಂಡು ನರಸಿಂಹರಾಜ್ ಅವ್ರ ಕಾಲಕ್ಕೆ ಆಗೋಯ್ತಾ ಹಾಸ್ಯ, ಬಾಲನ ಕಾಲಕ್ಕೆ ಆಗೋಯ್ತಾ, ದ್ವಾರಕೀಶ್ ಅವ್ರ ಕಾಲಕ್ಕೆ ಆಗೋಯ್ತು, ಇಲ್ವಲ್ಲ. ಕಲಾದೇವಿ ಸಮೃದ್ಧವಾಗಿದ್ದಾಳೆ ನಮ್ಮಲ್ಲಿ, ಬೇಕಾಶ್ ಜನ ಸಿಗ್ತಾರೆ, ಹುಡುಕ್ಬೇಕಷ್ಟೇ ನಮ್ಮಲ್ಲಿ.
2: ಯಾರಾದರೂ ಹಿರಿಯ ಕಲಾವಿದರು ಚಿತ್ರರಂಗದಲ್ಲಿ ಈ ಹಿಂದೆ ಇದ್ದಂತಹ ಹಿರಿಯ ಹಾಸ್ಯ ಕಲಾವಿದರು ನಿಮ್ಮ ಮೇಲೆ ಪ್ರಭಾವ ಬೀರಿದ್ದಾರೆ?
0: ಸರ್, ನನಗೆ ಸ್ಫೂರ್ತಿಯವರು, ನಾನು ಮೊದಲಿಂದನೇ ಹೇಳ್ತಾ ಇರ್ತೀನಿ, ನರಸಿಂಹರಾಜ್ ಅವರು, ಅವರ ಆವಾಭಾವಗಳು ಅಶ್ಲೀಲ ಇರಲಿಲ್ಲ ಮಾತಲ್ಲಿ, ಎಲ್ಲೋ ಒಂದ್ ಕಡೆ ಸೂಚ್ಯವಾಗಿ ಹಂಗೆ ಬರೋದಷ್ಟೇ. ಅವ್ರು ನೋಡೇ ನೆಕ್ಬಿಡೋರು ಜನ.
2: ಹೌದು,
0: ಉದಾಹರಣೆಗೆ ನಾನು ಅದನ್ನೇ ಹೇಳ್ತೀನಿ ಯಾವಾಗಲೂ, ಇವಾಗ ಸ್ವಲ್ಪ ಈ ತರ ಮಟ್ಟಕ್ಕೆ ಬಂದಿದೆಯಲ್ಲ ಯಾಕೆ ಅಂತ ಹೇಳಿ, ನಾವು ರೂಢಿಸ್ಕೊಂಡಿರೋದಷ್ಟೇ. ಅದು ಈಗ ಒಂದು ವೇದಿಕೆಗೆ ಹೋಗಿ ನಾವೇನು ಹೇಳ್ತೀವಿ, 2 hours, 2.5 hours ಕಾರ್ಯಕ್ರಮ, ಅದನ್ನ ನೋಡ್ಬಿಟ್ಟು ಎದ್ದೋಗ್ತಾರೆ ಜನ. ಹಂಗನ್ಬಿಟ್ಟು ನಾವೇನ್ ಬೇಕಾದ್ರೂ ಹೇಳ್ಬೋದು ಅನ್ನೋ ಸ್ವತಂತ್ರ ತಗೋಬಾರ್ದು. ಮುಂದಿನ ಜನರೇಷನ್ ನಾವು ಬೆಳೆಸೋದೇನು, ಅವ್ರಿಗೆ ಏನು ಮಾಹಿತಿ ಕೊಡ್ತೀವಿ ನಾವು ನಮ್ಮ ಹಾಸ್ಯದ ಮೂಲಕ? ಇವತ್ತು ನನ್ನ ಹಾಸ್ಯ ತಂಡದಲ್ಲಿ ಎಲ್ಲ ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ನಾವು ಅಶ್ಲೀಲವಾದ ಯಾವುದನ್ನು ಬೆಳೆಸೋದಿಲ್ಲ. ವಿಶೇಷ ಅಂದರೆ ನನ್ನ ಹಾಸ್ಯ ತಂಡದಲ್ಲಿ ಬೇರೆಯವ್ರದ್ದು ಯಾರ್ದು ಕದಿಯಲ್ಲ ನಾವು. ನನ್ನ ಕ್ರಿಯೇಷನ್ನೇ, ನನಗನ್ನಿಸಿದ ನನ್ನ ಅನುಭವಕ್ಕೆ ಬರೆದಿದ್ದನ್ನೇ ಬರೆದು ನಾನು ಮಾಡೋದು. 3 hours ಮೇಲೆ ಕೊಡ್ತೀವಿ ಕಾರ್ಯಕ್ರಮ, ಎಲ್ಲ ನಮ್ದು ಓನ್ ಸ್ಕಿಟ್. ನಮ್ಮ ತಂಡದಲ್ಲಿ ಮಾಡೋದನ್ನು ಬೇರೆಯವ್ರು ಮಾಡ್ತಾರೆ, ಸಂತೋಷ. ಅಷ್ಟು ಬಿಟ್ಟರೆ ನಾನು ಬೇರೆಯವ್ರದ್ದು ಕದಿಯೋದು ನಮ್ಮಲ್ಲಿ ಅದನ್ನು ಪರಿಪಾಠ ಇದೆ ಕೆಲವರಿಗೆ. ಇವಾಗ ಕೃಷ್ಣ ಸಂಧಾನ ವಿ ಎನ್ ಅಶ್ವಥ್ ಅವ್ರು ಬರೆದಿರೋದು, ಅದನ್ನು ಅದ್ರಲ್ಲಿ ಪಾತ್ರ ಮಾಡೋರೇ ಸುಮಾರು ಜನ. ಯಾರಾದ್ರೂ ಕೇಳಿದ್ರೆ ಯಾರು ಮಾಡಿದ್ರು ಈ ನಾಟಕ ತುಂಬ ಚೆನ್ನಾಗಿ, ನಾನೇ ಬರೆದಿದ್ದು ಅಂತ ಹೇಳ್ಬಿಡೋದು ಎದುರಿಗೆ, ಅವನಿಲ್ವಲ್ಲ ಅಂತೇಳಿ. ಇವಾಗ ನಮ್ಮ ಭಾಗ್ಯದ ಲಕ್ಷ್ಮಿ ಸತ್ಯ ಹಾಡ್ತಾ ಇದ್ರು, ಯಾರೋ ಒಬ್ಬನ್ ಬಂದು ಕೇಳಿದ್ರು, ಸರ್ ತುಂಬಾ ಚೆನ್ನಾಗಿ ಮಾಡಿದಿರ ಸರ್ ಸಾಂಗ್ ಅಂದ್ರೆ, ಥ್ಯಾಂಕ್ ಯು. ಹೇಳ್ಬೇಕು ನೀನು ಅವಾಗ, ಇಲ್ಲ ನನ್ನ ತಂಡದಲ್ಲಿದ್ದ ಡಬಲಿಸ್ಟ್ ನಾನೇ ಇದನ್ನ
2: ಕ್ರೆಡಿಟ್
0: ಹೇಳ್ಬೇಕು. ನಾವೆಲ್ಲ ಒಂದು ತಂಡದಲ್ಲಿದ್ದರು ಅಂತ. ಇದರಿಂದ ಯಾರು ಇಲ್ಲ, ನಾವೆಲ್ಲ ಬೇಡೋರೆ, ಪರಮಾತ್ಮ ಒಬ್ಬನೇ ನೀಡೋನು. ಅವನ್ ಬೇಜಾರು ಮಾಡ್ಕೊಂಡ ಅಂದ್ರೆ ನಿನ್ ಕ್ರಿಯೇಷನ್ ಇಲ್ಲ, ನೀನು ಇರಲ್ಲ. ಬೇರೆಯವ್ರನ್ನ ತುಳಿದು ಹತ್ತಬೇಡಿ, ತಳ್ಳೋದು ಬೇಡ, ಅವ್ರ ಪಕ್ಕದಲ್ಲಿ ಹೋದ್ರೆ ಸಾಕು. ನೀವು ಎಷ್ಟೋ ಜನ ದೊಡ್ಡ ಕಲಾವಿದರ ಆಶೀರ್ವಾದ ಏನು ಅಂದ್ರೆ, ನಾವು ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿದಾಗ ಚೆನ್ನಾಗಿರಪ್ಪ ಅಂತಾರಲ್ಲ, ಅಲ್ಲಿ ಅಲ್ಲಿ ಎಷ್ಟೋ ಕೋಟಿ ನಮಗೆ ಆಶೀರ್ವಾದ ಮಾಡ್ದಂಗೆ ಲೆಕ್ಕ. ಸೊ ಕೆಲವರು ಅದನ್ನು ರೂಢಿಸ್ಕೊಂಡ್ಬಿಟ್ಟಿರ್ತಾರೆ, ಬೇರೆಯವ್ರು ಮಾಡಿದ್ದನ್ನ ಆ ಕ್ರೆಡಿಟ್ ಇವರು ತಗೊಳ್ಳೋದು ತಪ್ಪು ಅಂತ ನಾನು. ನಾನು ಒಂದು ವಿಷಯ ಹೇಳ್ತೀನಿ ಆ ವಿಚಾರದಲ್ಲಿ, ಕದಿಯೋನೋ ದುಡಿಯೋದಿಲ್ಲ, ದುಡಿಯಕ್ಕೆ ಯೋಗ್ಯತೆ ಇಲ್ದನ್ನ ಮಾತ್ರ ಕದಿಯೋದು. ಸೊ ಆ ಕದಿಯ ಬುದ್ಧಿ ಬಿಡಬೇಕು, ದೇವ್ರು ನಂಬಿಕೊಂಡ್ರೆ ದುಡಿಮೆ ತಾನಾಗೆ ಸಿಗುತ್ತೆ.
1: ಬಹಳ ಒಳ್ಳೆ ಮಾತು. ಮತ್ತೊಂದು ಹಾಡು ಕೇಳೋಣ ಈಗ.
0: ಓಕೆ.

ಸ್ನೇಹಿತರೆ, ವಿಶೇಷ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ರಂಗಭೂಮಿ ಹಾಗೂ ಚಲನಚಿತ್ರ ಕಲಾವಿದ ತಬಲಾ ನಾಣಿ ಅವರು ನಮ್ಮೊಂದಿಗಿದ್ದಾರೆ. ನಾಣಿ ಅವರೇ, ಹಾಸ್ಯ ನಾಟಕ ಅಂತಿದ್ದ ಹಾಗೇನೆ ನೀವು ಕೃಷ್ಣ ಸಂಧಾನ ಅಂತಾನೆ ಹೇಳ್ತಾ ಇದ್ದೀರಾ. ಈ ನಾಟಕ ನಿಮ್ಮ ಮೇಲೆ ಬಹಳಷ್ಟು ಪರಿಣಾಮ ಬೀರಿದೆ ಅಲ್ವಾ?

0: ಖಂಡಿತ. ಇವತ್ತು 101 ಸಿನಿಮಾ ಬರೋದಕ್ಕೆ ಕಾರಣ ಮೊದಲನೇ ಹೆಜ್ಜೆ ನಾಟಕ, ಅದೇ ನಾಟಕ. ಕಿರ್ಲೋಸ್ಕರ್ಗೆ ಇಂಡಸ್ಟ್ರಿಯಲ್ ಕಾಂಪಿಟೇಷನ್ಗೆ ಒಂದು ನಾಟಕ ಬೇಕು ಅಂತ ಹೇಳಿ ನಾವು ಮ್ಯೂಸಿಕ್ ನುಡಿಸಕ್ಕೆ ಹೋಗ್ತಾ ಇದ್ವಿ ಅಷ್ಟೇ. ನಾನು ತಬಲಾ ನುಡಿಸ್ತಾ ಇದ್ದೆ, ಅಶ್ವಥ್ ಅವರು ಕೀಬೋರ್ಡ್ ನುಡಿಸ್ತಾ ಇದ್ರು, ವೆಂಕಟಾದ್ರಿ ಅವರು, ಸತ್ಯ ಅವರು ಎಲ್ಲ ಅಲ್ಲಿ ಪಾತ್ರ ಮಾಡೋದು. ಕೇಳಿದ್ರು ಯಾವ್ದಾದ್ರು ನಾಟಕ ಮಾಡಿ, ನಾವು ತಮಾಷೆ ಮಾಡ್ಕೊಂಡು ಹೀಗೆ ಪೌರಾಣಿಕನ ಭಾಷೆ ಗೊತ್ತಿಲ್ದವ್ರು ಆಡಿದ್ರೆ ಈ ಥರ ಇರುತ್ತೆ ಅಂತ ಸುಮ್ಮನೆ ಊಹೆ ಮಾಡ್ಕೊಂಡಿದ್ದು ಅಷ್ಟೇ. ಸರಿ, ಅಶ್ವಥ್ ಅವರು ಅದನ್ನು ಆನ್ಲೈನ್ ಮಾಡ್ಕೊಂಬಂದರು. ನಾವೆಲ್ಲ ಕೂತ್ಕೊಂಡು ಅಲ್ಲೇ ಪಾರ್ಕಲ್ಲಿ ಎಲ್ಲ ರೆಡಿ ಮಾಡಿ ಈ ಥರ ಮಾಡಿದ್ರೆ ಹೀಗಿರುತ್ತೆ ಅಂತ ಫಸ್ಟ್ ಎಲ್ಲರೂ ಅಪೋಸ್ ಮಾಡಿಬಿಟ್ರು. ಸತ್ಯ ಅವರಂತೂ ಫಸ್ಟ್ ಹೇಳಿದ್ದು, ಏ ಈ ಥರ ನಾಟಕ ಮಾಡಿದ್ರೆ ಜನ ಹೊಡೆದಾಕ್ಬಿಡ್ತಾರೆ ನಮ್ಮನ್ನು ಅಂದರು. ಸರಿ, ಅಲ್ಲೊಬ್ಬರು ರಾಮರಾವ್ ಪುಟಾಣಿ ಅಂತೇಳಿ ಅವರು ಅಲ್ಲೇ ಕೆಲಸ ಮಾಡ್ತಾಯಿದ್ರು. ಅದಕ್ಕೆ ಮುಂಚೆ ಹನುಮಂತಪ್ಪ ಅಂತೇಳಿ ನಮ್ಮಲ್ಲಿ ಧರ್ಮರಾಯ ಮಾಡಿದ್ರು, ಫಸ್ಟ್ ನಿರ್ದೇಶನ ಮಾಡಿದ್ರು ಅದು ಅವರು. ಆ ನಾಟಕನ ಬರೆದಿದ್ದೇನೋ ಅಶ್ವಥ್ ಅವರೇ, ಮೊದಲು ನಿರ್ದೇಶನ ಮಾಡಿದ್ದು ಹನುಮಂತಪ್ಪ ಅಂತೇಳಿ ಧರ್ಮರಾಯ ಮಾಡ್ತಿದ್ರು ಅದರಲ್ಲಿ. ಅದಾದಮೇಲೆ ರಾಮರಾವ್ ಪುಟಾಣಿ ಅವರು. ಇದು ಏನಾಗೋಯ್ತು, ನಾಟಕಕ್ಕೆ ಒಳ್ಳೆ ಯಶಸ್ಸು ಸಿಗ್ತಾ ಸಿಗ್ತಾ ಅಲ್ಲಿ ಪಾತ್ರ ಮಾಡಿರೋರೆಲ್ಲ ನಾವೇ ಬರೆದಿರೋದು, ನಾವೇ ಬರೆದಿರೋದು ಅಂತ ಹೇಳ್ಕೊಳಕ್ಕೆ. ಇವಾಗ ನಾನೇನಾದರೂ ಒಂದು ಇವಾಗ ಹೇಳಿದೆ, ನಾನು ಭಾಗ್ಯಲಕ್ಷ್ಮಿ ಕ್ರಿಯೇಷನ್ ಮಾಡಿದೆ ಅಂತ, ಅಕಸ್ಮಾತ್ ನೀವು ಈಗ ಸ್ಪಾಟಲ್ಲಿ ಕೂತ್ಕೊಂಡು ಅದೇ ಥರದ್ದು ಬೇರೆ ಯಾವ್ದನ್ನು ಹೇಳಿ ನೋಡೋಣ ಕ್ರಿಯೇಟ್ ಮಾಡಿ ಅಂದ್ಬಿಟ್ರೆ ಮಾಡೋ ಶಕ್ತಿ ದೇವರು ನಮಗೆ ಕೊಟ್ಟಿರಬೇಕು.
1: ಹೌದು,
0: ಅವಾಗ ಹೇಳ್ಕೊಳ್ಳಿ, ತೊಂದರೆ ಇಲ್ಲ, ಅದು ತಪ್ಪೆ ಹೇಳೋದು. ಇಂಥವ್ರದ್ದು ನನ್ನ ಸ್ನೇಹಿತಂದು ಅದನ್ನ ನಾನು ಮನಸ್ಸಲ್ಲಿ ಇಟ್ಕೊಂಡು ಬೇರೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಅವನು ಉಳಿತಾನೆ, ನೀನು ಉಳಿತೀಯ. ಸೊ ಈ ನಾಟಕ ಹಾಗಾಗಿ ಇಂಡಸ್ಟ್ರಿಯಲ್ ಕಾಂಪಿಟೇಷನ್ ಮಾಡಿದ್ವಿ, 5 ಬಹುಮಾನನೂ ಅದೇ ತೊಗೊಂಡ್ಬಿಡ್ತು ಫಸ್ಟ್ ಟೈಮು. ಕೆಲವರೆಲ್ಲ ಕೇಳೋಕೆ ಶುರುವಾದರು, ಸರ್ ರಾಜೋತ್ಸವ ಮಾಡಿ ಸರ್, ತುಂಬ ಚೆನ್ನಾಗಿದೆ ನಾಟಕ, ಮೆಸೇಜ್ ಕೂಡ ಇದೆ, ಭಾಷಾ ಜ್ಞಾನ ಇಲ್ಲದೊಂದು ಪಶುಗಿಂತ ಕಡೆ ಅಂತ, ಅಕ್ಷರಜ್ಞಾನ ಬೇಕು ಅಂತೇಳಿ ಸರ್ಕಾರಕ್ಕೂ ನೀವು ಹೇಳ್ಬೋದು, ನೀವು ಇದನ್ನು ನೋಡಿ ಇಂಥ ನಾಟಕ ಇದೆ ಅಂತೇಳಿ ಮಾಡಿ ಅಂತ. ಹಾಗಾಗಿ ಒಂದೊಂದು ಸೀನ್ ಜಾಯಿನ್ ಆಗಿ 2.5 hours ಮಾಡ್ತೀವಿ ಮೇಡಮ್. ಈಗ
1: ಒಂದು ಸಿನಿಮಾ ಥರ ಆಯ್ತು, ಇದು
0: ಒಂದು ಸಿನಿಮಾ ಥರ ಆಗೋಯ್ತು. ಪಬ್ಲಿಕ್ ಪ್ರೋಗ್ರಾಮ್ ಗಣೇಶ ರಾಜ್ಯೋತ್ಸವ ಎಲ್ಲ ಕಡೆ ಮಾಡ್ತಾ ಇದ್ದೀವಿ, 1700 ಶೋ ಆಗಿದೆ. ಇದಕ್ಕೆ ಮೂಲ ಕಾರಣ ಬರೆದವರು ಅಶ್ವಥ್ ಅವರು, ಒಳ್ಳೆ ಹಾಡುಗಾರ ಅವರು, ತುಂಬ ಚೆನ್ನಾಗಿ ಕೀಬೋರ್ಡ್ ನುಡಿಸ್ತಾರೆ. ಇವತ್ತು ಇಲ್ಲಿವರೆಗೂ ಬಂದು ನಿಂತಿದೆ. ಆ ನಾಟಕದಲ್ಲಿ ಯಾರ್ಯಾರು ಪಾತ್ರ ಮಾಡಿದ್ರು, ಎಲ್ರಿಗೂ ಒಳ್ಳೊಳ್ಳೆ ಹೆಸರು ಸಿಕ್ತು, ಅವ್ರು ಯಾರು ಅಂತಾನೆ ಗೊತ್ತಿರಲಿಲ್ಲ ಜನಕ್ಕೆ. ಈ ನಾಟಕದ ಮೂಲಕ ಹಾಸ್ಯ ಪಾತ್ರಗಳಲ್ವಾ, ಬೇಗ ಗುರುತಿಸ್ಕೊಂಡ್ಬಿಡ್ತಾರೆ ಹಾಸ್ಯ ಪಾತ್ರ. ಸೊ ಹಾಗಾಗಿ ಇವತ್ತು ಅಲ್ಲಿ ಯಾರ್ಯಾರು ಪಾತ್ರ ಮಾಡಿದ್ರು ಎಲ್ರಿಗೂ ಒಳ್ಳೆ ಬೆಲೆ. ನಾನು ಇಡೀ ಟೀಮ್ನ ಕರ್ಕೊಂಡೋಗಿ ಮಠದಲ್ಲಿ ರಾವಣ ನವಗ್ರಹಗಳನ್ನ ಮೆಟ್ಲು ಮಾಡ್ಕೋತಾನಲ್ಲ, ಆ ಪಾತ್ರಗಳಿಗೆ ಇದೇ ಪಾತ್ರದಾರನೆಲ್ಲ ಬಳಸಿದೆ ನಾನು ಸಿನಿಮಾದಲ್ಲಿ. ಅವ್ರು ಯಾರು ಸಿನಿಮಾ ಮಾಡಿರಲಿಲ್ಲ ಅಂತವ್ರಿಗೂ ಕೃಷ್ಣ ಸಂಧಾನದ ಮೂಲಕ ಇಲ್ಲಿ ಪಾತ್ರ ಗುರುತಿಸ್ಕೊಂಡವ್ರನ್ನ. ಮಠ ಸಿನಿಮಾದಲ್ಲಿ ಒಂದು 8-9 ಜನ ನವಗ್ರಹಗಳು, ಅಷ್ಟು ಜನನು ಕರ್ಕೊಂಡೋಗಿ ಪಾತ್ರ ಮಾಡಿಸಿದೆ, ಎಲ್ಲರೂ ಸಿನಿಮಾ ಮಾಡ್ದಂಗೆ ಆಗೋಯ್ತು, ಚಲನಚಿತ್ರ ಕಲಾವಿದರು ಅನ್ಸ್ಕೊಂಡ್ಬಿಟ್ರಾಗ.
1: ಹೌದು,
0: ಅದೊಂದು ಖುಷಿ ನನಗೆ, ಯಾಕೆಂದ್ರೆ ನಮ್ಮ ಜೊತೆಲಿ ಇದ್ದವರೆಲ್ಲ ಎಲ್ಲರ ಜೊತೆಲೇ ಬೆಳೆದವ್ರು ನಾವು. ಆ ನಾಟಕ ನಾಗಾಭರಣ ಅವರು ಕಲಾಕ್ಷೇತ್ರದಲ್ಲಿ ನೋಡಿ ನನ್ನ ಸಂಕ್ರಾಂತಿ ಸೀರಿಯಲ್ ಕರ್ಕೊಂಡೋದ್ರು. ಅಲ್ಲಿಂದ ಗೋಧೂಳಿ ಅಂತ ಒಂದು ಸೀರಿಯಲ್ಲು, ಸುನೀಲ್ ಕುಮಾರ್ ಸಿಂಗ್ ಅವರು. ಸುನೀಲ್ ಕುಮಾರ್ ಸಿಂಗ್ ಅವರು ಗುರುಪ್ರಸಾದ್ ಅವರು ಸೀತಾರಾಮ್ ಸರ್ ಹತ್ರ ಕೆಲಸ ಮಾಡ್ತಿದ್ರಂತೆ. ಅವರು ಮಠ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಕಣ, ಒಂದು ಮುಸ್ಲಿಂ ಕ್ಯಾರೆಕ್ಟರ್ ಬೇಕು ಯಾರಾದರೂ ಒಂದು. ನಾನು ಸುಮ್ಮನೆ ಕೂತ್ಕೋತಿರ್ಲಿಲ್ಲ, ತುಂಬ ಮಾತು ನನ್ನೆಲ್ಲ ಹಂಗೆ ಬಳಸ್ಕೋತಾರೆ, ತಮಾಷೆ ಮಾಡ್ತಾನೆ ಇರ್ತೀನಿ ಯಾವುದನ್ನ ಒಂದು ವಸ್ತು ಸಿಕ್ಕಿದ್ರೆ. ಹಾಗಾಗಿ ಗೋಧೂಳಿ ಟೈಮಲ್ಲಿ ಬಿಡುವ ಟೈಮಲ್ಲೆಲ್ಲ ತಮಾಷೆ ಮಾಡ್ಕೊಂಡು ಕೂತ್ಕೊಂಡು ಭಾಗ್ಯಲಕ್ಷ್ಮಿ ಆಡ್ತಾ ಇದ್ದೆ. ಅವರು ಈ ಭಾಗ್ಯಲಕ್ಷ್ಮಿ ಅಂತ ಆಡ್ತಾನೆ, ಒಂದು ಮುಸ್ಲಿಂ ಥರ ಕಾಣಲ್ಲ, ತುಂಬ ಕಪ್ಪಿಗಿದ್ದಾನೆ, ಕಳಿಸ್ಕೊಡಲ್ಲ ಅಂತ ನನ್ನೆದುರಿಗೆ ತಮಾಷೆ ಮಾಡಿದ್ರು ಅವರು, ಕಳಿಸಿ ಅಂದರು. ನಾನು ಹೋಗಿದ್ದು ಆ್ಯಕ್ಚುಲಿ ಮುಸ್ಲಿಂ ಕ್ಯಾರೆಕ್ಟರ್ಗೆ, ಹೋಗಿ ಒಳಗಡೆ ಕೂತ್ಕೊಂಡೆ. ಎಲ್ಲರಿಗೂ ಅವರೇಕಾಳು ಉಪ್ಪಿಟ್ಟನ ಒಬ್ಬ ಮುಸ್ಲಿಂ ವರ್ಣಿಸ್ತಾನೆ ಅಂತ ಕೊಟ್ಟಿದ್ದಾರೆ ಸ್ಕ್ರಿಪ್ಟ್ ಗುರು ಸರ್. ಎಲ್ಲರೂ ಹೇಳಿದ್ರು, ಒಂದು 20 ಜನ ಇದ್ರು ಸ್ಟೂಡೆಂಟ್ಸು. ಆಮೇಲೆ ನಾನು ಹೇಳ್ತೀರಾ ಅಂದರು, ಇಲ್ಲ ಸರ್ ನನಗೊಂದು ಚಿಕ್ಕದು ನಾನು ಕ್ರಿಯೇಷನ್ ಮಾಡಿರೋದಂದಿದೆ ಕ್ರಿಯೇಟನ್ನು, ನೀವು ದಯವಿಟ್ಟು ಇಲ್ಲ ಕೂತಿರೋರ್ನೆಲ್ಲ ಆಡಿಯನ್ಸ್ ಥರ ಬಳಸ್ಕೋತೀನಿ ಅಂದ್ಬಿಟ್ಟು ಗುರು ಸರ್ನಲ್ಲಿ ಕೂರಿಸಿ ವಿವರಣೆ ಕೊಟ್ಬಿಟ್ಟು ಇದ್ರ ಬಗ್ಗೆ ಹಾಡಿದೆ. ಬಂದು ಬಾಚಿ ತುಂಬ್ಕೊಂಬಿಟ್ರು, ನಿಮ್ಮಂತರ ಇರಿ ಬೇಕಾಗಿದ್ದು ನನಗೆ ಬನ್ನಿರಿ ಅಂತ. ನೋಡಿದ್ರೆ ಲಾಸ್ಟ್ ಲಾಸ್ಟ್ಗೆ ಅದು ಮುಸ್ಲಿಂ ಹೋಗ್ಬಿಟ್ಟು ಕುಡ್ಕನ್ ಕ್ಯಾರೆಕ್ಟರ್ ಮಾಡೋ ಥರ ಆಗ್ಬಿಡ್ತು. ರಾಜಾನಂದ ಸ್ವಾಮಿ ಅವ್ರು ಮಾಡಬೇಕಿತ್ತು ಮುಸ್ಲಿಮು, ಕಾರಣಾಂತರದಿಂದ ಅವರು ವಿದೇಶ ಪ್ರವಾಸ ಇದೆ ಅಂದ್ಬಿಟ್ಟು ನಾನು ಬರೋಕ್ಕಾಗಲ್ಲ ಅಂದ್ಬಿಟ್ರು, ಒಂದು 3 ದಿನ ಇದ್ದ ಹಾಗೆ. ಸೊ ಇವರು ನೀವು ಕುಡ್ಕೊಂಡು ಚೆನ್ನಾಗಿ ಮಾಡ್ತೀರಿ, ಮುಸ್ಲಿಂ ಬೇರೆ ಹತ್ರ ಮಾಡ್ಸೋಣ, ಕುಡ್ಕೊಂಡು ಮಾಡಿಬಿಡಿ ಅಂದರು. ಏನೋ ಅವತ್ತಿನ ಗಳಿಗೆ ಅಮೃತಗಳಿಗೆ ದೇವರು ಒಳ್ಳೆ ಹೆಸರು ತಂದುಕೊಟ್ಟ ಆ ಸಿನಿಮಾದಿಂದ. ಮಠ ಮಂಜುನಾಥ ಎರಡು ನನ್ನ ಕಣ್ಣುಗಳು.
1: ಈ ಕೃಷ್ಣ ಸಂಧಾನ ನಾಟಕದ ಯಾವ್ದಾದ್ರೂ ಡೈಲಾಗ್ಗಳು ನಿಮ್ಗೆ ಜ್ಞಾಪಕ ಇದೆಯಾ?
0: ಸರ್ ಹೇಳಿದ್ನಲ್ಲ, ಈಗ ದುಶ್ಯಾಸನ ಬಂದು ಕೃಷ್ಣ ಕರೀತಾನೆ ಅವನು, ದುರ್ಯೋಧನ ಒಳಗಡೆಯಿಂದ ಬರಲ ಮೇಟ್ರೆ ಅಂತಾನೆ, ಮೇಷ್ಟ್ರೆ ಅನ್ನಕ್ ಬರಲ್ಲ ಅವನಿಗೆ
1: ಮೇಟ್ರೆ.
0: ಏಯ್ ಅವ್ನ ಯಾರೋ ಒಳಗೆ ನಿಂತ್ಕೊಂಡು ಮಾತಾಡ್ತಾನೆ, ಬರ ಒಳಗೆ, ಒಳಗೆ ಬರ. ನೀವು ಹೇಳಿದ್ರಲ್ಲ ಡೈಲಾಗ್ ಒಳಗಿಂದ ಬರಬೇಕು ಅಂತ. ಡೈಲಾಗ್ ಒಳಗಿಂದ ಅಂದ್ರೆ ಸ್ಟೇಜ್ ಹಿಂಬಾಗದಿಂದ ಅಲ್ಲ ಕಣೋ, ಒಳಗಡೆಯಿಂದ ಬರ್ಬೇಕು ನಿನ್ನೊಳಗಿಂದ ಅಂತ ಹೇಳಿ ನಾನು, ಬರ ಒಳಗೆ. ಇವ್ನು ಬಂದ್ಬಿಟ್ಟು ದುಶ್ಯಾಸನ, ಅಣ್ಣ ಆ ಕೃಷ್ಣ ಬಂದವ ಎದುರು ಮನೆಗೆ ಬಿದ್ದವನಂತೆ ಅಂತಾನೆ. ಮೇಷ್ಟ್ರು ಲೇ ನಿನ್ ನಾಲ್ಗೆ ದರ್ಬೆ ಹಾಕ್ಸೋಡ, ಎದುರು ಮನೆ ಅಲ್ವಾ ಅದು, ಬಿದ್ರನ ಮನೆ ಕಣೋ, ಬಿದ್ರನ ಮನೆ ಅಂತ ಹೇಳ್ಬೇಕು ಕಣೋ, ಯಾಕೋ ಹಿಂಗೆಲ್ಲ ಬಳಸ್ತೀರಿ, ಪದ ಬಳಕೆ ಮಾಡ್ರೋ. ಇವನು ಅರ್ಜುನ ನನಗೆ 6 ಜನ ಅಂತಾನೆ, 6 ಜನ ಅವರನ್ನ ಅಲ್ಲಿ ಒಬ್ಬನೇ ಕಣೋ ಇರೋದು ಅರ್ಜುನ, ಪದಗಳು ಬಳಸೋ ಕೃಷ್ಣ ಅಂತೀಯಲ್ಲೋ, ಪರಮಾತ್ಮ ಕೃಷ್ಣ ಅಂತ ಕರೆಯೋ ಅಂತ. ಈ ತರ ಬರೀ ಅಪಭ್ರಂಶಗಳನ್ನೇ ಸೇರಿಸಿ ಮಾಡಿರೋ ನಾಟಕ. ಕೆಲವು ಕಡೆ ಹಳ್ಳಿಲಿ ಈಗಲೂ ಗಮನ ತೋರಿಸ್ ನೀವು, ತುಂಬ ಹಿಂದುಳಿದ ಹಳ್ಳಿಗಳಲ್ಲಿ ನಾಟಕದ ಮಧ್ಯದಲ್ಲಿ ಈಗ ಅವರಿಗೆ ಬಹುಮಾನ ಕೊಡಕ್ ಬರ್ತಾ ಇದಾರೆ, ಅವ್ರ ಚಿಕ್ಕಪ್ಪನ ಮಗ ತಬಲಾನಾಣಿಯವರು ಅವ್ರ ಚಿಕ್ಕಪ್ಪನಿಗೆ ಅರ್ಜುನ್ ಪಾತ್ರ ಮಾಡಿರೋ ನಾರಾಯಣಪ್ಪನಿಗೆ ಏನೋ ಕೊಡಕ್ ಬರ್ತಾರೆ, ಎಲ್ಲ ಇಸ್ಕೋತಾರೆ ಸರ್, ಪ್ಯಾಂಟು ಶರ್ಟು ಎಲ್ಲ ಕೊಡ್ತಾರೆ. ಒಬ್ಬ ಕೃಷ್ಣನ್ ಪಾತ್ರದವನು ನಮ್ಮೂರಿನಲ್ಲಿ ಯಾರೋ ಕಾಸ್ ತಂದು ಕೊಟ್ರು ಅಂತ ಹೇಳಿ, ಇನ್ನ ಬೇರೆ ಯಾರಿಗಾನ ಕೊಟ್ಟರೆ ತಗೊಂಡೋಗ್ಬಿಡ್ತಾರೆ ಅಂತ ಕಾಸ್ಟ್ಯೂಮ್ ಎತ್ಬಿಟ್ಟು ಚಡ್ಡಿ ಒಳಗೆ ಇಟ್ಕೊಂಡ್ಬಿಟ್ಟ ಲೈವ್.

0: ಇದನ್ನೆಲ್ಲ ಬಳಸ್ಕೊಂಡ್ವಿ ನಾವು. ಪೌರಾಣಿಕನ ಈ ತರ ಮಾಡಿದ್ರೆ ಎಷ್ಟು ನಗು ಬರುತ್ತೆ, ಜೊತೆಗೆ ಲಾಸ್ಟ್ ಅಲ್ಲಿ ಹೇಳ್ತೀವಿ ತಿದ್ಕೋಬೇಕು ನೀವು, ನೀವು ಭಾಷೆ ಕಲಿಯವರೆಗೂ ನಾನು ಮೇಲೆ ನಾಟಕ ಮಾಡಿಸಲ್ಲ ಅಂತ. ಇದು ನಮ್ಮ ಸಂಪತ್ತು, ಮಹಾಭಾರತ ರಾಮಾಯಣ ಎಲ್ಲ ಉಳಿಸ್ಕೋಬೇಕು ನಾವು, ಮತ್ತೆ ಮನುಷ್ಯನಿಗೆ ಅಕ್ಷರ ಜ್ಞಾನ ಇರಬೇಕು ಅಂತ ಹೇಳಿ ಮಾಡಿದ್ದು. ತುಂಬ ಒಳ್ಳೆಯ ಹೆಸರಾಯಿತು ಅಲ್ಲಿ. ಯಾರ್ಯಾರು ಕಲಾವಿದರು ನಾವು ಬಂದ್ವಿ ಆ ನಾಟಕದಿಂದ, ಎಲ್ಲರೂ ಒಳ್ಳೊಳ್ಳೆ ಲೆವೆಲಿದ್ದಾರೆ. ಎಲ್ಲ ಸೀರಿಯಲ್ಗಳು ಗುರುತಿಸ್ಕೊಂಡ್ರು, ಸಿನಿಮಾಗಳು ಮಾಡಿದ್ರು. ತುಂಬ ಅಪೂರ್ವವಾದ ನಾಟಕ ಇಡೀ ಕರ್ನಾಟಕದಲ್ಲಿ. ವೀರಣ್ಣಯ್ಯನವರು ಹೇಳಿಬಿಟ್ರು, ಕೋಟ್ಯಾಂತರ ಜನ ನಗಿಸಿದ್ದೀನಿ ನಾನು, ನನ್ನನ್ನು ನಗಿಸಿದಂಥ ನಾಟಕ ಇದು, ಕರ್ನಾಟಕದಲ್ಲಿ ಇಂಥ ಅತ್ಯುತ್ತಮವಾದ ಹಾಸ್ಯ ನಾಟಕ ಇಲ್ಲ ಅಂತ.
1: ಬಹಳ ಸಂತೋಷವಾದ ವಿಷಯ ಇದು. ಮತ್ತೊಂದು ಹಾಡು ಕೇಳೋಣ ಈಗ.
0: ಓಕೆ ಮಾ.

0: ನಗಸೋದು ಬಹಳ ಕಷ್ಟ ಅಂತ ಅನ್ಸಲ್ವಾ ನಿಮಗೆ? ಅದರಲ್ಲೂ ಈಗಲಂತೂ ಈ ಸಿಟಿಗಳಲ್ಲಿ ಎಷ್ಟು ಸ್ಟ್ರೆಸ್, ಒತ್ತಡ ಎಷ್ಟಿದೆ ಅಂದ್ರೆ ಜನ ಅನ್ಕೊಂಡೇ ಇರ್ತಾರೆ ಯಾವಾಗ್ಲೂ, ಯಾವಾಗ ನೋಡಿದ್ರು ತಮ್ಮ ವಾಚ್ ನೋಡ್ಕೊಳ್ಳೋದು, ಟೈಮ್ ನೋಡೋದು, ಹಾ ಮುಗೀತು ಮುಗೀತು ಮುಗೀತು, ಓಡು ಓಡು ಓಡು. ಹೀಗಿದ್ದಾಗ ನಿರಾಳವಾಗಿ ಕೂತ್ಕೊಂಡು ನಗಬೇಕು, ಸಂತೋಷವಾಗಿರ್ಬೇಕು, ಇದಕ್ಕೆ ನೀವು ಎಷ್ಟು ಪ್ರಯತ್ನ ಪಡ್ತೀರ?
1: ನಾನು ಹೇಳೋದು ಅಟ್ಟಾತ್ತೋನ್ನ ಹತ್ತಿಸ್ಬಿಡ್ಬೋದು ನಾವು, ಸ್ವಲ್ಪ ಸ್ಟ್ರೈನ್ ಆದ್ರೂ ಬೆಟ್ಟ ಹತ್ತೋನ್ನ ಹತ್ಸಕ್ಕಾಗಲ್ಲ. ನಾವು ಕಾರ್ಯಕ್ರಮಕ್ಕೆ ಬಂದು ಕಮಿಟ್ ಆಗಲ್ಲ ಇಲ್ಲಿ, ಈ ಹಾಳಾದ ಮೊಬೈಲ್ ಬಂದ್ಬಿಟ್ಟು ನಾವು ಪ್ರೋಗ್ರಾಮ್ಗಳಲ್ಲಿ ನೋಡ್ತೀವಲ್ಲ, ನನ್ನ ಕಡೆ ಇನ್ನು ಸರಿ ನೋಡ್ತಾರೆ, ಮೊಬೈಲ್ ನೋಡ್ತಾ ಇರ್ತಾರೆ. ಸಿನಿಮಾಗಳು ಹಾಗೆ ಮಾಡ್ತಾರೆ ಮೇಡಮ್, ಒಳಗಡೆ ಕೂತ್ಕೊಂಡು ಫಸ್ಟ್ ಪಿಕ್ಚರ್ದು ಏನಾಯ್ತು ಫಸ್ಟ್ ಸೀನು ಮೆಸೇಜ್ ಕಳಿಸೋದು. ಇವ್ರು ತೀರ್ಪುಗಾರರ ಥರ, ಜನರ ಆಶೀರ್ವಾದ ಬೇಕು ನಮಗೆ, ಇಲ್ಲ ಅಂತಲ್ಲ, ಇಂಟರ್ವೆಲ್ ಟೈಮ್ಗೆ ಸಿನಿಮಾ ಹಿಂಗಿದೆ ಹಂಗಿದೆ ಅಂತ ಕಳಿಸೋದು. ಇವ್ರು ಏನು ಥರ ಅರ್ಥ ಮಾಡ್ಕೋತಾರೆ ಗೊತ್ತಿಲ್ಲ. ನಾನು ಹೇಳ್ತೀನಿ, ನೀವು ಸಂಜೆ ಮೋಡ ನೋಡಿದಾಗ ಒಬ್ಬೊಬ್ರಿಗೆ ಮೊಲ ಥರ ಕಾಣುತ್ತೆ, ಒಬ್ರಿಗೆ ನಾಯಿ ಥರ ಕಾಣ್ತಾ ಇರುತ್ತೆ, ಇನ್ನೊಬ್ರಿಗೆ ಆನೆ ಥರ ಕಾಣ್ತಾ ಇರುತ್ತೆ. ನಿನ್ನ ನೋಟ ಅದು, ನೀನು ಅದನ್ನು ಹೆಂಗೆ ಅನಲೈಸ್ ಮಾಡ್ತೀಯ, ನೀನು ಹೆಂಗೆ ಅರ್ಥ ಮಾಡ್ಕೋತೀಯ ಸಿನಿಮಾ ಗೊತ್ತಿಲ್ಲ. ಅದನ್ನು ಜನ ನೋಡ್ಲಿ, ಇಲ್ಲ ನೋಡ್ಬೋದಪ್ಪ ಒಂದ್ಸರಿ ಅಂತ ಹೇಳಬೇಕು. ಕನ್ನಡ ಸಿನಿಮಾ ಯಾವುದಾದ್ರೂ ಒಂದು ಒಳ್ಳೆ ಪಾಯಿಂಟ್ ಇದ್ದೇ ಇರುತ್ತೆ. ಇವರು ಕೂತ್ಕೊಂಡು ಈ ಥರ ತೀರ್ಮಾನಗಳು ಕೊಟ್ಬಿಡ್ತಾರೆ, ಸಿನಿಮಾಗೆ ಬರಲಿ ಪ್ರೋಗ್ರಾಮ್ ಬರಲಿ ಕಮಿಟ್ ಆಗಲ್ಲ. ನಾವು ನಗಬೇಕು, ಜೀವನದ ಜಂಜಾಟ ಸಾಕು ಅಂತ ಹೇಳಿ ಬಂದು ಕೂತ್ಕೊಂಡಾಗ ಕಮಿಟ್ ಆಗಬೇಕು. ಮೊಬೈಲ್ನ ಸ್ವಿಚ್ ಆಫ್ ಇಟ್ಕೊಳ್ಳೋದು, ಇಲ್ಲ ವೈಬ್ರೇಷನ್ಗೆ ಹಾಕೊಳ್ಳೋ, ಏನೋ ಮಾಡ್ಬೋದು. ಅದ್ರ ಜೊತೆಯಲ್ಲೇ ಆಟ ಆಡ್ಕೊಂಡು ಜೀವನನ ಹಾಳು ಮಾಡ್ಕೋತಾರೆ. ಒಳ್ಳೆ ಹಾಸ್ಯ ಹೋಗ್ಬಿಡ್ತು, ಚೆನ್ನಾಗಿ ನಗ್ತಿದ್ದವನು ಪಕ್ಕದಲ್ಲಿ ಜೋರ ನಗರು, ಅವ್ನು ಹಿಂಗೆ ನೋಡೋದಿವ್ರು, ಏನು ಹುಚ್ಚು ಚೆನ್ನಾಗಿದ್ದ, ಏನು ಹೇಳಿದ್ರು ಅಂಥದವರು ಅನ್ನೋ ಥರ ಕೇಳಿಸ್ಕೊಂಡಿರಲ್ಲ ಇವನು. ಸಿನಿಮಾಯಿಂದ ಹೊರಗಡೆ ಬರ್ತಿದ್ದಂಗೆ ಸಿನಿಮಾ ಸುಮಾರಾಗಿದೆ ಸರ್, ಇವನಿಗೆ ಅರ್ಥನೇ ಆಗಿರಲ್ಲ. ಮಠ ಮೊದಲು ಸಾರಿ ನೋಡಿದವ್ರಿಗೆ ಸುಮ್ಮನೆ ಡೈಲಾಗ್ಗಳನ್ನ ಹಾಕೊಂಡು ಇದ್ದು ಬಂದರು. ಆ ಪಾತ್ರಗಳು ಹರಿಷಡ್ ವರ್ಗಗಳನ್ನ ಪಾತ್ರ ಮಾಡಿದ್ದಾರೆ ಅಂತ ಎಷ್ಟೋ ಜನಕ್ಕೆ ಅರ್ಥ
0: ಆಗಿಲ್ಲ.
1: ನಾಟಕ ಸಿನಿಮಾ ನೋಡ್ತಾ ನೋಡ್ತಾ ನೋಡ್ತಾ ಆಮೇಲೆ ಗೊತ್ತಾಯ್ತು ಅವ್ರಿಗೆ, ಓ ಜೀವನದಲ್ಲಿ ಇಷ್ಟೆಲ್ಲ ಇದೆಯಾ, ಇದನ್ನೆಲ್ಲ ಮೆಟ್ಟಿ ನಿಂತೋನು ಸ್ವಾಮೀಜಿ ಆಗ್ಬೋದು ಅಂತ ಹೇಳಿದ್ದಾರೆ ಅಂತ ಹೇಳಿ. ನಾನು ಹೇಳೋದು ನಗಸೋದು ತುಂಬ ಕಷ್ಟ, ನಗೋರು ಸಪೋರ್ಟ್ ಬೇಕು ನಮಗೆ. ನಾವು ನಗೋದಿಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರೆ, ನಾನು ಅವ್ರ ಹೆಸರು ಹೇಳಲ್ಲ, ತುಂಬ ದೊಡ್ಡ ವ್ಯಕ್ತಿ ಅವರು, ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಬಾಗಿಲಲ್ಲಿ ನಿಂತಿರ ವಾಚ್ಮ್ಯಾನ್ ಕೂಡ ನಗ್ತಾ ಇದ್ದಾನೆ ಆಡಿಯನ್ಸ್ ನೋಡೋ ಥರ. ಯಾರೋ ಇಷ್ಟೊಂದು ಜೋರ ನಗ್ತಾನೆ ಅಂತ ನೋಡಿದ್ರೆ ಅವನು ವಾಚ್ಮ್ಯಾನ್, ಥಿಯೇಟರ್ ವಾಚ್ಮ್ಯಾನ್. ಈ ಮನುಷ್ಯ ಗಂಭೀರವಾಗಿ ಹಿಂಗೆ ಕೂತ್ಕೊಂಡಿದ್ರು, ಇಡೀ ನಾಟಕ ಪೂರ್ತಿ ನಂಗಲಿಲ್ಲ. ಈ ನಾಟಕ ನೋಡಿ ನಗದಿದ್ದವರು ಇಲ್ವೇ ಇಲ್ಲ. ನಾವು ಪ್ರತಿ ಕಡೆ ಹೋದಾಗಲೂ ಕೃಷ್ಣ ಸಂಧಾನಾಗ ಖಾಲಿ ಚೇರ್ ಆಗ್ತಾ ಇದ್ವಿ, ಯಾರು ನಾಟಕ ಪೂರ್ತಿ ನಗೋದಿಲ್ಲ 25,000 ಕೊಡ್ತೀವಿ ಅಂತ. ಇಂಥವ್ರಿಗೆ ಒಬ್ರು ಕೂತಿಲ್ಲ ಅಲ್ಲಿ. ಇವ್ರು ಯಾವುದೋ ಒಂದು ನಾಟಕ ಗೆಸ್ಟ್ ಆಗಿ ಬಂದ್ಬಿಟ್ಟು ತುಂಬ ಚೆನ್ನಾಗಿ ನಗಿಸ್ತಾ ಇದ್ದಾರೆ, ನಾವೊಂದು ಸಿಕ್ಕಾಪಟ್ಟೆ ನಕ್ಬಿಟ್ವಿ ಅಕ್ಕಪಕ್ಕದವರೆಲ್ಲ ಹೆಣ್ಕೋತಾರೋ ನಂಗೆ. ಅವ್ರು ನಗಲಿಲ್ಲ ಮೇಡಮ್. ಏನಂತಂದ್ರೆ ನಾನು ಇಷ್ಟೊಂದು ನಾಟಕ ಡೈರೆಕ್ಟ್ ಮಾಡಿದ್ದೀನಿ, ಇಷ್ಟು ಸಿನಿಮಾ ಮಾಡಿದ್ದೀನಿ, ನಾನು ಯಾಕೆ ನಗಬೇಕು ಅನ್ನೋ ಉದ್ದೇಶನೋ ಏನೋ ಅಂದ್ರೆ, ನಾನು ಹೇಳಿದ ಉದ್ದೇಶ ಏನಂದ್ರೆ, ಉದಾಹರಣೆಗೆ ಅವ್ರನ್ನ ಇಟ್ಕೊಂಡೆ, ಯಾವುದೇ ಕೆಲಸಕ್ಕಾಗಲಿ ನಾವು ಅದನ್ನ ಅನುಭವಿಸಬೇಕು ಅನ್ನೋದು, ಅದು ಸಂಗೀತ ಆಗಲಿ, ಸಾಹಿತ್ಯ ಆಗಲಿ, ಹಾಸ್ಯ ಆಗಲಿ, ನಗೋರು ಚೆನ್ನಾಗಿರಬೇಕು, ನಗಸೋರು ಚೆನ್ನಾಗಿರಬೇಕು, ವಿಷಯನೂ ಚೆನ್ನಾಗಿರಬೇಕು.
0: ಈ ಚಿತ್ರರಂಗದಲ್ಲಿ ಸಾಕಷ್ಟು ಹಾಸ್ಯ ಕಲಾವಿದರು ಇದ್ದೀರಾ ಈಗಾಗಲೇ, ಇದು ನಿಮ್ಮಲ್ಲೇ ಪೈಪೋಟಿ ಇದೆಯಾ?
1: ಇದ್ದೇ ಇರುತ್ತೆ ಮೇಡಮ್, ಯಾಕೆಂದ್ರೆ ಪೈಪೋಟಿ ಪ್ರಶ್ನೆ ಬರಲ್ಲ ಅಲ್ಲಿ. ಈಗ ಸಾಧು ಕೋಕಿಲ ಅವ್ರು ಮಾಡೋ ಪಾತ್ರನ ನಾನು ಮಾಡೋಕ್ಕಾಗಲ್ಲ, ರಂಗಾಯಣರಿಗು ಪಾತ್ರ ಮಾಡೋದನ್ನ ಸಾಧು ಮಾಡೋಕ್ಕಾಗಲ್ಲ.
0: ಓಕೆ, ಜೊತೆಗೆ ನಿಮ್ಮ ಹಾಸ್ಯ ಕಲಾವಿದರ ಸಂಘ ಮಾಡ್ಕೊಂಡಿದ್ದೀರಾ?
1: ಹೌದು, ಸಂಘದಲ್ಲಿದೆ. ಏನಾಗುತ್ತೆ, ಒಬ್ಬ ನಿರ್ದೇಶಕನಿಗೆ ನಾಣಿನ ಯಾವ ತರ ನೋಡ್ಕೊಂಬಂದಿದೀವಿ, ಇವ್ರ ಹತ್ರ ಯಾವ ಪಾತ್ರ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅವನಿಗೆ ಅವನ ಕನಸು ಕಾಣ್ಬೇಕು ಫಸ್ಟ್. ಆ ನಿರ್ದೇಶಕರ ಕನಸಲ್ಲಿ ಯಾರು ಬೀಳ್ತೀವಿ ಕನಸದಲ್ಲಿ, ಅವ್ರನ್ನ ಕರೆದ ಪಾತ್ರ ಮಾಡಿಸ್ತಾರೆ. ಪೈಪೋಟಿ ಬರೋದಿಲ್ಲ ಅಂದ್ರೆ ಒಂದು ವೇದಿಕೆಗೆ ಬಿಟ್ಬಿಟ್ಟು ಚಾಲೆಂಜ್ ಆಗಿ ಇಮಿಡಿಯೇಟ್ ವೇದಿಕೆ ಕಳಿಸ್ಬಿಟ್ಟು ಸರಿ ಏನೋ ಒಂದು ಅರ್ಧ ಗಂಟೆ ನಗಿಸಿ ನೋಡೋಣ ಜನನ್ನ ಅಂದ್ರೆ ಅವಾಗ ಚಾಲೆಂಜ್ ಆಗಿ ಬಂದ್ಬಿಡುತ್ತೆ. ಅದಕ್ಕೆ ಮಾಹಿತಿ ಬೇಕು ಒಳಗಡೆ, ಆ ತಕ್ಷಣಕ್ಕೆ ನಾವೇನು ಹೇಳ್ತೀವಿ, ಯಾವ ಸಬ್ಜೆಕ್ಟ್ ತಗೊಂಡ್ರೆ ನಗ್ತಾರೆ ಜನ, ನನ್ನನ್ನು ಹೆಂಗೆ ಗುರುತಿಸಿದ್ದಾರೆ ಜನ, ನಾನು ಯಾವುದೋ ಪಾತ್ರ ಮಾಡೋದು. ಇವತ್ತು ಹಾಸ್ಯ ಕಾರ್ಯಕ್ರಮಗಳಿಗೆ ಹೋದಾಗ ನಾನು 2.5 hours ಪ್ರೋಗ್ರಾಮ್ ಮಾಡ್ತೀನಿ, ಮಧ್ಯದಲ್ಲಿ ಯಾರಾದರೂ ಒಬ್ರು ಬಂದು ಕೇಳ್ತಾರೆ, ಸರ್ ಕುಡ್ಕೊಂಡು ಒಂದೇ ಎಂಟ್ರಿ ಮಾಡಲಿಲ್ವಲ್ಲ ಸರ್, ಮಾಡಿ ಸರ್ ಕೂತ್ಕೊಂಡು ಮಾಡಿ ಸರ್, ಅದ್ಯಾವುದೋ ಮಜಾ ಟಾಕೀಸಲ್ಲಿ ಒಂದು ಮಾಡಿದ್ರಿ ನೀವು ಲಿಂಗ ಅಂತ ಹೇಳಿ ಅದನ್ನ ಮಾಡಿ ಅಂತಾರೆ. ಅದು ಅಚಾನಕ್ಕಾಗಿ ಹುಟ್ಟಿದ್ದು, ಕಾಮಿಡಿ ಕಿಲಾಡಿಗಳು ಕಾಮಿಡಿ ಕಿಲಾಡಿಗಳು ಅಂತ ಮಾಡ್ತಾ ಇದ್ವಿ. ಸರಿ ಒಂದು ಎಪಿಸೋಡ್ ಆಯ್ತು, ಯಾವುದೋ ಒಂದು ಎಪಿಸೋಡ್ ಮಾಡಿದ್ವಿ, ಡೈರೆಕ್ಟರ್ ರೀಚ್ ಬಂದ್ಬಿಟ್ಟು ಗುರುಪ ಇವರು ನಮ್ಮ ವಿಜಯ್ ಪ್ರಕಾಶ್ ಅವರು, ಇನ್ನೊಂದು 5-6 ನಿಮಿಷ ಕೊಟ್ಬಿಡಿ, 2 episodes ಆಗುತ್ತೆ ಅಂತ. ನಾನು ಸರ್ ಹೋಗಿ ಸರ್ ಗಂಟ್ಲಲ್ಲಿ ನೋಡಿದೆ, ಆಗಲ್ಲ ನನಗೆ, ಪ್ಲೀಸ್ ಪ್ಲೀಸ್ ಟೀ ಕುಡಿದ್ಬಿಟ್ಟು ಹೋಗೋಣ ಬನ್ನಿ ಅಂತ ಹೊರಗಡೆ ಬಂದೆ. ಬಂದು ಕೂತ್ಕೊಂಡೆ, ನ್ಯೂಸ್ ಪೇಪರ್ ಕಣ್ಣಾಡಿಸಿದೆ, ಅದರಲ್ಲಿ ಅರ್ಜಿ ಇತ್ತು, ಯಾವುದೋ ಒಂದು ಏನಕ್ಕೋ ಅರ್ಜಿ ಕರೆದಿದ್ರು, ಇದು ಕರೆಕ್ಟಾ, ಒಬ್ಬ ಕುಡುಕ ಇದನ್ನು ನೋಡಿ ಅವನು ಬೇರೆ ಥರ ತರಲೆ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಮೊದಲನೇ ಪ್ರಶ್ನೆ, ಹೆಸರು ಅಂತಿದೆ, ನಿನ್ನ ಹೆಸರು ಅಂತಿಲ್ಲ, ಇಲ್ಲೇನು ಬರಬೇಕು ನಾವು, ಹೆಸರು ಅಂದ್ರೆ ಯಾರ್ದು ಅಂತ ಕೇಳಬೇಕು. ತಂದೆ 4 ಜನ ಅಂದ್ರೆ ಅಸಹ್ಯ ಆಗ್ಬಿಡ್ತದೆ ಕೇಳೋರಿಗೆ. ನನ್ನ ಗುರುಗಳು ಹೇಳೋ ನಾರಾಯಣದಾಸರ ಕಥೆಯಲ್ಲಿ, ಪ್ರತಿಯೊಬ್ಬ ಮನುಷ್ಯನಿಗೂ 4 ಜನ ತಂದೆ ಇದ್ದಿರಂತೆ, ಜನ್ಮ ಕೊಟ್ಟನೊಬ್ಬ, ವಿದ್ಯಾಭ್ಯಾಸ ಕೊಟ್ಟನೊಬ್ಬ, ಹೆಣ್ಣು ಕೊಟ್ಟ ತಂದೆ ಮಾವ ಅವನು ತಂದೆ ಸಮಾನ, ಮನೆಗೆ ದೊಡ್ಡ ಮಗ ತಲೆ.

0: ತಂದೆ ಸಮಾನ, ನಾಲ್ಕು ಜನ ಒಬ್ಬೊಬ್ಬರಿಗೆ ಪ್ರತಿಯೊಬ್ಬರಿಗೆ ಅಂತ ಈ ತರ ಮಾಹಿತಿ ಇಟ್ಕೊಂಡು ನಾನು ಪಾರಮಾರ್ಥದ ವಿಚಾರ ಇಟ್ಕೊಂಡು. ಜಾತಿ ಅಂತ ಕೇಳ್ತಾರೆ, ಏನಕ್ಕೆ ಕೇಳಬೇಕು ಜಾತಿ ಗೌರ್ಮೆಂಟ್ನವ್ರು? ಕೇಳಬಾರ್ದು ಅಪ್ಲಿಕೇಶನಲ್ಲಿ, ನೀತಿಯಿಂದ ಬದುಕಿ ಅಂತ ಹೇಳಬೇಕು. ಮನುಷ್ಯನ ನಿಜವಾದ ಜಾತಿ ಅವನೊಳಗಡೆ ಜಾತಿ ಹೇಳಿದ ಅವನ ನಾಲ್ಗೆ ಅಂತೆ. ಹೊರಗಡೆ ಇರೋ ವೇಷಭೂಷಣ ಬಣ್ಣ ವಿಭೂತಿ ನಾಮ ಅಲ್ಲ, ಅವನ ನಾಲ್ಗೆ ಎಷ್ಟು ಬಿಗಿಯಾಗಿ ಇಟ್ಕೊಂಡಿರ್ತಾನೆ ಒಳಗಡೆ ಅವನ ಭಾಷೆ ಹೇಳುತ್ತಂತೆ ಇವನು ಯಾರು ಅಂತ. ಈ ವಿಚಾರ ಇಟ್ಕೊಂಡು ತೂಕ ಏನು, 200 kg ಇರೋರ ಕೆಲಸ ಜಾಸ್ತಿ ಮಾಡ್ತಾರಾ, ಪೇಮೆಂಟ್ ಜಾಸ್ತಿ ಕೊಡ್ತೀರಾ, ಉದ್ದ 7 ಅಡಿ ಇರಬೇಕಾ, 3 ಅಡಿ ಇರೋರು ಸಾಧನೆ ಮಾಡಿಲ್ವಾ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ. ಇದನ್ನ ನಾನು ಒಬ್ಬ ಕುಡುಕ ಹೇಳಿದ್ರಂಗೆ ಹೇಳ್ತಾನೆ, ಕುಡುಕಂಗೆ ಲಾಜಿಕ್ ಇಲ್ಲ ಅನ್ಬಿಟ್ಟು ಮಾಡಿದೆ. ಲಾಸ್ಟಲ್ಲಿ ಅದು ಏನೋ ಬಂದ್ಬಿಡ್ತು, ಅಲ್ಲಿ ಲಿಂಗ ಬಂದಾಗ ಜೆಂಡರ್ ಬರುತ್ತಲ್ಲ ಅಲ್ಲಿ ಜೆಂಟ್ಸ್ ಲೇಡೀಸ್ ಅಂತ ಹೇಳಿ, ಆ ವಿಚಾರ ಅವ್ರು ಕೇಳಿರೋದು. ನಾನು ಒಂಚೂರು ಏನೋ ಬೇರೆ ಥರ ಮಾಡೋಣ ಅಂತ ಹೋದೆ, ಅದು ಬ್ಲಾಸ್ಟ್ ಆಗ್ಬಿಡ್ತು. ಇವತ್ತು 100,000 ಜನ ನೋಡಿರುವಂಥ ಒಂದು ಹಾಸ್ಯ ಕ್ಲಿಪ್ಪಿಂಗ್ ಅದು. ಅಮೆರಿಕ ಪ್ರವಾಸ ಮಾಡಿದೆ ಸೆಪ್ಟೆಂಬರಲ್ಲಿ ನನ್ನ ಮಗಳು ನಾನು, ಅಲ್ಲಿ ಎದ್ದೇಳು ಮಂಜುನಾಥ ಮಠ ಗುರುತಿಸಿದ್ರು. ಅದು ಬಿಟ್ಟರೆ ಸರ್ ನೀವು ಕಾಮಿಡಿ ಒಂದು ಮಾಡಿದ್ದೀರಿ ನೋಡಿ ಅಂತ ಎಲ್ಲ ಅದನ್ನು ತೋರಿಸ್ತಾರೆ ಸರ್, ಎಷ್ಟು ಪ್ರಭಾವ ಬೀರಿದೆ ಅವ್ರ ಮನಸ್ಸು ಮೇಲೆ ಅಂತ. ಹಾಸ್ಯಕ್ಕೆ ತುಂಬ ಶಕ್ತಿ, ಹತ್ಬಿಟ್ರು ನಗಿಸ್ಬಿಟ್ರೆ ಹತ್ತಿದ್ದೆಲ್ಲ ಮರ್ತು ಹೋಗ್ಬಿಡ್ತಾರೆ.
1: ಹೌದು,
0: ಅಂದ್ರೆ ಇದಕ್ಕೆ ಎಷ್ಟು ಶಕ್ತಿ ಇದೆ ನೋಡಿ, ನವರಸಗಳಲ್ಲಿ ಹಾಸ್ಯ ಪ್ರಧಾನ.
1: ಹೌದು, ಮತ್ತೊಂದು ಹಾಡು ಕೇಳೋಣ ಈಗ.
0: ಓಕೆ.

0: ನನ್ನ ನೋಡ್ತಾ ಇರಲಿ ಕೆಲವು ಸಿಂಗರ್ಸ್, ಚೇಷ್ಟೆಗಳು ಜಾಸ್ತಿ ನಂದು. ಅಲ್ಲೂ ಕೂಡ ತಮಾಷೆ ಮಾಡ್ತಾ ಇದ್ದೆ, ಸಾಂಗ್ ಬೈ ಸಾಂಗ್ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಚುಟುಕುಗಳನ್ನ ಹೇಳೋದು, ಜನ ಹುಡುಗರನ್ನ ನಗಿಸೋದು, ಇದೆಲ್ಲ ಮಾಡ್ತಾ ಇದ್ದೆ. ಹಾಸ್ಯ ಜೊತೆಲಿ ಇರ್ಬೇಕು, ಇಲ್ಲಾಂದ್ರೆ ಮಂಕಾಗ್ಬಿಡ್ತೀನಿ ನಾನು.
1: ಹಾಸ್ಯನೇ ಪ್ರಧಾನ. ಇನ್ನು ಮುಂದೆ ಯಾವ್ಯಾವ ಚಿತ್ರಗಳು ನಿಮ್ಮ ಕೈಲಿವೆ?
0: ಈಗ ಸಂಚಾರಿ ವಿಜಯವರ ಕೃಷ್ಣ ತುಳಸಿ ಅಂತ ಒಂದು ಸಿನಿಮಾ ಇದೆ, ಅದು ಬರಬೇಕು. ವಿಕ್ಟ್ರಿ 2 ಶರಣ್ ಅವರು ಹೀರೋ, ರ್ಯಾಂಬೋ 2 ಕವಚ ಶಿವಣ್ಣ ಹೀರೋ, ಆಮೇಲೆ ಅಯೋಗ್ಯ ಅಂತ ಹೇಳಿದೆ ಸತೀಶ್ ನೀನಾಸಂ ಸತೀಶ್ ಅವರು ಹೀರೋ, ಆ ಸಿನಿಮಾ ಇದೆ. ಆಫ್ ಬಾಯ್ಲ್ಡ್ ಅಂತ ಹೇಳಿ ನೆಕ್ಸ್ಟ್ ಮಂತ್ ಇಂದ ಶುರುವಾಗುತ್ತೆ, ಸುನಿಲ್ ಅಂತ ಹೇಳಿ ನಿರ್ದೇಶಕ ದಾವಣಗೆರೆ ಅವರು, ಅಧ್ಯಕ್ಷ ಇನ್ ಅಮೆರಿಕ ಅಂತ ಒಂದು ಸಿನಿಮಾ, ಅದರಲ್ಲೂ ಶರಣ್ ಅವರು ಹೀರೋ. ನನ್ನ ಸ್ನೇಹಿತ ಯೋಗಾನಂದ್ ಅಂತ ಹೇಳಿ ಅವರು ನಿರ್ದೇಶನ ಮಾಡ್ತಾ ಇದಾರೆ. ಇನ್ನು ಒಂದು 7-8 ಸಿನಿಮಾಗಳಿದೆ.
2: ಚಿತ್ರೀಕರಣಕ್ಕೆ ಯಾವ್ಯಾವ ದೇಶ ಸುತ್ತಾಡಿದಿರಿ ನೀವು?
0: ಆಲ್ಮೋಸ್ಟ್ ಆಲ್ ನನಗೆ ಅನ್ಸುತ್ತೆ ಹೊರದೇಶದಲ್ಲಿ ಒಂದು 7-8 ದೇಶಗಳನ್ನ ಸಿನಿಮಾಯಿಂದಾನೇ ನೋಡಕ್ ಸಾಧ್ಯ ಆಯ್ತು ನನಗೆ. ಸುಮಾರು ಕಡೆ ಸ್ವಿಟ್ಜರ್ಲೆಂಡ್ಗೆ ರನ್ ಆಗಿ ಸಿನಿಮಾ ಸ್ವಿಟ್ಜರ್ಲೆಂಡ್ಗೆ ಹೋಗಿದ್ದೆ. ಈಗ ನಮ್ಮ ಪ್ರೋಗ್ರಾಮ್ಗೋಸ್ಕರನೇ ಅಮೆರಿಕ ಒಂದು 8 ಡಿಸ್ಟಿಕ್ಸ್ ಸುತ್ತದೆ. ಇನ್ನು ಈ ಕಡೆ ಮಲೇಷಿಯಾ, ಸಿಂಗಾಪುರ್ ಇದೆಲ್ಲ ಎಲ್ಲ ಸಿನಿಮಾಗಳಿಂದನೇ ಹೋಗಿರೋದು ಅಂದ್ಕೊಳ್ಳಿ.
2: ನಿಮ್ಮ ಹಾಸ್ಯ ಕಾರ್ಯಕ್ರಮಗಳಿಗೆ
0: ಸರ್, ಹಾಸ್ಯ ಕಾರ್ಯಕ್ರಮಗಳು ಇವಾಗ 8 ಕಾರ್ಯಕ್ರಮ ಮಾಡಿದ್ದು ಅಮೆರಿಕದಲ್ಲಿ, ಅದು ಬಿಟ್ಟರೆ ಥ್ರೂ ಔಟ್ ಕರ್ನಾಟಕ, ಹೊರಗಡೆ ಆಂಧ್ರ, ಸುಮಾರು ದೇಶ ವಿದೇಶಗಳಲ್ಲಿ ಕೂಡ ನಮ್ಮ ಸ್ಕಿಟ್ಗಳನ್ನ ಮಾಡಿದ್ದಾರೆ. ನಮ್ಮ ತಂಡ ಸುಮಾರು ಒಂದು 1400 ಶೋ ಮೇಲೆ ಮಾಡಿದ್ದೀವಿ. ಹಾಸ್ಯರಂಜನಿ ಅಂತ ಹೇಳಿ ನಮ್ಮ ತಂಡದ ಹೆಸರು, ಒಳ್ಳೆ ಕಲಾವಿದರಿದ್ದಾರೆ. ಇಲ್ಲೊಂದು ಆರ್ಕೆಸ್ಟ್ರಾ ನಡೆಸ್ತಾ ಇದ್ದೀನಿ, ಲೈಟ್ ಮ್ಯೂಸಿಕ್ ಇದು ಓಲ್ಡ್ ಇಟ್ಸು, ಎಲ್ಲ ಲೈವೇ ಮಾಡೋದು ನಾವು. ಫ್ಲಾಪಿ ಹಾಕ್ಬಿಟ್ಟು ನಿಂತ್ಕೊಳ್ಳೋದು, ಕೈ ಆಡಿಸೋದು ಅದೆಲ್ಲ ಇಲ್ಲ. ನುಡಿಸುವಂಥ ಕಲಾವಿದರನ್ನೇ ಹಾಕ್ತೀನಿ, ಇಲ್ಲಾಂದ್ರೆ ಸತ್ತೋಗ್ಬಿಡುತ್ತೆ
2: ಕಲೆ. ಕಲೆ ಸತ್ತೋಗುತ್ತೆ, ಕಲಾವಿದರು ಸಫರ್ ಆಗ್ತಾರೆ.
0: ಖಂಡಿತ ನುಡಿಸುವಂಥ ಕಲಾವಿದರನ್ನೇ ಹಾಕ್ಬೇಕು. ಒಂಚೂರು ಚಿಕ್ಕಪುಟ್ಟ ತಪ್ಪು ಆದರೂ ನಾವು ಮುಖ ನೋಡ್ಕೊಂಡು ನಗ್ತಾ ಇರ್ತೀವಿ, ಅಲ್ಲಿ ಏನೋ ಒಂದು ಆನಂದ. ಎಲ್ಲರೂ ತಪ್ಪು ಮಾಡ್ತೀವಿ, ಅದಕ್ಕೆ ನಮ್ಮ ಮಠದಲ್ಲಿ ತಪ್ಪು ಮಾಡೋದ್ರೆ ಯಾರವ್ರೆ, ತಪ್ಪೇ ಮಾಡೋದ್ರೆಲ್ಲವರೇ ಅಂತ. ಅದು 4 ಜನ ಬರೆದಿರೋ ಹಾಡು, ಗುರು ಸಾರ್ ಎಂಟಿ ಮೇಡಮ್, ಆರತಿ ಮೇಡಮ್, ಗುರು ಸಾರು, ನಾನು. ಘಮ ಘಮ ತಂಪು ತುರ ಗಾಳಿ ಕೂಡ ಗಬ್ಬುನಾಥ ತುರದಿಲ್ವ ಚರಣ ನಂದು. ಅದಾದಮೇಲೆ ಲಾಸ್ಟಲ್ಲಿ ಏನಲ್ಲಿ ಒಂದು ಕಡೆ ಸಿಕ್ಕಾಗ ಲಾಕ್ ಹಾಕೊಂಡ್ಬಿಟ್ವಿ ನಾವು, ನಾವು ನೀವು ಎಲ್ಲ ಒಂದೇ ಅಂತೇಳಿ ನಿಂತೋಗಿದೆ. ನೆಕ್ಸ್ಟ್ ಲೈನ್ ಸಿಗ್ತಾ ಇಲ್ಲ ನಮಗೆ, 4-5 ದಿನ ಬಿಟ್ಟಿದ್ದೀವಿ. ನಮ್ಮ ಗುರು ಸರ್ ಹತ್ರ ಡ್ರೈವರ್ ಇದ್ದ ತಮಿಳು ಹುಡುಗ, ಅವನು ಅಣ್ಣ ನಾನೇನೋ ಬರ್ದಿದ್ದೀನಿ ನೋಡಿ ಅಂತ ತೊಗೊಂಬಂದ ಸರ್ ಒಳಗಡೆ. ನಾವು ನೀವು ಎಲ್ಲ ಒಂದೇ ತಪ್ಪು ಮಾಡೋ ಕುರಿ ಮಂದೆ, ಅವನ ಲೈನು ಅಲ್ಲ. ಸಹವಾಸ ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಆ ಹುಡುಗ ಸ್ಕ್ರಿಪ್ಟಲ್ಲಿ ನಮ್ಮ ಜೊತೆಲೇ ಕೂತ್ಕೊಳ್ಳೋನು, ತಮಿಳೇನ್ಸ್ ಅವನು, ಕನ್ನಡ ಸರಿಗೆ ಬರಲ್ಲ.
2: ಅಬ್ಸರ್ವ್ ಮಾಡಿದ್ದಾನೆ,
0: ಅಬ್ಸರ್ವ್ ಮಾಡಿದ್ದಾನೆ. ಅದಕ್ಕೆ ನಾನು ನೀವಾಗಲೇ ಹೇಳಿದ್ರಿ, ಯಾವ್ದನ್ನ ಆಯ್ಕೆ ಮಾಡ್ಕೋತೀರಿ, ಯಾವ ಫೀಲ್ಡಲ್ಲಿ ನೀವು ಸುಖವಾಗಿರ್ಬೋದು ಅಂತ. ನಮಗೇನು ದೇವರು ಟ್ಯಾಲೆಂಟ್ ಕೊಟ್ಟಿದ್ದಾನೆ, ನನ್ನ ಜನ ಅದನ್ನು ಗುರುತಿಸಿದಾಗ ನಾವು ಆ ರೂಟಲ್ಲಿ ಇದ್ರೆ ಖಂಡಿತ ನಾವು ಹಿಂದೆ ಹೋಗೋದಿಲ್ಲ, ಖಂಡಿತ ಮುಂದುವರಿತಾರೆ.
1: ಓಕೆ, ಹಾಸ್ಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀನಿ ಸಾಕಷ್ಟು ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಹೇಗೆ ಹಾಸ್ಯನ ನೀವು ಅಳವಡಿಸ್ಕೊಂಡಿದ್ದೀರಾ?
0: ಅದು ನಮ್ಮ ಮನೆಯವ್ರನ್ನ ಕೇಳಬೇಕು, ನನ್ನ ಫ್ರೆಂಡ್ಸ್ ಕೇಳಿದ್ರೆ ಹೇಳ್ತಾರೆ, ಎಲ್ಲರೂ ಬಂದು ನಮ್ಮನೇಲಿ ಹೇಳ್ತಾರಂತೆ, ಏನು ಪುಣ್ಯ ಮಾಡಿದ್ದೆಮ್ಮ ಅಪ್ಪ, ಎಷ್ಟು ನಗಿಸ್ತಾರೆ ನಿಮ್ಮ ಯಜಮಾನರು ಅಂತ. ಇವಳು ಅಯ್ಯೋ ನೀವು ಮನೆಗೆ ಬಂದು ನೋಡಿ ಗೊತ್ತಾಗುತ್ತೆ ಅಂತ. ಏಕೆಂದ್ರೆ ಎಲ್ಲ ಕಡೆ ಒಂದೇ ಥರ ಇರೋಕ್ಕಾಗಲ್ಲ, ಜೊತೆಗೆ ಮನೇಲೂ ಕೂಡ. ಇವಾಗ ನನ್ನ ಮಗಳು ಕೂಡ ಮೊನ್ನೆ ಯಾವಾಗ ಒಂದ್ಸರಿ ಅವ್ರ ತಾಯಿ, ಏ ಫೋನ್ ರಿಂಗ್ ಆಗ್ತಿದೆ ಎತ್ಕೊಂಬರೋ ಚಿತ್ರ ಅಂದ್ಲು ನಮ್ಮ ಮನೆಯವಳು. ಅವಳು ಫೋನ್ ಹಿಂಗೆ ಎತ್ಕೊಂಬತ್ತ ಅವಳ ಮೇಲಿಂದ ಮಾಡಿ, ಯಾಕೆ ನೀನು ಹೇಳ್ದಲ್ಲ ಫೋನ್ ಎತ್ಕೊಂಬ ಅಂತ ಅಂತ. ಆ ಚಿಕ್ಕ ಚಿಕ್ಕ ಸೂಕ್ಷ್ಮಗಳು ನಾವು ಸ್ಕ್ರಿಪ್ಟಲ್ಲಿರಲಿ, ಹೊರಗಡೆ ಫ್ರೆಂಡ್ಸ್ ಜೊತೆಲಿರಲಿ, ಮನೇಲಿರಲಿ, ನಾನು ಪ್ಲೇ ಮಾಡ್ತಾನೆ ಇರ್ತೀನಿ. ಅದು ನಮಗೆ ಗೊತ್ತಿದ್ದೇ ಬರೋದಲ್ಲ, ಅದು ದೈವ ಕೃಪೆ ಅಷ್ಟೇ, ಮಾತಾಡ್ತಾ ಮಾತಾಡ್ತಾ ಬಂದ್ಬಿಡುತ್ತೆ ಅಷ್ಟೇ.
2: ಓಕೆ, ನಮ್ಮ ಆಕಾಶವಾಣಿಗೆ ಬಂದಿದ್ದೀರಾ, ಇದರ ಬಗ್ಗೆ ಸ್ವಲ್ಪ ಹೇಳಿ.
0: ಸರ್, ಆಕಾಶವಾಣಿ ಅಂದರೆ ಆಗರ ಸರ್, ಇದು ಮಾಹಿತಿಗಳ ಆಗರ. ಒಳ್ಳೊಳ್ಳೆ ಮೆಲೋಡಿ ಹಾಡುಗಳು ಕೇಳ್ತೀವಿ, ಸುಮಾರು ವಿಚಾರಗಳು ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ. ಜನೋಪಯೋಗಿ ಕಾರ್ಯಕ್ರಮಗಳಿರ್ಬೋದು, ಜೀವನಕ್ಕೆ ಬೇಕಾದಂಥ ವಿಚಾರಗಳಿರ್ಬೋದು, ಆಕಾಶವಾಣಿ ಇವತ್ತಲ್ಲ ಅದು ಶುರುವಾದಾಗಲಿಂದ ಇವತ್ತಿಗೂ ಕೋಟ್ಯಾಂತರ ಜನಕ್ಕೆ ಒಳ್ಳೊಳ್ಳೆ ಮಾಹಿತಿಗಳನ್ನು ಕೊಟ್ಟು ಒಳ್ಳೆ ಹಾಡುಗಳನ್ನು ಕೇಳಿ ನಾವು FM ಹಾಕೊಂಡು ಎಲ್ಲ ಕೇಳ್ತಾ ಇರ್ತಾರೆ ಎಲ್ಲರೂ.
1: ಓಕೆ, ರಂಗಭೂಮಿ ಕಲಾವಿದರು ನೀವು, ಚಲನಚಿತ್ರ ನಟ, ಸಂಭಾಷಣೆಗಾರ, ಎಲ್ಲಕ್ಕಿಂತ ಹೆಚ್ಚಾಗಿ ಹಾಸ್ಯ ಕಲಾವಿದ, ಹೀಗೆ ಎಲ್ಲಾ ರಂಗಗಳಲ್ಲಿ ಒಳ್ಳೆ ಹೆಸರನ್ನ ಮಾಡಿದ್ದೀರಾ. ನಿಮ್ಮ ಭವಿಷ್ಯ ಇನ್ನಷ್ಟು ಮತ್ತಷ್ಟು ಉಜ್ವಲವಾಗಲಿ ಅಂತ ನಮ್ಮ ವಿವಿಧ ಭಾರತಿ ತಂಡ ಹಾರೈಸ್ತಾ ಇದೆ. ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್, ಇಡೀ ಟೀಮ್ಗೆ, ಆಕಾಶವಾಣಿ ಇಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾರೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ.
1: ನಮಸ್ಕಾರ.
0: ನಮಸ್ಕಾರ.

0: ನಮ್ಮ ಭಾರತ ಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
1: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
0: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭಾರತ ಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ

ಸಮಯ 8:59 ಆಗೋಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ಪ್ರಸಾರ ಆಗುತ್ತೆ. ಇದಾದ ನಂತರ 9:15 ಹಿಂದಿಯ ಸುಮಧುರ ಗೀತೆಗಳು ಪ್ರಸಾರವಾಗುತ್ತೆ. ನಂತರ ಪ್ರೇಮ ನಿನಾದ ಕಾರ್ಯಕ್ರಮ. ಇವು ಇಂದಿನ ವೇಳಾಪಟ್ಟಿ. ಬನ್ನಿ ವಾರ್ತೆಗಳನ್ನು ಕೇಳೋಣ, ನಂತರ ಹಿಂದಿ ಹಾಡುಗಳಿದೆ, ಹಾಗಾಗಿ ಎಲ್ಲೂ ಹೋಗಬೇಡಿ, ಹಾಡುಗಳನ್ನು ಕೇಳಿ.

ಅನಾರಿಚಿತದ ಗೀತೆನ ಕೇಳಿದ್ರಿ. ಶೈಲೇಂದ್ರ ಅವರ ಸಾಹಿತ್ಯ ಇತ್ತು, ಶಂಕರ್ ಜೈಕಿಶನ್ ಅವರ ಸಂಗೀತದಲ್ಲಿ ಮುಖೇಶ್ ಅವರು ಹಾಡಿದರು. ಮುಂದಿನ ಗೀತೆ

ಈಗ ನೀವು ಕೇಳಿದಂತಹ ಗೀತೆ ಜಹರೀಲಾ ಇನ್ಸಾನ್ ಚಿತ್ರದಾಗಿತ್ತು. ಕಿಶೋರ್ ಕುಮಾರ್ ಅವರು ಹಾಡಿದ್ರು. ಮಜ್ರು ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ ಈ ಹಾಡಿಗಿತ್ತು. ಬನ್ನಿ ಈಗ ಕೇಳೋಣ ಆರಾಧನಾ ಚಿತ್ರದ ಹಾಡು. ಮೊಹಮ್ಮದ್ ರಫಿ ಮತ್ತು ಆಶಾ ಭೋಂಸ್ಲೆ ಅವರು ಹಾಡಿದ್ದಾರೆ. ಆನಂದ್ ಭಕ್ಷಿ ಅವರ ಸಾಹಿತ್ಯ ಇದೆ. ಎಸ್ ಡಿ ಬರ್ಮನ್ ಅವರ ಸಂಗೀತ ಈ ಹಾಡಿಗಿದೆ.

ಈಗ ನೀವು ಕೇಳಿದಂತಹ ಗೀತೆ ಚೈನಾ ಟೌನ್ ಚಿತ್ರದಾಗಿತ್ತು. ಮೊಹಮ್ಮದ್ ರಫಿ ಹಾಗೂ ಸಂಗಡಿಗರು ಹಾಡಿದ್ರು. ಮಜ್ರು ಅವರ ಸಾಹಿತ್ಯ, ರವಿ ಅವರ ಸಂಗೀತ ಈ ಹಾಡಿಗಿತ್ತು. ಲವ್ ಮ್ಯಾರೇಜ್ ಚಿತ್ರದ ಹಾಡನ್ನ ಕೇಳೋಣ ಬನ್ನಿ. ಲತಾ ಮಂಗೇಶ್ಕರ್ ಮತ್ತು ಮೊಹಮ್ಮದ್ ರಫಿ ಹಾಡಿದ್ದಾರೆ. ಹಸರತ್ ಜೈಪುರಿ ಅವರ ಸಾಹಿತ್ಯ, ಶಂಕರ್ ಜೈಕಿಶನ್ ಅವರ ಸಂಗೀತ ಈ ಹಾಡಿಗಿದೆ.

ಈಗ ನೀವು ಕೇಳಿದಂಥ ಹಾಡು ಮೊಹಮ್ಮದ್ ರಫಿ ಅವರು ಹಾಡಿದರು, ಜಬ್ ಜಬ್ ಫೂಲ್ ನಿಕ್ಲೆ ಅಂತ ಪಿಕ್ಚರ್ ಅದು. ಮೊಹಮ್ಮದ್ ರಫಿ ಹಾಡಿದರು, ಆನಂದ್ ಬಕ್ಷಿ ಅವರ ಸಾಹಿತ್ಯ, ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ ಈ ಹಾಡಿಗಿತ್ತು.

ಬ್ರಹ್ಮಚಾರಿ ಚಿತ್ರದ ಹಾಡು ಕೇಳಿದ್ರಿ, ಮೊಹಮ್ಮದ್ ರಫಿ ಹಾಗೂ ಸಂಗಡಿಗರು ಹಾಡಿದರು. ಹಸರತ್ ಜೈಪ್ರಿ ಅವರ ಸಾಹಿತ್ಯ, ಶಂಕರ್ ಜೈಕಿಶನ್ ಅವರ ಸಂಗೀತ ಈ ಹಾಡಿಗಿತ್ತು. ಬನ್ನಿ ಈಗ ಕೇಳೋಣ ಕಾಲಾ ಬಜಾರ್ ಚಿತ್ರದ ಹಾಡು. ಮೊಹಮ್ಮದ್ ರಫಿಯವರೇ ಹಾಡಿದ್ದಾರೆ, ಶೈಲೇಂದ್ರ ಅವರು ಹಾಡನ್ನು ಬರೆದಿದ್ದರೆ, ಎಸ್ ಡಿ ಬರ್ಮನ್ ಅವರ ಸಂಗೀತ ಈ ಹಾಡಿಗಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಗುಣಮಟ್ಟದ ಆರೋಗ್ಯ ರಕ್ಷಣೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಿಗುವಂತಾಗಬೇಕು ಎಂದು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಮಹಾರಾಷ್ಟದಲ್ಲಿ ಇಂದು ಅಶೋಕ ಆರೋಗ್ಯ ನಗರಿ ಉದ್ಘಾಟನೆ ಸಂದರ್ಭದಲ್ಲಿ ಹೇಳಿದ್ದಾರೆ. ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಶ್ರಮಿಸುತ್ತಿವೆ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಹಾವೇರಿಯಲ್ಲಿ ಇಂದು ರಾಷ್ಟೀಯ ವಯೋಶ್ರೀ ಯೋಜನೆಯಡಿ ಹಿರಿಯ ನಾಗರಿಕರಿಗೆ ಸಹಾಯಕ ಸಾಧನ ಸಲಕರಣೆ ವಿತರಿಸಿ ಮಾತನಾಡಿದ ಅವರು, ಪ್ರಸ್ತುತ ಜಿಲ್ಲೆಯ ಸುಮಾರು 140,000 ಹಿರಿಯ ನಾಗರಿಕರು ಪಿಂಚಣಿ ಸೌಲಭ್ಯ ಪಡೆಯುತ್ತಿದ್ದಾರೆ ಎಂದು ಹೇಳಿದರು. ಚಿತ್ರದುರ್ಗ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ನಾಯಕ ಮಾಜಿ ರಾಜ್ಯಸಭಾ ಸದಸ್ಯ ಎಚ್ ಹನುಮಂತಪ್ಪ ಇಂದು ನಿಧನರಾದರು. ಅವರಿಗೆ 95 ವರ್ಷ ವಯಸ್ಸಾಗಿತ್ತು. 1932 ಮೇ 13 ಜನಿಸಿದ ಅವರು 1982 2000 3 ಅವಧಿಗೆ ರಾಜ್ಯಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದರು. ಚಾಮರಾಜನಗರದಲ್ಲಿ ಈ ತಿಂಗಳ 28 ನಡೆಯಲಿರುವ ಆಷಾಢ ಮಾಸದ ಕೆಂಪ ನಂಜಾಂಬ ಸಮೇತ ಚಾಮರಾಜೇಶ್ವರ ಸ್ವಾಮಿ ರಥೋತ್ಸವ ಪ್ರಯುಕ್ತ ರಥ ಕಟ್ಟುವ ಕಾರ್ಯಕ್ಕೆ ಶಾಸಕ ಸಿ ಪುಟ್ಟರಂಗೇಶೆಟ್ಟಿ ಇಂದು ಚಾಲನೆ ನೀಡಿದ್ದಾರೆ. ನವಮಂಗಳೂರಿನ ಆರ್ಥಿಕ ಲಾಭಕ್ಕೆ ಕೊಡಗಿನ ಕಾಫಿ ವಹಿವಾಟು ಪೂರಕವಾಗಿರುವ ನಿಟ್ಟಿನಲ್ಲಿ ಕೊಡಗು ಜಿಲ್ಲೆಯ ಜನರಿಗೆ ಅನುಕೂಲವಾಗುವಂತಹ ಯೋಜನೆಯನ್ನು ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ನಿಧಿ ಬಳಸಿ ಜಾರಿಗೊಳಿಸುವ ಪ್ರಸ್ತಾವನೆಗೆ ನವಮಂಗಳೂರು ಬಂದರಿಗೆ ಅಧ್ಯಕ್ಷ ಸುಶೀಲ್ ಕುಮಾರ್ ಸಿಂಗ್ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಕಾರ್ಯಕ್ರಮ ಪ್ರೇಮ ನಿನಾದ ಪ್ರೇಮ ಗೀತೆಗಳ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. 11 ಗಂಟೆವರೆಗೂ ಪ್ರೇಮ ಪ್ರಣಯ ಗೀತೆಗಳು ಪ್ರಸಾರವಾಗುತ್ತೆ. ಬನ್ನಿ, ಮೊದಲ ಗೀತೆ ನಿಮಗಾಗಿ.

ಶ್ರೀಮಂತನ ಮಗಳು ಚಿತ್ರದ ಹಾಡನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಹಾಡಿದ್ರು. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಹಾಡಿಗಿತ್ತು. ಬನ್ನಿ ಈಗ ಕೇಳೋಣ ವಸಂತಲಕ್ಷ್ಮಿ ಚಿತ್ರದ ಹಾಡು. ವಾಣಿ ಜಯರಾಮ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಈ ಹಾಡು.

ರಾಮ ಪರಶುರಾಮ ಚಿತ್ರದ ಹಾಡು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಹಾಡಿದ್ರು. ಶಿವದೇಶಂಕರ್ ಅವರ ಸಾಹಿತ್ಯ, ರಾಜ ನಾಗೇಂದ್ರ ಅವರ ಸಂಗೀತ ಈ ಹಾಡಿಗಿತ್ತು. ಚಂದ್ರಶೇಖರ ಕಂಬಾರರ ಸಾಹಿತ್ಯ ಸಂಗೀತದಲ್ಲಿ ಪಿ ಸುಶೀಲ ಅವರು ಹಾಡಿರುವ ಕಾಡು ಕುದುರೆ ಚಿತ್ರದ ಹಾಡು ನಿಮಗಾಗಿ.

ನಾನೊಬ್ಬ ಕಳ್ಳ ಚಿತ್ರದ ಹಾಡಿದಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಎಸ್ ಜಾನಕಿ ಅವರು ಹಾಡಿದರು. ಉದಯಶಂಕರ್ ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ. ಸಂಗೀತ ಚಿತ್ರದ ಹಾಡು ಪಿ ಸುಶೀಲ ಅವರು ಹಾಡಿದರೆ, ಚಂದ್ರಶೇಖರ ಕಂಬಾರರ ಸಾಹಿತ್ಯ ಹಾಗೂ ಸಂಗೀತ ಈ ಹಾಡಿಗಿದೆ.

ಇದೇ ತರದ ಹಾಡು ಇನ್ನೊಂದೀಗ ಪ್ರಸಾರ ಆಗುತ್ತೆ. ಇವಾಗ ನೀವು ಕೇಳಿದ್ದು ಪ್ರೀತಿಸಿ ನೋಡು ಚಿತ್ರದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಹಾಡಿದ್ರು. ಗೀತಪ್ರಿಯ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ. ಇದೇ ಥರ ಇರುವಂತಹ ಇನ್ನೊಂದು ಗೀತೆ

ವಾಣಿ ಜೇರಾ ಮತ್ತು ಜಯಚಂದ್ರನ್ ಅವರು ಹಾಡಿದ್ದು. ಈ ಹಾಡಿನ ಸುವರ್ಣ ಸೇತುವೆ ಚಿತ್ರದ್ದು, ಗೀತಪ್ರಿಯ ಅವರ ಸಾಹಿತ್ಯ ಈ ಹಾಡಿಗಿತ್ತು. ಜಯಚಂದ್ರನ್ ಅವರು ಹಾಡಿರೋ ಇನ್ನೊಂದು ಹಾಡು ಎಸ್ ಜಾನಕಿಯವರ ಜೊತೆ, ಚಿವುದೇಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ. ಮುನಿಯನ ಮಾದರಿ ಈ ಚಿತ್ರದ ಹಾಡು. ಇದಾದ ನಂತರ ಕೇರಳದ ಸಿಂಹ ಚಿತ್ರದ ಹಾಡನ್ನು ಕೇಳಲಿದ್ದೀರಿ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಸುಲೋಚನ ಅವರು ಹಾಡಿದ್ದಾರೆ ಆ ಹಾಡನ್ನ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಆ ಹಾಡಿಗಿದೆ.

ಸಮಯ ಆಗಲೇ 10:50 ಆಗಿದೆ. ಇನ್ನು ಎರಡು ಹಾಡುಗಳನ್ನು ಕೇಳೋ ಅಷ್ಟು ಸಮಯಾವಕಾಶ ಇದೆ. ಬನ್ನೀಗ ಕೇಳೋಣ ಹಾವಿನ ಹೆಡೆ ಚಿತ್ರದ ಹಾಡನ್ನು ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರು ಹಾಡಿದ್ದಾರೆ. ಜಿ ಕೆ ವೆಂಕಟೇಶ್ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯ ಈ ಹಾಡಿಗಿದೆ.

ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು. ಕೊನೆಯ ಹಾಡು ಪ್ರೇಮ ನಿನಾದ ಕಾರ್ಯಕ್ರಮದ್ದು. ಈ ಹಾಡಿನೊಂದಿಗೆ ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಕಾರ್ಯಕ್ರಮ ಕೇಳಿದಂತಹ ಹಾಗೆ ಸಂದೇಶ ಕಳಿಸಿದ ಪ್ರತಿಯೊಬ್ಬ ನಮ್ಮ ಕೇಳುಗರಿಗೂ ಧನ್ಯವಾದಗಳು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಪಿ ಸುಶೀಲ ಅವರು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಈ ಹಾಡಿಗಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ಸಸಿ ನೆಡುವುದು ಅತ್ಯಗತ್ಯ ಎಂದು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ದೇಶಾದ್ಯಂತದ ಸುಮಾರು 17,000 ವೃಕ್ಷ ಮಿತ್ರರನ್ನು ಸಂಪರ್ಕಿಸುವ ಕಾರ್ಯಕ್ರಮದಲ್ಲಿ ಅವರು ಪರಿಸರ ಸಂರಕ್ಷಣೆಯು ಜನಾಂದೋಲನವಾಗಲು ಸ್ಪಷ್ಟ ಮಾರ್ಗಸೂಚಿಯನ್ನು ಪ್ರಸ್ತುತಪಡಿಸಿದರು. ದೇಶಾದ್ಯಂತ ವಿಜ್ಞಾನ ಸಚಿವಾಲಯದ ವತಿಯಿಂದ ಈ ವರ್ಷದ ಸೆಪ್ಟೆಂಬರ್ 10-19 ನಡೆಯಲಿರುವ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಅಭಿಯಾನದ ಸಿದ್ದತೆಗಳ ಪರಿಶೀಲನೆಗೆ ಇಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಅಧ್ಯಕ್ಷತೆಯಲ್ಲಿ ಪರಾಮರ್ಶನ ಸಭೆ ನಡೆಯಿತು. ವೈಜ್ಞಾನಿಕ ಉಪಕ್ರಮಗಳನ್ನು ಜನಾಂದೋಲನವಾಗಿ ಪರಿವರ್ತಿಸಲು ಹೆಚ್ಚಿನ ಸಮನ್ವಯತೆಗೆ ಸಚಿವರು ಕರೆ ನೀಡಿದ್ದಾರೆ. ರಾಜ್ಯದಲ್ಲಿ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ರಚನೆ ವಿಳಂಬವಾಗದಿರುವುದರಿಂದ ಜನರ ಸಮಸ್ಯೆ ಆಲಿಸುವವರು ಇಲ್ಲದಂತಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯ ಸರ್ಕಾರವನ್ನು ಬಾಗಲಕೋಟೆಯಲ್ಲಿ ಇಂದು ಟೀಕಿಸಿದ್ದಾರೆ. ರಾಜ್ಯದಲ್ಲಿ ಈವರೆಗೆ 92.95% ಮತದಾರರ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. 228,842 ಮತದಾರರು ಆನ್ಲೈನ್ ಮೂಲಕ ತಮ್ಮ ಅರ್ಜಿ ಸಲ್ಲಿಸಿದ್ದಾರೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳ ಕಾರ್ಯಾಲಯದ ಪ್ರಕಟಣೆ ತಿಳಿಸಿದೆ. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಸೈಯದ್ ಯಾಸೀನ್ ಅನಾರೋಗ್ಯದಿಂದ ಇಂದು ನಿಧನರಾದರು. ಅವರಿಗೆ 74 ವರ್ಷ ವಯಸ್ಸಾಗಿತ್ತು. ಅಂತ್ಯಕ್ರಿಯೆ ನಾಳೆ ನಡೆಯಲಿದೆ ಎಂದು ಕುಟುಂಬ ಮೂಲಗಳು ತಿಳಿಸಿವೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ನಾಯಕ ಮಾಜಿ ರಾಜ್ಯಸಭಾ ಸದಸ್ಯ ಎಚ್ ಹನುಮಂತಪ್ಪ ಇಂದು ನಿಧನರಾದರು. ಅವರಿಗೆ 95 ವರ್ಷ ವಯಸ್ಸಾಗಿತ್ತು. ಅವರು 1982 2000 3 ಅವಧಿಗೆ ರಾಜ್ಯಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದರು. ಮೇರು ಗಾಯಕಿ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ ಮೈಸೂರಿನ ಕಣಿಯನ ಹುಂಡಿಯ ತೋಟದ ಮನೆಯಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಅವರ ಮೊಮ್ಮಗಳು ಅಪ್ಸರಾ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದರು. ಲಂಡನ್ನ ಲಾರ್ಡ್ಸ್ ಮೈದಾನದಲ್ಲಿ ಆತಿಥೇಯ ಇಂಗ್ಲೆಂಡ್ ಮತ್ತು ಭಾರತ ವನಿತೆಯರ ನಡುವೆ ಐತಿಹಾಸಿಕ ಏಕೈಕ ಟೆಸ್ಟ್ ಪಂದ್ಯದ 3ನೇ ದಿನದಾಟದಲ್ಲಿ ಇಂದು ಇತ್ತೀಚಿನ ವರದಿ ಬಂದಾಗ ಭಾರತ 2ನೇ ಇನ್ನಿಂಗ್ಸ್ನಲ್ಲಿ 341 ರನ್ಗಳಿಗೆ 7 ವಿಕೆಟ್ ಕಳೆದುಕೊಂಡು ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಿಗ್ಗೆ 6 ಗಂಟೆಗೆ. ಶುಭರಾತ್ರಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಈಗ ಸಮಯ 11:03 ಆಗಿದೆ. ನಾಳೆ ಬೆಳಗ್ಗೆ 5:53 ಮತ್ತೆ ನಮ್ಮ ಪ್ರಸಾರ ಕಾರ್ಯ ಆರಂಭ ಆಗುತ್ತೆ. ನಿಮ್ಮೆಲ್ಲರ ಭೇಟಿಗಾಗಿ ಕಾಯ್ತಾ ಇರ್ತೀನಿ. ಪ್ರೀತಿಯ ಕೇಳುಗರೆ, ನಿಮ್ಮೆಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.